ರೇಡಿಯೋ ನಿನಾದ 90.4 ಎಫ್ಎಂ, ಇದು ಜನಮನದ ನಾದ ತರಂಗ. ಇದು ರೇಡಿಯೋ ನಿನಾದ 90.4 ಎಫ್ಎಂ. ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಹಾವಿದ್ಯಾಲಯದಿಂದ ಜನ ಸಮುದಾಯಕ್ಕೆ ಸಮರ್ಪಣೆ. ಮುಂಜಾನೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ.

ಭಕ್ತಿಯ ಸುದ್ದಿಯಲ್ಲಿ ಆಧ್ಯಾತ್ಮದ ಅಲೆಯಲ್ಲಿ ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ

ಮುಂಜಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

0: ರೇಡಿಯೋ ನಿನಾದ 90.4 ಎಫ್ಎಂ ಭಕ್ತಿ ನಿನಾದ. ಭಕ್ತಿಯ ಸುದ್ದಿಯಲ್ಲಿ ಆಧ್ಯಾತ್ಮದ ಅಲೆಯಲ್ಲಿ ರೇಡಿಯೋ ನಿನಾದ 90.4 ಎಫ್ಎಂ ಭಕ್ತಿ ನಿನಾದ.
1: ನೀವು ಕೇಳ್ತಾ ಇರೋದು ಉಜಿರೆ SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನಿರಂತರ ಕನ್ನಡ ಹಾಡುಗಳು ನಿಮಗಾಗಿ. ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನಿರಂತರ ಕನ್ನಡ ಹಾಡುಗಳು ನಿಮಗಾಗಿ. ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನಿರಂತರ ಕನ್ನಡ ಹಾಡುಗಳು ನಿಮಗಾಗಿ. ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM, ಇದು ಜನಮನದ ನಾದ ತರಂಗ.

ನಿರಂತರ ಕನ್ನಡ ಹಾಡುಗಳು ನಿಮಗಾಗಿ. ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM, ಇದು ಜನಮನದ ನಾದ.

0: ಮಾತ್ರಗಳ ನಮಸ್ಕಾರ. ಜ್ಞಾನ ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ, ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ ಅವು ಹೊಸ ಹೊಸ ಕಾರ್ಯಕ್ರಮ ಅಲ್ಲೇನ ಮಲ್ತೊಂದುಲ್ಲೇರು ತೀರಿದ ಬಾರಿ ಸಂತೋಷ ಅಂಡ್ ಅಕ್ಕಲ ಈ ಪ್ರಯತ್ನಕ ಯಶಸ್ಸಾಗಡಂದು ಪ್ರಾರ್ಥಿಸ.
1: ನಿಕ್ಲಿಕ್ಕೆ ನೊಂದುಲ್ಲರು ರೇಡಿಯೋ ನಿನಾದ 90.4 FM.

ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ಸವಿಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಸಂತೋಷ್ ಪಿಕ್ಕಳವ. ತುಂತುರು ಮಳೆ ಹನಿಗಳು ಧರೆಗೆ ಇಳಿದು ಭೂಮಿಯ ಮುಖವ ಚುಂಬಿಸುವ ಸಮಯ. ಒಣಗಿದ ಇಳೆಯು ಹಸಿರನುಟ್ಟು ತಂಪೆರಗಿ ಕಂಗೊಳಿಸುವ ಸಮಯ. ಆಕಾಶದ ಮಡಿಲಿನಿಂದ ಮುತ್ತಿನ ಹನಿಗಳು ಸರಸರಣಿ ಭೂವಿಗೆ ಬೀಳುತ್ತಿರುವಾಗ, ಮನೆಯ ಒಂದು ಮೂಳೆಯಲ್ಲಿ ಬೆಚ್ಚಗೆ ಕುಳಿತು ಮನಸ್ಸು ಎಲ್ಲೋ ತೇಳುತ್ತಿರುವಾಗ, ರೇಡಿಯೋ ನಿನಾದದ ಇಂಪಾದ ಸವಿಗಾನ ಚಿತ್ರಗೀತೆಗಳು ಕಿವಿಗೆ ಮುದ ನೀಡುವ ಸಮಯ. ಹೊರಗೆ ತಣ್ಣನೆ ಗಾಳಿ ಬೀಸುತ್ತಿದೆ. ಅಡುಗೆ ಮನೆಯ ಗಮಗಮ ತಿಂಡಿಯ ಕಂಪು ಬರುತ್ತಿರಲು ಕೈಯಲ್ಲೊಂದು ಕಪ್ ಕಾಫಿ ಹಿಡಿದು ಕಿಟಕಿಯ ಪಕ್ಕ ಕೂತು ಹಾಡು ಕೇಳು ಮಜಾನೇ ಬೇರೆ ಅಲ್ವಾ? ಹಾಗಾದ್ರೆ ಮತ್ತೆ ತಡ, ಈ ಸುಂದರ ಸಮಯಕ್ಕೆ ಸವಿಯನ್ನು ನೀಡಲು ಬರುತ್ತಿದೆ ನಮ್ಮ ಇಂದಿನ ಮೊದಲ ಹಾಡು. ಅಮೃತಧಾರೆ ಚಿತ್ರದ ಹರೀಶ್ ರಾಘವೇಂದ್ರ ಮತ್ತು ಸುಪ್ರಿಯಾ ಅಚ್ಚಾರ್ ಅವರ ಧ್ವನಿಯಲ್ಲಿ ಮೂಡಿಬಂದ, ನಗತ್ತಿಹಳ್ಳಿ ಚಂದ್ರಶೇಖರ್ ಅವರ ಸಾಹಿತ್ಯದಲ್ಲಿ ಮೂಡಿಬಂದ ಈ ಹಾಡು ಇದೀಗ ನಿಮಗಾಗಿ.

ಅಮೃತಧಾರಿಯ ಹನಿಗಳ ಸವಿದ ಮೇಲೆ ಮನಸ್ಸು ಈಗ ಸಂಪೂರ್ಣವಾಗಿ ಪ್ರೇಮಮಯವಾಗಿದೆ ಅಲ್ವಾ? ಹೊರಗೆ ಹನಿಗಳ ಸಿಂಚನ ಜೋರಾಗ್ತಾ ಇದ್ದ ಹಾಗೆ ಇತ್ತ ಎದೆಯ ಹೊಳಗು ಪ್ರೀತಿಯ ನೆನಪುಗಳ ಮಳೆ ಶುರುವಾಗ್ತಿದೆ. ಮೆಲೋಡಿ ಕಿಂಗ್ ಸೋನು ನಿಗಮ್ ಮತ್ತು ಶ್ರೇಯ ಘೋಷಾಲ್ ಅವರ ಧ್ವನಿಗೆ ಕರಗದ ಮನಸ್ಸುಗಳೇ ಇಲ್ಲ. ಡಾಕ್ಟರ್ ಉಮೇಶ್ ಅವರ ಸಾಹಿತ್ಯದಲ್ಲಿ ಮೂಡಿಬಂದಿರುವ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಚಕ್ರವರ್ತಿ ಸಿನಿಮಾದ ಈ ಎವರ್ಗ್ರೀನ್ ರೊಮ್ಯಾಂಟಿಕ್ ಸಾಂಗ್ ಇದೀಗ ನಿಮಗಾಗಿ

ಟು ಬ್ಯಾಕ್ ಮಳೆಯ ಹಾಡುಗಳ ಸರಣಿ ಸಾಕ್ತಾನೇ ಇದೆ. ಮೊದಲ ಮಳೆ ಅಂದ ತಕ್ಷಣ ಎಲ್ಲರ ಮನದಲ್ಲೂ ಏನೋ ಒಂಥರ ಹೊಸ ಖುಷಿ, ಆ ಮಣ್ಣಿನ ಸುವಾಸನೆ ತರೋ ನೆನಪುಗಳೇ ಹಸಿರು. ನಮ್ಮ ಲೈಫ್ನ ಮೊದಲ ಪ್ರೀತಿ ಕೂಡ ಮೊದಲ ಮಳೆ ತರಾನೇ ಅಲ್ವಾ? ಯಾವತ್ತೂ ಮರೆಯೋಕೆ ಆಗಲ್ಲ. ಕವಿರಾಜ್ ಅವರ ಅದ್ಭುತ ಸಾಹಿತ್ಯದಲ್ಲಿ ಸೋನು ನಿಗಮ್ ಮತ್ತು ಶ್ರೇಯ ಘೋಷಲ್ ಅವರ ಧ್ವನಿಯಲ್ಲಿ ಮೂಡಿ ಬಂದಿರುವ ಮೈನ ಚಿತ್ರದ ಮೆಗಾ ಹಿಟ್ ಮೆಲೋಡಿ ಇದೀಗ ನಿಮಗಾಗಿ. ಈ ಹಾಡು ಕೇಳಿ ಆ ಕಳೆದ ನೆನಪುಗಳನ್ನು ಮತ್ತೆ

ಮೊದಲ ಮಳೆಯ ಸವಿಯನ್ನು ಸವಿದ ಮೇಲೆ ಮನಸ್ಸು ಈಗ ಸಂಪೂರ್ಣವಾಗಿ ಪ್ರೇಮ ಲೋಕದಲ್ಲಿ ತೇಲಾಡ್ತಾ ಇದೆ. ಮಳೆ ಬರ್ತಾ ಇರುವಾಗ ಪ್ರೀತಿ ಪಾತ್ರರ ಜೊತೆ ಏನೂ ಮಾತನಾಡದೆ ಸುಮ್ಮನೆ ಹಾಗೆ ಕುಳಿತುಕೊಳ್ಳೋದ್ರಲ್ಲೂ ಒಂಥರ ಖುಷಿ ಇದೆ ಅಲ್ವಾ? ಕಣ್ಣಲ್ಲಿ ನೂರು ಮಾತು ಆಡು ಇಂತಹ ಒಂದು ಮಧುರ ಕ್ಷಣಗಳಿಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ತರಹ ಒಪ್ಪುತ್ತೆ ಈ ಹಾಡು. ಕವಿರಾಜ್ ಅವರ ಸಾಹಿತ್ಯ, ಸೋನು ನಿಗಮ್ ಮತ್ತು ಶ್ರೇಯ ಘೋಷಾಲ್ ಅವರ ಸುಮಧುರ ಧ್ವನಿಯಲ್ಲಿ ಮೂಡಿಬಂದ ಅಮರ್ ಚಿತ್ರದ ಈ ಹಾಡನ್ನು ಕೇಳಿ ಆನಂದಿಸಿ.

ಹೊಸದಾರಿಯಿಂದ ಶುರುವಾದ ಮೊದಲ ಮಳೆಯಲ್ಲಿ ನೆನೆದು ಸುಮ್ಮನೆ ಹಾಗೆ ಪ್ರೀತಿಯ ಲೋಕದಲ್ಲಿ ತೇಲಾಡುತ್ತಾ ಬಂದ ನಮ್ಮ ಇವತ್ತಿನ ಮಳೆಗಾಲದ ಸ್ಪೆಷಲ್ ಸಿನಿಗೀತೆಗಳ ಜರ್ನಿ ಈಗ ಕೊನೆಯ ಘಟ್ಟಕ್ಕೆ ಬಂದಿದೆ. ಕಾರ್ಯಕ್ರಮದ ಕೊನೆಯ ಹಾಡು ನಿಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ಪ್ರಶಾಂತಗೊಳಿಸುವಂತಹ ಒಂದು ಅದ್ಭುತ ಗೀತೆ. ಗಂಧರ್ವ ಅವರ ಸಾಹಿತ್ಯದಲ್ಲಿ ನಮ್ಮೆಲ್ಲರ ನೆಚ್ಚಿನ ಗಾನಗಂಧರ್ವ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಮೂಡಿಬಂದಿರುವ ಕಾಲ್ಗೆಜ್ಜೆ ಸಿನಿಮಾದ ಈ ಸಾರ್ವಕಾಲಿಕ ಮಧುರ ಗೀತೆಯನ್ನು ಕೇಳಿ ಆನಂದಿಸಿ.

ಹೊರಗೆ ಇನ್ನು ಮಳೆ ಬರ್ತಾನೇ ಇದೆ. ವಾತಾವರಣ ಕೂಲ್ ಆಗಿದೆ. ನೀವೆಲ್ಲರೂ ಮನೆಯಲ್ಲಿ ಬೆಚ್ಚಗೆ ಕುಳಿತು ಬಿಸಿ ಬಿಸಿ ತಿಂಡಿ ತಿನ್ನುತ್ತಾ ಕಾಫಿ ಕುಡಿಯುತ್ತಾ ಮಳೆಗಾಲದ ಪ್ರಯಾಣವನ್ನು ಎಂಜಾಯ್ ಮಾಡಿ. ಸವಿಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದೊಂದಿಗೆ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಪಿ ಕಡವ. ಸದಾ ನಗುತ್ತಿರಿ, ಎಲ್ಲರಿಗೂ ಸಂತೋಷ.

ಮತ್ತೆ ಇನ್ನೊಂದು ಕಾರ್ಯಕ್ರಮದ ಮೂಲಕ ಭೇಟಿಯಾಗೋಣ. ಅಲ್ಲಿಯವರೆಗೆ ಕೇಳ್ತಾ ಇರಿ, ಇದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ.

ರೇಡಿಯೋ ನಿನಾದ 90.4 ಎಫ್ಎಂ ಕೇಳುಗರಿಗೆ ನಮಸ್ಕಾರ. ಇಂದಿನ ಕನ್ನಡ ಕಾರ್ಯಕ್ರಮದಲ್ಲಿ ಅನ್ನಪೂರ್ಣ ಅವರಿಂದ ಸ್ವರಚಿತ ಕವನ ವಾಚನ ಹಾಗೂ ಭಾವಗೀತೆ ಪ್ರಸಾರವಾಗಲಿದೆ. ಮೊದಲಿಗೆ ನಾ ದಾಮೋದರ ಶೆಟ್ಟಿ ರಚನೆಯ ಭಾವಗೀತೆ. ಈ ಗೀತೆಗೆ ಧ್ವನಿ ನೀಡಿದ್ದಾರೆ ಜ್ಯೋತಿ ರವಿಪ್ರಕಾಶ್.

0: ಕೃಷ್ಣ ದಾಮೋದರ ಶೆಟ್ಟಿ ರಚನೆಯ ಭಾವಗೀತೆ ಕೇಳಿದಿರಿ. ಈಗ ಅನ್ನಪೂರ್ಣ ಅವರಿಂದ ಸ್ವರಚಿತ ಕವನ ವಾಚನ ಕೇಳೋಣ.
1: ಮೊದಲನೇ ಕವನದ ಶೀರ್ಷಿಕೆ ಕುವೆಂಪು. ಸಾಹಿತ್ಯದಿ ಇಂಪು ತಂಪೆರೆಯುತ್ತಿರಲು ಕರ್ಣಗಳಿಗೆ, ಪುಟ್ಟಪ್ಪ ನಿಧಿಯ ಸಾಲುಗಳು ಗಗನವ ಹೊಕ್ಕಿವೆ ತನುಮನವ ಮೀರಿ ನವಚೈತನ್ಯಗಳಿಗೆ. ಸ್ತುತಿಯಲ್ಲಿ ಬಿತ್ತರಿಸಲು ನಿಲುಕದ್ದು ಅವರೊಳಗುದುಗಿದ ಅದಮ್ಯ ಚಿಂತನೆಯಂಥದ್ದು. ಹೇಗೊಂದು ನಾಡು ಪುಣ್ಯಭೂಮಿಯಾದದ್ದು, ಈ ನಾಡಿನೊಳಗೆ ಕುಪ್ಪಳ್ಳಿಯ ರತ್ನದ ಚರಿತ್ರೆ ಮಾಸದ್ದು. ಬೇರಾಗದಿರಲಿ ಇಂದಿಗೂ ಕವಿಯ ಕಾವ್ಯ ಗೊಂಚಲು ನಾಟಿದ ಕಣ್ಮನಗಳಿಗೆ. ಬೇರೂರಲಿ ಅವರಿದೆಯ ಸಾಹಿತ್ಯದ ಚಿಗುರು ನಮ್ಮೆಲ್ಲರ ಮನದಲ್ಲಿ ಮಗದೊಮ್ಮೆ ಮೊಗದಲ್ಲಿ. ವರ್ಣಿಸಿದ ಲೋಕವನ್ನ ಬಣ್ಣಿಸುವುದರಲ್ಲಿ, ಬಣ್ಣಿಸಿದ ಲೋಕಕ್ಕೆ ವರ್ಣಿಸಿ ಹೇಳುವುದರಲ್ಲಿ, ಅರಿತುಕೊಂಡೆಂದು ಜೀವಿಸುವ ಬದುಕಿನಲ್ಲಿ ಮಾದರಿಯಾಗಿದೆ ಕುವೆಂಪು ಅವರ ಕೈಪಿಡಿ. ಕನ್ನಡೆಮ್ಮನ ವರ್ಣನೆಗೆ ಬರಹದೊಡನೆ ನಲಿದಾಡುತ್ತಿರುವ ಭಾವಗಳೇ ಇಂಪು. ಪುಣ್ಯಭೂಮಿಗೆ ಇಂಪು ತಂಪೆರೆಯುತ್ತಿರಲು ಕರ್ತನಾದರೂ ನಮ್ಮ ಕನ್ನಡದ ಹೆಮ್ಮೆ ಕುವೆಂಪು. ಮುಂದಿನ ಕವನದ ಶೀರ್ಷಿಕೆ ಮಹಾನಾಯಕ. ಟೀಕಿಸುತ್ತಿದ್ದರು ಅಂದು ದಲಿತ ಹಟ್ಟಿಯಲ್ಲಿ ಹುಟ್ಟಿ ಬೆಳೆದಾತ ಎಂದು, ಈಗ ಜಗತ್ತೇ ಹಾಡಿ ಹೊಗಳುವುದು ಈತ ಸಂವಿಧಾನದ ದೇವಶಿಲ್ಪಿ ಎಂದು. ಅವಮಾನದ ಇಕ್ಕಟ್ಟಿನಲ್ಲೂ ಶಿಕ್ಷಣದ ಗುಟ್ಟನ್ನು ಅರಿತುಕೊಂಡಾತ. ಅಸಮಾನತೆಯ ಬಿಕ್ಕಟ್ಟಿನ ಬಂಧನದಲ್ಲೂ ಸಮಾನತೆಯ ಚೌಕಟ್ಟನ್ನು ರೂಪಿಸಿದಾತ. ಧ್ವನಿ ಎತ್ತಿದರೂ ಧ್ಯಾನದ ಅಸ್ತ್ರವನ್ನಿಟ್ಟುಕೊಂಡು, ಅಸಮಾನತೆಯ ಬವಣೆಯನ್ನುರಿಸಿದರೂ ಸಮಾನತೆಯ ಕಿಡಿ ತಾಕಿಸಿಕೊಂಡು. ಮೈಲಿಗೆ ಎನ್ನುವ ಮೇಲ್ವರ್ಗದವರು ನೀರಾಕುತ್ತಿದ್ದರೂ ಕೈತಾಕದಂತೆ ಭೀಮರಾವನ ಬೊಗಸೆಗಂದು, ಆದರೀಗ ಮೈಮನ ತಾಕುವಂತೆ ನೀಡಿದರೂ ಸಂವಿಧಾನದ ಭಂಡಾರವನ್ನು ದೇಶದ ಮಡಿಲಿಗಿಂದು. ಅಂದು ತಂದೆ ತಾಯಿಯೊಡನೆ ಮುಗ್ಧವಾಗಿ ಬೆಳೆದ ಹುಡುಗ ಬಾಬಾ, ಇಂದು ಭಾರತವನ್ನೇ ತಿರುಗಿ ನೋಡುವಂತೆ ಮಾಡಿದಾತ ಈ ಸಾಹೇಬ. ಅಂಬೇಡ್ಕರ್ ಅವರನ್ನ ನೆನೆದ ಕ್ಷಣ ದೇಶವೇ ಕೈಮುಗಿದು ನಮಸ್ಕರಿಸುವುದು ತಕ್ಷಣ. ಅವರಿಟ್ಟ ಪಾದಗಳ ಗುರುತಿನ ಹಾದಿ ಇಂದು ನಮ್ಮೆಲ್ಲರಿಗೂ ತೋರಿಸುತ್ತಿದೆ ಜ್ಞಾನದ ನಿಧಿ. ಅಸಮಾನತೆಯ ನಾಶ, ಸಮಾನತೆಯ ವಿಕಾಸ, ಇದನ್ನರಿಯಬೇಕಾದರೆ ಮಾಡಬೇಕು ಅಂಬೇಡ್ಕರ್ ಚಿಂತನೆಗಳ ಸಹವಾಸ. ಮುಂದಿನ ಕವನದ ಶೀರ್ಷಿಕೆ ನಾನಿಚ್ಚಿದ ಜ್ಞಾನ ದೇಗುಲ. ನಮಸ್ಕರಿಸುವೆ ಸಂಸ್ಕಾರವುಳ್ಳ ಶಿಕ್ಷಣ ನೀಡುತ್ತಿರುವ ಕಾಲೇಜಿಗೆ. ಆಭಾರಿಯಾಗುವೆ ಸಂಸ್ಕಾರದ ಬೀಜವನ್ನು ಸಂಸ್ಥೆಗೆ ಬಿತ್ತಿದ ಪೂಜ್ಯ ಹೆಗ್ಗಡೆಯವರಿಗೆ. ಹಚ್ಚ ಹಸಿರಿನ ಕಣದಿಂದಲೇ ಆವೃತವಾಗಿದೆ ಜ್ಞಾನ ದೇಗುಲದ ವಾತಾವರಣ. ಕಾಲೇಜಿನ ಚೌಕಟ್ಟಿನೊಳಗೆ ಸಾಗುತ್ತಿದೆ ಜ್ಞಾನದ ನಿರ್ಮಾಣ. ಜ್ಞಾನದ ನಿಧಿಯೊಳಗೆ ಧುಮುಕಿಸುವುದು, ಸಂಸ್ಕೃತಿಯ ರಂಗನ್ನ ಬಳಿಯುವುದು, ಬದುಕಿಗೊಂದು ಭರವಸೆಯ ಬೆಳಕು ಚೆಲ್ಲುವುದು ನನ್ನ ಎಸ್ಟಿಎಂ ದೇಗುಲವಿದು. ಪುಸ್ತಕದ ಪುಟದೊಳಗೆ ಜೀವನದ ಕನ್ನಡಿ ತೋರಿಸಿದರು ಇಲ್ಲಿನ ಗುರುಗಳಾದವರು. ಪುಸ್ತಕದ ಗೊಂಚಲನ್ನೇ ಕಣ್ಣೆದುರುಗಿಟ್ಟಿ ಜ್ಞಾನವನ್ನ ವೃದ್ಧಿಸಿತು ಇಲ್ಲಿನ ಗ್ರಂಥಾಲಯವು. ನೂತನ ಕನಸಿನ ನವಕಣ್ಮಣಿಗಳಿಗೆ ಸಾಹಸಿಗಳ ಹೆಜ್ಜೆಯ ಗುರುತುಗಳಲ್ಲಿವೆ. ಅಜ್ಞಾನದ ಹಾದಿಯಲ್ಲಿ ಬಂದವರಿಗೆ ದಾರಿದೀಪವಾದ ವಿದ್ಯಾರ್ಥಿಗಳ ಇತಿಹಾಸವೂ ಇದೆ. ಅಜ್ಞಾನದಿಂದ ಸುಜ್ಞಾನದೆಡೆಗೆ, ವಿವಿಧತೆಯಿಂದ ಏಕತೆಯೆಡೆಗೆ, ಕನಸಿನಿಂದ ನೆನಸಿನೆಡೆಗೆ ಸಾಗಬೇಕಾದ್ರೆ ಹಾದು ಹೋಗಲೇಬೇಕು ಎಸ್ಟಿಎಂ ದೇಗುಲದೆಡೆಗೆ. ಜ್ಞಾನವನ್ನ ಕಣ್ಣಿಗೊತ್ತಿಕೊಂಡರೆ ನನಸಿನ ಹಾದಿಯನ್ನೇ ಕಣ್ಣೆದುರುಗಿಡುವುದು ಈ ಕಾಲೇಜು. ಕೊನೆಗೂ ಸಂಪೂರ್ಣವಾಗಿ ಕೊಡುವುದು ಶಿಸ್ತು ಸಂಯಮದ ಮೆಸೇಜು. ಮುಂದಿನ ಕವನದ ಶೀರ್ಷಿಕೆ ಗುರು. ನದಿಯಂತೆ ಹರಿಯುವ ಈ ಚಂಚಲ ಮನಕ್ಕೆ ದಡವೊಂದು ನೀವಾಗಿದ್ದೀರಿ. ನಕ್ಷತ್ರದಂತೆ ಹರಡುವ ಯೋಚನೆಗಳಿಗೆ ಮುಗಿಲೊಂದು ನೀವಾಗಿದ್ದೀರಿ. ಮಳೆಬಿಲ್ಲು ಧರೆಗೆ ಪ್ರೀತಿಯ ಸಂಕೇತ ತೋರಿದ ಹಾಗೆ ಕನಸಿನ ಕಲ್ಪನೆಯನ್ನ ಕಟ್ಟಿಕೊಂಡ ಮನಗಳಿಗೆ ನನಸಿನ ಹಾದಿಯನ್ನ ತೋರಿಸಿದ್ದೀರಿ. ತೆಂಗಿನ ಗರಿಯ ಮರೆಯಲ್ಲಿ ನೇಸರನ ಕಿರಣಗಳು ಪಿಸುಗುಟ್ಟಿದ ಹಾಗೆ ನಮ್ಮ ಬದುಕಿನ ಅಂಧಕಾರಕ್ಕೊಂದು ದೀವಿಗೆಯನ್ನಿಟ್ಟು ಭರವಸೆಯ ಬೆಳಕ ಹಚ್ಚಿದ್ದೀರಿ. ನೋವು ನುಂಗಿದ ಹೃದಯಗಳಿಗೆ ಸಿಹಿ ನೆನಪಿನ ನಲಿವನ್ನ ತಿನ್ನಿಸಿದ್ದೀರಿ. ಆಸೆ ಆಕಾಂಕ್ಷೆಗಳನ್ನು ಹೊತ್ತ ಮನಗಳಿಗೆ ಪ್ರಯತ್ನದ ದಿಕ್ಕನ್ನು ತೋರಿಸಿದ ಗುರುವಾಗಿದ್ದೀರಿ. ಮುಂದಿನ ಕವನದ ಶೀರ್ಷಿಕೆ ಬದುಕಿಗೊಂದು ಬರಹ. ಬದುಕಿನ ದಾರಿ ನಿಂತರೂ ಭರವಸೆಯ ಹಾದಿ ನಿಲ್ಲದಿರಲಿ, ಸಾವಿನ ಹೆಜ್ಜೆ ಹತ್ತಿರವಾದರೂ ಸ್ವೀಕರಿಸುವ ಮನೋಭಾವ ಅಳಿಯದಿರಲಿ, ಒಡಕು ಕೆಡುಕುಗಳ ನಡುವೆ ಅನುಭವಗಳ ಮೆಲುಕು ನಡೆಯುತ್ತಿರಲಿ, ಸಮಯ ಕಳೆದರೂ ಸಂಬಂಧಗಳು ಕಳೆದೋಗದಿರಲಿ, ಮರಣ ಹತ್ತಿರವಾದರೂ ಬದುಕಿನ ಇತಿಹಾಸ ಎತ್ತರವಾಗಿರಲಿ, ಅಂದುಕೊಂಡದ್ದು ಕನಸಾದರೂ ಕಂಡ ಕನಸಿನ ಸುಖ ನಮಗಿರಲಿ, ಮರಳಿ ಬಾರದ ಲೋಕಕ್ಕೆ ಮರೆಯದ ವ್ಯಕ್ತಿತ್ವ ನಮದಾಗಲಿ, ಒಬ್ಬಂಟಿತನ ಕಾಡಿದರೂ ತನುಮನುವು ಒಂದುಗೂಡಿರಲಿ, ನೊಂದ ದೇಹ ಕುಸಿದರೂ ಆತ್ಮಸ್ಥೈರ್ಯದ ಗುಟ್ಟು ರಟ್ಟಾಗದಿರಲಿ, ಎಲ್ಲವನ್ನ ಕಳೆದುಕೊಂಡಿದ್ದರೂ ಕಳೆದುಕೊಳ್ಳುವುದೇನಿದೆ ಎಂಬ ಅರಿವಿರಲಿ, ನಾಳಿನಾಸೆಗಳು ಉರುಳಿದರೂ ಇಂದಿನ ಕ್ಷಣಗಳು ಅರಳುತ್ತಲಿರಲಿ, ಚಿಂತೆಯು ಕೊನೆಯಾಗಲಿ, ಚಿತೆಗೆ ಸೇರುವ ಮುನ್ನ ಬದುಕು ಚರಿತ್ರೆಯಾಗಲಿ. ಮುಂದಿನ ಕವನದ ಶೀರ್ಷಿಕೆ ಅಧಿಹರೆಯ. ಅಧಿಹರೆಯಕ್ಕೊಂದು ಮೊದಲ ಹೆಜ್ಜೆಯನ್ನಿಟ್ಟು ರಂಗುರಂಗಿನ ಕನಸುಗಳ ಹೊತ್ತು ತಿಳುವಳಿಕೆ ಇಲ್ಲದ ಮೊಗ್ಗಿನ ಮನಸ್ಸುಗಳ ಹರೆಯ ಇದು. ಚಿಪ್ಪೊಡೆದು ಬಂದ ಮುತ್ತಿನರಳಂತೆ, ಬಾಲ್ಯದ ಪೆಟ್ಟಿಗೆಯಿಂದ ಹೊರಬಂದ ಯೌವನದ ಕನ್ನಡಿಯಂತೆ ಕಂಡದ್ದೆಲ್ಲದಕ್ಕೂ ಕಣ್ಣರಳಿಸುವ ತುಡಿತದ ವಯಸ್ಸು ಈ ಅಧಿಹರೆಯ. ಕಾಣಸಿಗುವುದು ಯೌವನದ ಪರದೆಯೊಳಗೆ ಆಕರ್ಷಕ ವಾತಾವರಣದ ಪರಿಚಯ, ಚಂಚಲದ ಮನಸ್ಸಿಗೆ ಚುಂಬಿಸುವ ಭಾವನೆಗಳ ಆಲಯ, ಎಳೆಯ ಕಂಗಳಿಗೆ ಹೊಸತನಗಳ ಸನಿಹವೇ ಮಧುರ, ಯೌವನದಲ್ಲಿ ಅರಿವಿಲ್ಲದೆ ಮಾಡುವ ತಪ್ಪುಗಳೇ ಸಾಗರ, ಪಿಸುಮಾತಿನೊಂದಿಗೆ ಭಾವನೆಗಳ ಒಡನಾಟ, ಹಸಿ ಪ್ರೀತಿಯೊಂದಿಗೆ ಮನಸ್ಸುಗಳ ತುಂಟಾಟ, ಗೊಂದಲಗಳಿಗೆ ಕ್ಷಣದ ನಿರ್ಧಾರವೇ ವೇದಾಂತ, ಬದುಕಿನೊಳಗೆ ಆಗಾಗ ಅನುಭವಗಳ ಸುಳಿದಾಟ, ಕ್ಷಣ ಕ್ಷಣವೂ ಅಲುಗಾಡುವ ಕಣ್ಗಳಂತೆ ನಮ್ಮಿ ಚಂಚಲ ಮನವು, ಕ್ಷಣದಿ ಮೈ ಮರೆತರೆ ಅಲುಗಾಡಿಸಬಹುದು ಅಧಿಹರೆಯದ ನಿಲುವು. ಮುಂದಿನ ಶೀರ್ಷಿಕೆ ನೆನಪು. ಕಂಡ ಕನಸುಗಳ ಕ್ಷಣವೊಂದು ಕಣ್ಣೆದುರಿಗೆ ಹಾದುವುದಂತಾಯಿತು, ತಿರುಗಿ ನೋಡುವಷ್ಟರಲ್ಲಿ ಅದೊಂದು ನೆನಪಾಗಿ ಉಳಿದು ಬಿಟ್ಟಿತು, ಸಾಗಿದಾಗ ನೆನಪಿನ ಬೀದಿಯಲ್ಲಿ ನನಸಿನ ನಲಿವಿತ್ತು, ನಿಂದನೆಯ ನೋವಿತ್ತು, ಭರವಸೆಯ ಬೆಳಕಿನ ಹುರುಪಿತ್ತು, ಕರಿನೆರಳಲ್ಲಿ ಕಾಣದ ಕಂಬನಿಯ ಅಳುಕೂ ಇತ್ತು. ನೆನಪೆಂಬುದು ಮಳೆಹನಿಗಳ ರೀತಿ, ಬಿದ್ದ ತಕ್ಷಣ ಮನವನ್ನ ಹಸಿರಾಗಿಸುತ್ತದೆ, ಆವಿಯಾದ ಕ್ಷಣ ಬಿದ್ದ ಹನಿಗಳ ಕುರುಹು ಇಲ್ಲದಂತೆ ಮನವನ್ನ ಬರಡಾಗಿಸುತ್ತದೆ. ಚಿಂತೆಯೊಂದು ಮನವನ್ನ ಕಾಡಿ ನೆನಪಾಗಿ ಉಳಿದು ಬಿಟ್ಟಿತು, ಹಳೆಯ ನೆನಪೊಂದು ಮರುಕಳಿಸಿ ಚಿಂತೆಯನ್ನು ಎಬ್ಬಿಸಿತು. ಕಂಡ ಕನಸಿನ ಯಾತ್ರೆ ನನಸಾಯಿತೊಂದು ಕಡೆ, ಅಂದುಕೊಳ್ಳದ ಬದುಕಿನ ಪಯಣ ಸಾಗಿತು ಮತ್ತೊಂದೆಡೆ, ಪುನಃ ನೆನೆದಾಗ ಇವೆಲ್ಲವೂ ಭಾಗಿಯಾಗಿದ್ದವು ನೆನಪಿನ ಚಕ್ರದೊಳಗಡೆ. ಮುಂದಿನ ಕವನದ ಶೀರ್ಷಿಕೆ ಪ್ರೀತಿ ಎಂದರೇನು. ಅಂತರಾಳದಲ್ಲಿ ಚಿಗುರಿ, ಹೃದಯದಲ್ಲಿ ಅರಳಿ, ಭಾವನೆಗಳ ಜೊತೆ ಬೆಳೆದು, ಬಾಂಧವ್ಯಗಳ ಜೊತೆ ಬದುಕಿ, ಕಂಗಳ ಜೊತೆ ಬೆರೆತು, ಮನಸ್ಸುಗಳ ಜೊತೆ ಮಾತಾಡಿ, ನೆನಪುಗಳ ಜೊತೆ ಒಡನಾಡಿ, ಸಂಬಂಧಗಳ ಜೊತೆ ಒಂದಾಗಿ, ಕನಸುಗಳ ಜೊತೆ ಹೊರಮೂಡಿ, ಕಲ್ಪನೆಯ ಜೊತೆ ನಲಿದಾಡಿ, ಕವನಗಳಲ್ಲೊಂದು ಮನೆ ಮಾಡಿ, ಮಗುವಿನಳುವಿಗೆ ತಾಯಿಯ ಜೋಗುಳವಾಗಿ, ತಂದೆಯ ವಾತ್ಸಲ್ಯಕ್ಕೆ ಮೊರೆ ಹೋಗಿ, ಅಣ್ಣನ ಮುಗದ ನಗುವಾಗಿ, ತಂಗಿಯ ತ್ಯಾಗದ ಸಿರಿಯಾಗಿ, ಗುರುವಿನ ಭರವಸೆಯ ಬೆಳಕಾಗಿ, ಮುಕ್ತ ಮಗುವಿನ ಮೌನವಾಗಿ, ಪ್ರಕೃತಿಯನ್ನೇ ನಾಚಿಸುವ ಹೆಣ್ಣಾಗಿ, ಚಿಲಿಪಿಲಿ ಹಕ್ಕಿಗಳಿಗೆ ಕಲರವವಾಗಿ, ಹರಿಯುವ ನೀರಿನ ಸೆಳೆತವಾಗಿ, ಕಲಾವಿದನೊಳಗಿರುವ ಕಲೆಯಾಗಿ, ಕವಿಗಳು ಗೀಚುವ ಕವಿತೆಯಾಗಿ, ಅಂಧನಿಗೆ ಕಲ್ಪನೆಯ ಕಣ್ಣಾಗಿ, ಹಾಡುವ ಸ್ವರಕ್ಕೆ ರಾಗವಾಗಿ, ಗೆಜ್ಜೆ ಕಟ್ಟಿದ ಹೆಜ್ಜೆಗೆ ನಾಟ್ಯವಾಗಿ, ಸಾಧಕರ ಕನಸಿನ ಸಂಭ್ರಮವಾಗಿ, ಬಡವರ ಮನೆಯ ದೀವಿಗೆಯಾಗಿ, ದೊಡ್ಡವರ ಮನದ ಐಶ್ವರ್ಯವಾಗಿ, ಸಂಭ್ರಮಗಳಿಗೆ ಆಚರಣೆಯಾಗಿ, ಭುವಿಯಂಗಳದ ಹಸಿರಾಗಿ, ಚಂದ್ರನನ್ನು ಹೋಲುವ ಬೆಳದಿಂಗಳಾಗಿ, ಮನಸ್ಪರ್ಶಿಸುವ ಹಿಬ್ಬನಿಯಾಗಿ, ಮೈ ಸೋಕಿಸುವ ತಂಗಾಳಿಯಾಗಿ, ಸಿಹಿಜೇನಿನ ಸವಿಯಾಗಿ, ಪ್ರೇಮಿಗಳ ಭಾವಕ್ಕೆ ಜೊತೆಯಾಗಿ, ನೆನಪುಗಳ ಹಿಂದೆ ನೆರಳಾಗಿ ಬರುವ ಸುಮಧುರ ಅನುಭವವೇ ಪ್ರೀತಿ. ಮುಂದಿನ ಕವನದ ಶೀರ್ಷಿಕೆ ಯುವಶಕ್ತಿ. ಶಕ್ತಿಯ ಗುಟ್ಟು ಸಾಗಿತು ದಿಕ್ಕಿಲ್ಲದೆಡೆಗೆ, ಸಾಗಬೇಕಿತ್ತು ಜ್ಞಾನದ ನಿಧಿಯೊಳಗೆ. ಮೈ ಮರೆತರು ಯುವಕರು ಶಕ್ತಿ ಇರುವವರೆಗೆ, ಕಳೆದರು ಜೀವನ ಕೊರಗುತ್ತಾ ಸಾಯುವವರೆಗೆ. ಇರಬೇಕಿತ್ತು ಸೃಜನಶೀಲತೆಯಿಂದ, ಮರೆತರು ಎಲ್ಲ ದುಶ್ಚಟಗಳಿಂದ. ಪ್ರಯತ್ನ ಪಡಬೇಕಾದ ವಯಸ್ಸಿನಲ್ಲಿ, ಕುಳಿತರು ಮೂಢರಂತೆ ಬದುಕಿನಲ್ಲಿ. ಮುಂದಿದ್ದರೂ ಇನ್ನೊಬ್ಬರ ಜೀವನದ ಆಟದಲ್ಲಿ, ಸ್ಪರ್ಧೆಗಿಳಿಯದಾದರೂ ಸ್ವಂತ ಬದುಕಿನಲ್ಲಿ. ಕಾಣಲಿಲ್ಲ ಜ್ಞಾನದ ಬರಹಗಳು, ಕಂಡದ್ದು ಸ್ವಾರ್ಥದ ನಟನೆಗಳು. ಜ್ಞಾನದ ಸುದೆಯೊಳಗೆ ಸಾಗಲಿಲ್ಲ, ಸಾಗಿದರೂ ಅಜ್ಞಾನದಡೆಗೆ ಎಲ್ಲ. ಆಗಿದ್ದರೆ ಮಾನವೀಯತೆಯ ಉಗಮ, ಯೌವನದ ಸಾರ್ಥಕತೆಯೂ ಆಗಿರುತ್ತಿತ್ತು ಸುಗಮ. ಕಲಿಯಲಿಲ್ಲ ಹೇಳಿಕೊಟ್ಟ ಸಂಸ್ಕಾರ, ಕಲಿತರೂ ಹೇಳದೆಯೇ ಅಹಂಕಾರ. ನೀತಿ ಸಿಗಲಿಲ್ಲ ಆಡುವ ಮಾತಿಗೆ, ಸಿಗದಂತಾಯಿತು ಸಾರ್ಥಕತೆ ಯುವಕರ ಬದುಕಿಗೆ. ಮುಂದಿನ ಕವನದ ಶೀರ್ಷಿಕೆ ಹೆಣ್ಣಿಗೇಕಿ ಬಂಧನ. ಕಣ್ಣೀರ ಕಡಲಿನಲ್ಲಿ ಉರುಳಿದ ಹಗಲು ರಾತ್ರಿಗಳೆಷ್ಟು, ಅಂಧಕಾರದ ಬದುಕಿನಲ್ಲಿ ಕಳೆದ ಕುರುಡು ನೆನಪುಗಳೆಷ್ಟು, ಹೆಣ್ಮನವನ್ನು ಕುಗ್ಗಿಸುತ್ತಿರುವ ಬಂಧನದ ಮೂಟೆಗಳೆಷ್ಟು, ಚಿಂತೆಯ ಗಾಲಿಯಲ್ಲಿ ಸಿಲುಕಿ ಹೋದ ಆಸೆ ಆಕಾಂಕ್ಷೆಗಳೆಷ್ಟೋ ನಾನರಿಯೇ ಇಂದು ಎಂದೆಂದು. ಮಾತುಗಳೇ ಬರದಾಗಿದೆ ಬರಡಾದ ಬದುಕಿನ ಬರುವಿಕೆಗೆ, ಮೌನವೇ ಅಡಕವಾಗಿದೆ ಮಾನಸಿಕ ಬಂಧನದ ಸೊರಗುವಿಕೆಗೆ. ಮುಳ್ಳುಗಳಂತೆ ಹಿಂಸಿಸುತ್ತಿರುವ ಬಂಧನಗಳ ಏಟು ಹೆಣ್ಣಿನ ಕಂಗಳಲ್ಲಿ ಅಗ್ನಿಯಂತೆ ಹುರಿದುಂಬಿಸುತ್ತಿದೆ ನಿಟ್ಟುಸಿರು ಬಿಟ್ಟು. ಕೈಲಾಗದವಳೆಂದು ದೂಷಿಸಿ ಹಾಕುವಿರಿ ಕಟ್ಟುಪಾಡುಗಳ ಬೇಲಿ, ದೂಷಿಸುವ ಕೊಂಚ ಮುನ್ನ ಯೋಚಿಸಿ ನಿಮಗಾಗಿ ಹಾಡಿದ ಜೋಗುಳದ ಲಾಲಿ. ಗರ್ಭದೊಳಗಿದ್ದಾಗಲೇ ಹೆಣ್ಣೆಂದು ತಿಳಿದ ತಕ್ಷಣ ಹೊರಜಗವನ್ನು ನೋಡುವ ಮೊದಲೇ ಗರ್ಭಜಗದಿಂದಲೇ ಹೊರಬಿಸಾಡುವರು ಹೆಣ್ಣನ್ನು. ಹೆಣ್ಣೆಂದು ಬಿಸಾಡುತ್ತಿದ್ದಾರೆಂದು ಅರಿತುಕೊಳ್ಳಬೇಕೋ, ಅಥವಾ ಹೆಣ್ಣಿನ ವಿಧಿಯೆಂದು ಭಾವಿಸಬೇಕೋ ತೋಚದಾಗಿದೆ ಈ ನೊಂದ ಬದುಕಿಗೆ. ಹೆಣ್ಣು ಹೆಣ್ಣೆಂದೇಕೆ ಕೀಳಾಗಿ ನೋಡುವಿರಿ? ಹೆಣ್ಣಿಂದಲೇ ಎಲ್ಲಾವೇ ನೀವೆಲ್ಲರೂ ಈ ಭುವಿಯೊಳಗೆ ಜನ್ಮ ತಾಳಿದ್ದೀರಿ. ಹೆಣ್ಣನ್ನು ದೇವರೆಂದು ಪೂಜಿಸುತ್ತಿರುವ ಈ ಜಗತ್ತಿಗೆ ಅರಿವಾಗುತ್ತಿಲ್ಲವೇ ಹೆಣ್ಣನ್ನು ಹೆಣವಾಗಿಸುತ್ತಿರುವ ಕಾಮುಕನ ಗುಟ್ಟು? ಮಾಡಿದ್ದಾರೆ ಹೆಣ್ಣಿನ ರಕ್ಷಣೆಗಾಗಿ ಹಲವಾರು ಕಾನೂನು, ಆದರೂ ತಡೆಯುತ್ತಿಲ್ಲವೇಕೆ ಹೆಣ್ಣಿಗಾದ ಅನ್ಯಾಯವನ್ನು? ಪ್ರತಿಷ್ಠೆಗೋಸ್ಕರ ಹಾಕುತ್ತೀರಿ ಭಾರತಾಂಬೆಗೆ ಜೈಕಾರ, ಒಳಗೊಳಗೆ ಹಿಂಸೆಯ ಕಡಿವಾಣದೊಳಗೆ ನೂಕಿ ಮಾಡುತ್ತೀರಿ ಹೆಣ್ಣಿನ ಬದುಕನ್ನೇ ವಿಕಾರ. ಎಲ್ಲೋ ಕೇಳಿದ ಅತ್ಯಾಚಾರವ ಕಂಡು ಕಂಬನಿ ಇಳಿಸುತ್ತಿರುವ ನೀವು, ತಡೆಯುತ್ತಿಲ್ಲವೇಕೆ ನಿಮ್ಮೆದುರಿಗೆ ಆಗುತ್ತಿರುವ ಹೆಣ್ಣಿನ ಕಿರುಚಾಟದ ಸಾವು? ಹೆಂಡತಿಯೊಬ್ಬಳು ಮರಣ ಹೊಂದಿದರೆ ಗಂಡಿಗೊಂದು ಲಗ್ನ ಮಾಡಿಸುವುದು ಹೆಮ್ಮೆಯ ಸಂಗತಿ. ಗಂಡನಿಲ್ಲದ ಹೆಂಗಸೊಬ್ಬಳು ಮದುವೆಯಾದರೆ ಆಕೆಗೆ ಕೊಡುವರು ವೇಶ್ಯ ಅನುಮತಿ. ಹೆಣ್ಣೊಬ್ಬಳು ನಗೆಯಿಂದ ಹೊಸ್ತಿಲು ದಾಟಿ ಒಳಗೆ ಹೋದರೆ ನಂದಿ ಹೋಗುವ ದೀಪವು ಕೊಂಚ ಮುನ್ನ ನಂದಾದೀಪವಾಗುವುದು. ಅದೇ ಹೆಣ್ಮಗಳೊಬ್ಬಳು ಉರಿವ ಕಂಬನಿಯ ಜ್ವಾಲೆಯಿಂದ ಹೊಸ್ತಿಲು ದಾಟಿ ಹೊರಬಂದರೆ ಉರಿವ ದೀಪವು ಕ್ಷಣದಿ ನಂದಿ ಹೋಗುವುದು. ಕೊನೆಗೂ ಹುರಿಯುವುದು ಜ್ವಾಲಾಮುಖಿಯಂತೆ ಆಕೆಯ ಕಂಬನಿಯ ಎಣ್ಣೆಯಿಂದ, ಕಂಬನಿಯ ಸುತ್ತಲೂ ಕವಿದಿರುವ ರೆಪ್ಪೆಗಳೆಂಬ ಬತ್ತಿಯಿಂದ, ನೊಂದ ಮನಸ್ಸೆಂಬ ಅಗ್ನಿಯ ಕಿಡಿ ಹೊತ್ತಿ ಹುರಿಯುವುದು. ಹೆಣ್ಣಿಗೆ ಸ್ವತಂತ್ರವಿಲ್ಲದ ಈ ಭುವಿಯ ಆವರಣ ಎಂದಿಗೂ ಹಾಳು ಮನೆಗೆ ಹಾಕಿದ ತೋರಣ. ಒಂದರ ಮೇಲೊಂದು ಹಾಕುತ್ತಿದ್ದೀರಿ ಹೆಣ್ಣಿಗೆ ಸಹಿಸಲಾರದ ಬಂಧನ. ಬಂಧನದ ಅಗ್ನಿಯನ್ನು ಕಳಚಿ ಬಂದರೆ ನೀವೆಲ್ಲರೂ ಸೇರುವಿರಿ ಕ್ಷಣದಿ ಸ್ಮಶಾನ. ಮುಂದಿನ ಕವನದ ಶೀರ್ಷಿಕೆ ರೈತ. ರವಿಯು ಮೂಡುವ ಮೊದಲೇ ಕೆಲಸ ಆರಂಭಿಸುವುದು ರೈತನ ಕಲೆ. ಭಾಸ್ಕರನ ಶಾಖ ಪೃಥ್ವಿಗೆ ತಾಕುವುದರೊಳಗೆ ಕೈ ಮುಗಿದು ನಮಸ್ಕರಿಸುತ್ತಾನೆ ಈ ಮಣ್ಣಿಗೆ. ಬಯಸಬೇಕು ನಾವೆಲ್ಲರೂ ರೈತನ ಏಳಿಗೆ. ಕೆಂಡದಂತ ಬಿಸಿಲು ನೆತ್ತಿಯನ್ನು ಸುಡುತ್ತಿದೆ. ಬೆವರಿನ ಹನಿ ಭೂಮಿಯನ್ನು ತಾಕುತ್ತಿದೆ. ಬಿತ್ತುವ ಬೆಳೆಯ ಕಾಯಕ ಸಾಗುತ್ತಿದೆ. ಫಲದ ನಿರೀಕ್ಷೆ ದೇವರನ್ನು ಬೇಡುತ್ತಿದೆ. ಬಯಸಬೇಕು ನಾವೆಲ್ಲರೂ ರೈತನ ಜೀವಂತಿಕೆ. ಮಳೆಗಾಗಿ ಕಾಯುತ್ತಿದೆ ರೈತನ ಅಂತರಾಳವು, ಬರಗಾಲದಿಂದಾಗಿ ಮುಚ್ಚಿದು ಆತನ ಕಂಗಳು. ಮಳೆಗಾಗಿ ಕಾಯುತ್ತಿದೆ ರೈತನ ಅಂತರಾಳವು, ಬರಗಾಲದಿಂದಾಗಿ ಮುಚ್ಚಿದವು ಆತನ ಕಂಗಳು. ಬೆಳೆದ ಬೆಳೆಗೆ ಸಿಗಲಿಲ್ಲ ಉತ್ತಮ ಫಲವು, ಹೋಯಿತು ದಿಕ್ಕ ಪಾಲಾಗಿ ರೈತನ ಕುಟುಂಬವು. ಬಯಸಬೇಕು ನಾವೆಲ್ಲರೂ ರೈತನಿಗೊಂದು ನೆರವು. ರೈತನ ಮನವು ಕುಗ್ಗಿದ ಕಾರಣ ಹಸಿವನ್ನು ತಾಳಲಾರದೆ ಆಗುವುದು ಮರಣ. ರೈತನಿಲ್ಲದ ಈ ಭುವಿಯ ಆವರಣ ಹಾಳು ಮನೆಗೆ ಹಾಕಿದ ತೋರಣ. ತೀರಿಸಬೇಕಾಗಿದೆ ಅವನಿಯ ಮಗನ ಋಣ. ರೈತನ ತ್ಯಾಗದ ಜೀವನ ಮಾಡಿಸಿತು ಎಲ್ಲರ ಬದುಕಿನ ಪಾವನ. ಅನ್ನವನ್ನು ನೀಡಿದ ರೈತನ ಕಸುಬು ಮಾಡಿಸಿತು ರೈತನನ್ನ ದೇಶದ ಬೆನ್ನೆಲುಬು. ಮುಂದಿನ ಶೀರ್ಷಿಕೆ ಸಹಬಾಳ್ವೆ. ಎಲ್ಲರೊಳಗೊಂದಾಗುವ ಹೊಂದಾಣಿಕೆಯ ತುಣುಕು, ಕಲಿಸುವುದು ಬದುಕಿಗೊಂದು ಅನುಭವದ ಮೆಲುಕು. ಇರಬೇಕು ಸವಿಜೇನಿನಂತೆ ನಮ್ಮೆಲ್ಲರ ಬದುಕು, ಬಿಡಬೇಕು ಅದಕ್ಕೆ ಸ್ವಾರ್ಥ ಬುದ್ಧಿಯ ಸಿಡುಕು. ಜಾತಿ ಎನ್ನುವುದು ಒಂದೇ ಕುಟುಂಬದ ನಾಲ್ಕು ವಿಭಕ್ತ ಮನೆಗಳಿದ್ದಂತೆ. ಆ ನಾಲ್ಕು ವಿಭಕ್ತ ಮನೆಗಳಲ್ಲಿರುವ ಜನರೆಲ್ಲರೂ ಒಂದೇ ತಾಯಿಯ ಮಕ್ಕಳಿದ್ದಂತೆ. ಒಂದೇ ಮರದ ರೆಂಬೆ ಕೊಂಬೆಗಳಂತಿವೆ ಗುಡಿ ಚರ್ಚು ಮಸೀದಿಗಳೆಲ್ಲವೂ. ಬೇರಾಗದಿರಲಿ ರೆಂಬೆ ಕೊಂಬೆಯು, ಬೇರೂರಲಿ ಮನದಲ್ಲಿ ಭಾರತಾಂಬೆಯು. ಎಲ್ಲರ ಸಂಸ್ಕೃತಿಯೊಳಗೆ ಬೆರೆಯೋಣ, ಬೇರೆ ಎಂಬುದನ್ನ ಮೊದಲು ಬಿಡೋಣ. ಶ್ರೇಷ್ಠ ಕನಿಷ್ಠಗಳ ಚಿತ್ತವನ್ನ ಆರಿಸೋಣ, ಒಂದೇ ಎಂಬ ಒಗ್ಗಟ್ಟಿನ ದೀವಿಗೆ ಹಚ್ಚೋಣ. ಕರೆಯೋಣ ಬನ್ನಿ ಎಲ್ಲರನ್ನು ಹೂಗೊಟ್ಟು, ಬಿಟ್ಟೋಗದಿರಲಿ ಭಾರತೀಯರ ಒಗ್ಗಟ್ಟು. ಇರುವಂತೆ ಇರೋಣ ತೊರೆದು ಭೇದವನ್ನ, ಕಡಲಂತೆ ಹರಿಸೋಣ ನಮ್ಮೊಳಗೆ ಸಹಬಾಳ್ವೆಯನ್ನ. ಜಾತಿ ಎಂಬ ಕದಡಿ ಹೋದ ನೀರನ್ನ ತಿಳಿಗೊಳಿಸಬೇಕಿದೆ ಎರಡಕ್ಷರದ ಈ ಮನ. ಆಗ ಸರಿಯುವುದು ಭೇದವೆಂಬ ಮಲಿನ, ಉಳಿಯುವುದು ಈಗಲಾದರೂ ಭ್ರಾತೃತ್ವದ ಕಣ. ಉಳಿಯುವುದು ಈಗಲಾದರೂ ಭ್ರಾತೃತ್ವದ ಕಣ.

ಇದುವರೆಗೆ ಅನ್ನಪೂರ್ಣ ಇವರಿಂದ ಸ್ವರಚಿತ ಕವನ ವಾಚನ ಕೇಳಿದಿರಿ. ಈಗ ರಮೇಶ್ ಚಂದ್ರ ಇವರ ಧ್ವನಿಯಲ್ಲಿ ಒಂದು ಭಾವಗೀತೆ, ರಚನೆ ನ ದಾಮೋದರ ಶೆಟ್ಟಿ.

ಭಾವಗೀತೆಯೊಂದಿಗೆ ಇಂದಿನ ಕನ್ನಡ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ನಾಳಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಕೇಳ್ತಾ ಇರಿ ರೇಡಿಯೋ ನಿನಾದ 90

0: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM, ಇದು ಜನಮನದ ನಾದ ತರಂಗ.
1: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಸ್ವಾಯತ್ತ ಉಜಿರೆ. ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ ಇಲ್ಲಿನ ಜನಸಮುದಾಯದ ಭಾಷೆಯಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳು ನಿರಂತರವಾಗಿ ಪ್ರಸಾರವಾಗುತ್ತಿವೆ. ಇದು ಎಸ್ಡಿಎಂ ಶಿಕ್ಷಣ ಸಂಸ್ಥೆಯು ಸಮಾಜಕ್ಕೆ ಸೇವಾ ರೂಪದಲ್ಲಿ ನೀಡುತ್ತಿರುವ ಒಂದು ಅಮೂಲ್ಯವಾದ ಸಾಮುದಾಯಿಕ ಕೊಡುಗೆಯಾಗಿದೆ. ನಮ್ಮ ಈ ಬಾನುಲಿಯು ಕೇವಲ ಮನರಂಜನೆಗೆ ಸೀಮಿತವಾಗದೆ ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಅರಿವು ಮತ್ತು ಈ ರೀತಿಯ 10 ಹಲವು ಉಪಯುಕ್ತ ಮಾಹಿತಿಗಳ ಹಂಚಿಕೆಗೆ ವೇದಿಕೆಯಾಗಿದೆ. ಅಷ್ಟೇ ಅಲ್ಲದೆ ನಮ್ಮ ಮಣ್ಣಿನ ಸೊಗಡಿನ ಸ್ಥಳೀಯ ಭಾಷೆಗಳಲ್ಲಿ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಬಿತ್ತರಿಸುತ್ತಿರುವ ಈ ಭಾಗದ ಏಕೈಕ ಮತ್ತು ಪ್ರಬಲ ಮಾಧ್ಯಮ ಇದಾಗಿದೆ. ವಿಶೇಷವಾಗಿ ಬೆಳ್ತಂಗಡಿಯ ಜನತೆ ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ.

ಸದಾ ಕೇಳುತ್ತೀರಿ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ ಇಲ್ಲಿನ ಜನಸಮುದಾಯದ ಭಾಷೆಯಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳು ನಿರಂತರವಾಗಿ ಪ್ರಸಾರವಾಗುತ್ತಿವೆ. ಇದು ಎಸ್ಡಿಎಂ ಶಿಕ್ಷಣ ಸಂಸ್ಥೆಯು ಸಮಾಜಕ್ಕೆ ಸೇವಾ ರೂಪದಲ್ಲಿ ನೀಡುತ್ತಿರುವ ಒಂದು ಅಮೂಲ್ಯವಾದ ಸಾಮುದಾಯಿಕ ಕೊಡುಗೆಯಾಗಿದೆ. ನಮ್ಮ ಈ ಬಾನುಲಿಯು ಕೇವಲ ಮನರಂಜನೆಗೆ ಸೀಮಿತವಾಗದೆ ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಅರಿವು ಮತ್ತು ಈ ರೀತಿಯ ಹತ್ತು ಹಲವು ಉಪಯುಕ್ತ ಮಾಹಿತಿಗಳ ಹಂಚಿಕೆಗೆ ವೇದಿಕೆಯಾಗಿದೆ. ಅಷ್ಟೇ ಅಲ್ಲದೆ ನಮ್ಮ ಮಣ್ಣಿನ ಸೊಗಡಿನ ಸ್ಥಳೀಯ ಭಾಷೆಗಳಲ್ಲಿ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಬಿತ್ತರಿಸುತ್ತಿರುವ ಈ ಭಾಗದ ಏಕೈಕ ಮತ್ತು ಪ್ರಬಲ ಮಾಧ್ಯಮ ಇದಾಗಿದೆ. ವಿಶೇಷವಾಗಿ ಬೆಳ್ತಂಗಡಿಯ ಜನತೆ ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಇದರ ಸಹಯೋಗದಲ್ಲಿ ರೇಡಿಯೋ ನಿನಾದ 90.4 FM ಪ್ರಸ್ತುತಪಡಿಸುವ ಸರಣಿ ಕಾರ್ಯಕ್ರಮ ಎಸ್ಟಿಎಂ ಆರೋಗ್ಯವಾಣಿ.

ರೇಡಿಯೋ ನಿನಾದ 90.4 ಎಫ್ಎಂ ಕೇಳುಗರಿಗೆ ಎಸ್ಡಿಎಂ ಆರೋಗ್ಯವಾಣಿ ಸರಣಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತು ನಮ್ಮೊಂದಿಗೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಇಲ್ಲಿನ ಮಕ್ಕಳ ಚಿಕಿತ್ಸಾ ವಿಭಾಗದ ಡಾಕ್ಟರ್ ನಿಖಿತಾ ಮಿರ್ಲೆ ಇವರು ನಮ್ಮೊಂದಿಗಿದ್ದಾರೆ. ಆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.

0: ಡಾಕ್ಟರ್ ನಿಕಿತಾ ಮಿರ್ಲೆ ಇವರು ಶ್ವಾಸಕೋಶ ಸಂಬಂಧಿ ವಿಶೇಷ ಅಧ್ಯಯನವನ್ನು ಕೂಡ ಮಾಡಿದ್ದಾರೆ. ಇವರು ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಮಕ್ಕಳನ್ನ ಕಾಡುವ ಅಂದ್ರೆ ಮಕ್ಕಳಲ್ಲಿ ಶ್ವಾಸಕೋಶ ಸಂಬಂಧಿ ಯಾವುದೆಲ್ಲ ಸಮಸ್ಯೆಗಳು ಬರ್ತದೆ, ನಿವಾರಿಸುವುದು ಹೇಗೆ, ಈ ಎಲ್ಲ ವಿಚಾರಗಳ ಬಗ್ಗೆ ನಮಗೆ ಮಾಹಿತಿಯನ್ನ ಕೊಡ್ಲಿಕ್ಕಿದ್ದಾರೆ. ಡಾಕ್ಟರ್, ಈಗ ಮೊದಲನೇದಾಗಿ ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳು ಅಂತ ಹೇಳುವಾಗ ಯಾವ್ದೆಲ್ಲ ಕಾಮನ್ ಆಗಿ ಸಮಸ್ಯೆಗಳು ಕಾಡುತ್ತೆ?
1: ಈಗ ನೀವು ಹೇಳ್ದಂಗೆ ಜನರಲ್ ಪೀಡಿಯಾಟ್ರಿಕ್ಸ್ ಅಂತ ಬಂದಾಗ ಮಕ್ಕಳು ಕಾಮನ್ ಆಗಿ ಒಂದು ಆಸ್ಪತ್ರೆಗೆ ಬರೋದು ಶೀತ, ಕೆಮ್ಮು, ನೆಗಡಿ, ಪದೇ ಪದೇ ಕೆಮ್ಮು ಜ್ವರ ಬರೋದು, ಇದೆಲ್ಲ ಕಾಮನ್. ಇದಕ್ಕೆ ಹಲವಾರು ಕಾರಣ ಇರುತ್ತೆ. ಮೋಸ್ಟ್ ಕಾಮನ್ ಕಾರಣಗಳು ಮಕ್ಕಳಲ್ಲಿ ಬರೋದು ಅಂದ್ರೆ ನಿಮೋನಿಯಾಯಿಂದ ಆಗಿರ್ಬೋದು, ಅಲರ್ಜಿಗಳಿಂದ ಆಗಿರ್ಬೋದು, ಆಸ್ತ್ಮಾಯಿಂದ ಆಗಿರ್ಬೋದು, ಅಥವಾ ಇನ್ಫೆಕ್ಷನ್ಸ್ ಇಂದ ಆಗಿರ್ಬೋದು. ಇದು ಕಾಮನ್ ಆಗಿ ಮಕ್ಕಳಿಗೆ ಬರೋ ಅಂಥದ್ದು. 50-60% ಆಫ್ ದಿ ಓಪಿಡಿ ಕೇಸಸ್ ನಮಗೆ ಲಂಗ್ ಇನ್ಫೆಕ್ಷನ್ ಇಂದ ಕೂಡ ಬರುತ್ತೆ.
0: ಅಸ್ತಮಾ ಅಂತ ಸಾಮಾನ್ಯವಾಗಿ ಎಲ್ಲರೂ ಮಾತಾಡ್ತೇವೆ, ಈ ಮಕ್ಕಳಲ್ಲಿ ಕಾಡುವಂತ ಅಸ್ತಮಾದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡ್ತೀರಾ?
1: ಸೊ ಅಸ್ತಮಾ ಅಂದ್ರೆ ಏನು ಅಂದ್ರೆ ಎಲ್ಲಾ ಮಕ್ಕಳನ್ನು ಕೆಮ್ಮು ಜ್ವರ, ಇದು ಮೋಸ್ಟ್ ಜನರಲ್ ಪಾಪ್ಯುಲೇಷನ್ ಅಲ್ಲಿ ಮಕ್ಕಳಲ್ಲಿ ಬರೋದು ಕಾಮನ್ ಅಂದ್ರೆ ಶೀತ, ಕೆಮ್ಮು, ನೆಗಡಿ. 50-60% ಆಫ್ ದಿ ಮಕ್ಕಳು ನಮ್ಮ ಆಸ್ಪತ್ರೆಗೆ ಬರ್ತಾರೆ ಅಂದ್ರೆ ಅದು ಶೀತ, ಕೆಮ್ಮು, ನೆಗಡಿ ಅಂತಾನೆ ಇರುತ್ತೆ. ಎಲ್ಲಾ ಶೀತ, ಕೆಮ್ಮು, ನೆಗಡಿ ಎಲ್ಲ ಅಸ್ತಮಾ ಅಲ್ಲ. ಅಸ್ತಮಾ ಅಂದ್ರೆ ಕ್ರೋನಿಕ್ ಡಿಸೀಸ್, ಅದು ವಿಂಡ್ ಪೈಪ್ ನಲ್ಲಿ ಆಗುವಂತ ಡಿಸೀಸ್ ಆಗುತ್ತೆ. ಇದು ಯೂಶಲಿ ಮೋರ್ ದನ್ 5 ಇಯರ್ಸ್ ನವ್ರಿಗೆ ನಾವು ಆಸ್ತ್ಮಾ ಅಂತ ಇದ್ದವ್ರಿಗೆ ಆಸ್ತ್ಮಾ ಅಂತ ಹೇಳ್ತೀವಿ. ಆಸ್ತ್ಮಾ ಅಂದ್ರೆ ಮಕ್ಕಳು ಹೆಂಗೆ ಬರ್ತಾರೆ, ಯೂಶಲಿ ಕೆಮ್ಮಿಂದ ಬರ್ತಾರೆ. ಅದೇ ಸ್ವಲ್ಪ ಮಕ್ಕಳು ದೊಡ್ಡವ್ರು ಆಗ್ತಿದ್ದಂಗೆ ಉಸಿರಾಡ್ಲಿಕ್ಕೆ ಕಷ್ಟ ಆಗುತ್ತೆ, ಮತ್ತೆ ಸೌಂಡ್ ಬರುತ್ತೆ ಅಂದ್ರೆ ವೀಸಿಂಗ್ ಅಂತ ಹೇಳ್ತೀವಿ, ವಿಸಿಲ್ ತರ ಸೌಂಡ್ ಬರೋದು ಉಸಿರಾಡಬೇಕಾದ್ರೆ, ಅಥವಾ ಏನಾದ್ರೂ ಆಟಾಡಬೇಕಾದ್ರೆ ದಮ್ಮು ಕಟ್ಟೋದು, ಇದೆಲ್ಲ ಸಿಂಪ್ಟಮ್ಸ್ ಆಸ್ತ್ಮಾದಲ್ಲಿ ಇರುತ್ತೆ.
0: ಈ ತರದ್ದು ಆರಂಭದಲ್ಲಿ ಏನಾದ್ರೂ ಅದಕ್ಕೆ ಲಕ್ಷಣ ಅಂತ ಇರುತ್ತಾ ಈ ತರ ಕಾಯಿಲೆಗಳು?
1: ಹೌದು, ಯಾವಾಗ ನಿಮ್ಮ ಮಕ್ಕಳಿಗೆ ಪದೇ ಪದೇ ಕೆಮ್ಮು ಬರ್ತಾ ಇದೆ, ವೀಸಿಂಗ್ ಬರ್ತಾ ಇದೆ, ಮಲಗಬೇಕಾದ್ರೆ ಕೆಮ್ಮಾಗೋದು, ಅಥವಾ ಅಲರ್ಜಿಕ್ ಸಿಂಪ್ಟಮ್ಸ್, ಅಲರ್ಜಿಕ್ ಸಿಂಪ್ಟಮ್ಸ್ ಅಂದ್ರೆ ಪದೇ ಪದೇ ಸೀನೋದು, ಅಥವಾ ಮೂಗಿಂದ ಸೋರೋದು, ಮೂಗು ಬ್ಲಾಕ್ ಆಗೋದು, ಕಣ್ಣು ಉಜ್ಜೋದು, ಮೂಗು ತುರಿಸೋದು, ಇದೆಲ್ಲ ಅಲರ್ಜಿಕ್ ಸಿಂಪ್ಟಮ್ಸ್. ಇದೆಲ್ಲ ಇದ್ದಾಗ ಆಸ್ತ್ಮಾ ಇರುತ್ತೆ. ಇಂಥ ಯಾವುದೇ ಸಿಂಪ್ಟಮ್ಸ್ ಇದ್ದಾಗ ನೀವು ಅಕಸ್ಮಾತ್ ಬಂದಾಗ ನಾವು ಟೆಸ್ಟ್ಗಳು ಮಾಡಿ ಅದು ಆಸ್ತ್ಮಾನ ಅಲ್ವಾ ಅಂತ ಗೊತ್ತಾಗ್ಲಿಕ್ಕಾಗುತ್ತೆ. ಸೊ
2: ಬೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್ನ ಹುಡುಕಾಟದಲ್ಲಿದ್ದೀರಾ? ಹಾಗಾದ್ರೆ ನಿಮ್ಮ ಆಯ್ಕೆ ಆಗಿರಲಿ SDM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಉಜಿರೆ.
3: ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡಾಟಾ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಹಾಗೂ ಸಿವಿಲ್ ಇಂಜಿನಿಯರಿಂಗ್.
2: ಗುಣಮಟ್ಟದ ತಾಂತ್ರಿಕ ಶಿಕ್ಷಣ, ನುರಿತ ಪ್ರಾಧ್ಯಾಪಕರು, ಆಧುನಿಕ ಲ್ಯಾಬ್, ಹಾಸ್ಟೆಲ್ ಸೌಲಭ್ಯ ಹಾಗೂ ಅತ್ಯುತ್ತಮ ಪ್ಲೇಸ್ಮೆಂಟ್.
3: ಈಗಲೇ ಪ್ರವೇಶಾತಿ ಆರಂಭಗೊಂಡಿದೆ. ಕಾಂಟ್ಯಾಕ್ಟ್ 8762127991 ಅಥವಾ 0825623691.
2: SDM ಇಂಜಿನಿಯರಿಂಗ್ ಕಾಲೇಜ್, ಉಜರೆ. ಎಕ್ಸಲೆನ್ಸ್ ಇನ್ ಎಜುಕೇಶನ್, ಕಮಿಟ್ಮೆಂಟ್ ಟು ಸೊಸೈಟಿ.

ಹಾಯ್ ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿರಾ.

ಕೇಳ್ತಾ ಇದ್ದೀರಾ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋನಿನಾದ 90.4 FM. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿರ. ಯಾರ ಮನೆಯಲ್ಲಿ ಗಾಡಿಗಳು ಇಲ್ಲ ಹೇಳಿ? ನಾಲ್ಕು ಚಕ್ರದ್ದು ಅಲ್ಲದೆ ಹೋದ್ರು ಎರಡು ಚಕ್ರದ್ದಾದ್ರೂ ಇದ್ದೇ ಇರುತ್ತೆ. ಗಾಡಿ ಇದ್ರೆ ಸಾಕಾಗಲ್ಲ, ಗಾಡಿ ಓಡಿಸೋಕೆ ಬೇಕಾಗೋ ರೂಲ್ಸ್ ಕೂಡ ಗೊತ್ತಿರಬೇಕು. ಕೇವಲ ರೂಲ್ಸ್ ಗೊತ್ತಿದ್ರೆ ಸಾಕಾಗಲ್ಲ, ಅದನ್ನ ಫಾಲೋ ಕೂಡ ಮಾಡಬೇಕು. ನಮ್ಮ ಅಜಾಗರೂಕತೆಯಿಂದ ಇನ್ನೊಬ್ಬರಿಗೆ, ಇನ್ನೊಬ್ಬರಿಂದ ನಮ್ಗೆ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಸರ್ಕಾರ ಟ್ರಾಫಿಕ್ ನಿಯಮಗಳನ್ನ ಜಾರಿಗೆ ತಂದಿದೆ. ಆದ್ರೆ ನಮ್ಮ ಜನರು ರೂಲ್ಸ್ ಇರೋದೇ ಬ್ರೇಕ್ ಮಾಡೋಕೆ ಅಂತ ತಿಳ್ಕೊಂಡು ಎರ್ರಾಬಿರಿಯಾಗಿ ರಸ್ತೆಯಲ್ಲೆಲ್ಲ ಮನ ಬಂದಂತೆ ಓಡಾಡ್ತಾರೆ. ಕಳೆದೊಂದು ವರ್ಷದಿಂದ ಭಾರತದಲ್ಲಿ ಸುಮಾರು 5 ಲಕ್ಷ ರಸ್ತೆ ಅಪಘಾತಗಳಾಗ್ತವೆ ಎಂದು ಮೂಲಗಳು ತಿಳಿಸಿವೆ. ಹಾಗಾದ್ರೆ ಈ ರಸ್ತೆ ಅಪಘಾತ ಉಂಟಾಗ್ತಿರೋದಾದ್ರೂ ಹೇಗೆ? ಇದನ್ನ ನಾನಿಲ್ಲಿ ಮಾತಾಡ್ತೀನಿ. ಇನ್ನಷ್ಟು ವಿಚಾರಗಳನ್ನ ನಿಮ್ ಜೊತೆ ಹಂಚ್ಕೋತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ. ಟ್ಯೂರ್

0: ಕೇಳ್ತಾ ಇದ್ದೀರಾ 90.4 FM ರೇಡಿಯೋ ನಿನಾದ, ಇದು ಜನಮನದ ನಾದ ತರಂಗ.
1: ಖುಷಿ ಖಜಾನೆ ವಿತ್ ಆರ್ ಜೆ ಅರ್ಷಿತಾ ಶಿಶಿಲಾ.

ವೆಲ್ಕಮ್ ಬ್ಯಾಕ್ ರೇಡಿಯೋ ನಿನಾದ 90.4 ಎಫ್ಎಂಗೆ. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿರ. ಟ್ರಾಫಿಕ್ ರೂಲ್ಸ್ ಉಲ್ಲಂಘನೆಯ ಬಗೆಗಿನ ಕಾರ್ಯಕ್ರಮ ಮುಂದುವರಿಸೋಣ. ವಾಹನ ಚಲಾಯಿಸುವ ಮುನ್ನ ನಾವು ಮೊದಲು ಗಮನಿಸಬೇಕಾದ ವಿಷಯ ಅಂದ್ರೆ ಹೆಲ್ಮೆಟ್ ಮತ್ತು ಸೀಟ್ ಬೆಲ್ಟ್ ಧರಿಸೋದು. ಇವಾಗ ಹೆಲ್ಮೆಟ್ ಮತ್ತೆ ಸೀಟ್ ಬೆಲ್ಟ್ ಕೇವಲ ಪೊಲೀಸರ ಕಣ್ ತಪ್ಪಿಸಲು ಮಾತ್ರ. ಪೊಲೀಸರಿಗೋಸ್ಕರ ಹೆಲ್ಮೆಟ್ ಮತ್ತೆ ಸೀಟ್ ಬೆಲ್ಟ್ ಧರಿಸೋರು ತಿಳ್ಕೊಳ್ಳಬೇಕಾದದ್ದು ಏನು ಅಂದ್ರೆ, ಪ್ರತಿಯೊಂದು ಜೀವವು ಅಮೂಲ್ಯವೇ. ನಮ್ಮ ಜೀವದ ಜೊತೆ ಅಥವಾ ಇನ್ನೊಬ್ಬರ ಜೀವನದ ಜೊತೆ ಆಟವಾಡುವ ಹರಸಾಹಸಕ್ಕೆ ಎಂದೂ ಮುಂದಾಗಬಾರದು. ಹೇರ್ ಫಾಲ್ ಆಗುತ್ತೆ, ಹೇರ್ ಸ್ಟೈಲ್ ಹಾಳಾಗುತ್ತೆ ಅಂತ ಹೆಲ್ಮೆಟ್ ಹಾಕದೆ ಇದ್ರೆ ನಮ್ಮ ಅಮೂಲ್ಯವಾದ ಜೀವನವು ಹಾಳಾಗೋಗುತ್ತೆ. ಇದಕ್ಕೇನಂತೀರಾ? ಇನ್ಮುಂದೆ ಆದ್ರೂ ಹೆಲ್ಮೆಟ್ ಮತ್ತೆ ಸೀಟ್ ಬೆಲ್ಟ್ ಹಾಕೋದನ್ನ ಮರೀದೆ ಫಾಲೋ ಮಾಡೋಣ. ಇನ್ನು ವೀಲಿಂಗ್ ಬಗ್ಗೆ ಅಂತೂ ಹೇಳ್ತಾ ಹೋದ್ರೆ ಮುಗಿಯೋದೇ ಇಲ್ಲ. ಅದ್ರ ಬಗ್ಗೆ ಮಾತಾಡೋಕ್ಕೂ ಮುಂಚೆ ಒಂದು ಪುಟ್ಟ ಬ್ರೇಕ್ ತಗೊಳ್ಳೋಣ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಖುಷಿ ಖಜಾನೆ ವಿತ್ ಆರ್ಜೆ ಅರ್ಷಿತಾ ಶಿಶಿಲ.
1: ನೀವು ಕೇಳ್ತಾ ಇದ್ದೀರಾ 90.4 FM ರೇಡಿಯೋ ನಿನಾದ. ಇದು ಜನಮನದ ನಾದ ತರಂಗ.

0: ಖುಷಿ ಖಜಾನೆ ವಿತ್ ಆರ್ಜೆ ಅರ್ಷಿತಾ ಶೀಲಾ.
1: ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ಮಾತಾಡ್ತಿರೋದು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲಾ. ವೀಲಿಂಗ್ ಪ್ರಿಯರೇ, ಇಲ್ಲೊಮ್ಮೆ ಕೇಳಿ. ವೀಲಿಂಗ್ ಅಂದ್ರೆ ಹುಚ್ಚು ಅಂತ ಅನೇಕರು ಹೇಳ್ತಾರೆ. ಆದ್ರೆ ವೀಲಿಂಗ್ ಬರೀ ಹುಚ್ಚಲ್ಲ, ಅದೊಂದು ಜೀವ ಕಳೆಯುವ ಮೋಜಿನ ಆಟ. ಟೂ ವೀಲರ್ ಹೊಂದಿರೋ ಬಿಸಿ ರಕ್ತದ ಯುವಕರೆಲ್ಲ ಕ್ಷಣಿಕ ಸುಖಕ್ಕಾಗಿ ಸೋಷಿಯಲ್ ಮೀಡಿಯಾದಲ್ಲಿನ ಲೈಕ್ ಶೇರ್ಗಾಗಿ ತಮ್ಮ ಪ್ರಾಣದ ಜೊತೆ ಆಟಕ್ಕಿಳಿತಿದ್ದಾರೆ. ತಮ್ಮ ಮೋಜಿನ ಹುಚ್ಚಿಗೆ ಯುವಕರು ಪ್ರಾಣ ಕಳೆದುಕೊಂಡ್ರೆ ವ್ಯಥೆ ಪಡುವವರು ಮಾತ್ರ ಹೆತ್ತವರು. ಯುವಕರೇ, ವೀಲಿಂಗ್ ಗೋಜಿಗೆ ಹೋಗುವ ಮುನ್ನ ಸ್ವಲ್ಪ ನಿಮ್ಮ ಅಮೂಲ್ಯವಾದ ಜೀವದ ಬಗ್ಗೆ ಯೋಚಿಸಿ. ಕ್ಷಣಿಕ ಶೋಕಿಗೆ ಜೀವನವೇ ಬಲಿಯಾಗದಿರಲಿ. ಇನ್ನು ವೀಲಿಂಗ್ ನಷ್ಟೇ ಭಯಂಕರವಾದದ್ದು ಓವರ್ಟೇಕ್. ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಮುಂದೆ ಕೊಡ್ತೀನಿ. ಅಲ್ಲಿವರೆಗೂ ನಿಮ್ಗೋಸ್ಕರ ಒಂದು ಬ್ಯೂಟಿಫುಲ್ ಸಾಂಗ್ ಬರ್ತಾ ಇದೆ, ಎಂಜಾಯ್ ಮಾಡಿ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಬ್ರೇಕ್ ನಂತರ ಮತ್ತೊಮ್ಮೆ ಸ್ವಾಗತ. ಇದು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತ ಶಿಶಿಲ. ವಾಹನ ಚಾಲಕರ ಇನ್ನೊಂದು ಅತಿದೊಡ್ಡ ಸಮಸ್ಯೆ ಅಂದ್ರೆ ಅದು ಓವರ್ಟೇಕ್ ಮಾಡೋದು. ಈ ಓವರ್ಟೇಕ್ ಗೋಜಿನಿಂದ ಪ್ರತಿದಿನವೂ ಒಬ್ರಲ್ಲ ಒಬ್ರು ಬಲಿಯಾಗ್ತಾನೆ ಇದ್ದಾರೆ. ಓವರ್ಟೇಕ್ ಮಾಡೋ ಭರದಲ್ಲಿ ಸ್ಪೀಡ್ ಹೆಚ್ಚಿಸಿ ತೀವ್ರ ಅಪಘಾತಕ್ಕೆ ಒಳಗಾಗ್ತಾರೆ. ಓವರ್ಟೇಕ್ ಮಾಡುವ ಮುನ್ನ ಒಮ್ಮೆ ಯೋಚಿಸಿ. ಒಂದು 5-10 ನಿಮಿಷ ತಡವಾದ್ರೆ ಏನೂ ಆಗೋದಿಲ್ಲ, ಆದ್ರೆ ಅತಿಯಾದ ವೇಗದಿಂದ ಏನ್ ಬೇಕಾದ್ರೂ ಸಂಭವಿಸಬಹುದು. ಈ ಅಪಾಯಕಾರಿ ಓವರ್ಟೇಕ್ ನಿಂದಾಗಿ ಅದೆಷ್ಟೋ ಸಾವು ನೋವುಗಳಾಗಿವೆ. ಆದ್ರೂ ಜನರಿಗೆ ಇದರ ಬಗ್ಗೆ ಪರಿಜ್ಞಾನವೇ ಇಲ್ಲ. ಮೂಲಗಳ ಪ್ರಕಾರ ಕಳೆದ ವರ್ಷ 9,000 ಅಧಿಕ ಅಪಘಾತಗಳು ಓವರ್ಟೇಕ್ ನಿಂದಾಗಿ ನಡೆದಿದೆ. ಇನ್ನಾದ್ರೂ ಜನ ಎಚ್ಚೆತ್ಕೊಳ್ಬೇಕು. ಇನ್ನು ಕೊನೆಯದಾಗಿ ಒಂದು ವಿಷಯದ ಬಗ್ಗೆ ಮಾತಾಡೋಣ. ಅದಕ್ಕೂ ಮುಂಚೆ ಒಂದು ಸಾಂಗ್ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ನೀವು ಕೇಳ್ತಾ ಇದ್ದೀರಾ 90.4 FM ರೇಡಿಯೋ ನಿನಾದ. ಇದು ಜನಮನದ ನಾದ ತರಂಗ.
2: ಖುಷಿ ಖಜಾನೆ ವಿತ್ ಆರ್ ಜೆ ಹರ್ಷಿತ ಶಿಶಿಲ.

ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಿಮ್ಮೊಂದಿಗೆ ಮಾತಾಡ್ತಿರೋದು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಮೊಬೈಲ್ ಬಳಸ್ಕೊಂಡು ವಾಹನ ಚಲಾಯಿಸೋದು ತುಂಬಾ ದೊಡ್ಡ ತಪ್ಪು. ನಾವು ವಾಹನ ಚಲಾವಣೆ ವೇಳೆ ನಮ್ಮ ಪೂರ್ತಿ ಗಮನ ರಸ್ತೆಯ ಮೇಲಿರಬೇಕು. ಆದ್ರೆ ಮೊಬೈಲ್ ಬಳಸೋದ್ರಿಂದ ನಮ್ಗೆ ರಸ್ತೆ ಮೇಲೆ ಗಮನ ಕೊಡೋಕಾಗಲ್ಲ, ಅಪಘಾತಗಳು ಕೂಡ ಸಂಭವಿಸುವಂತಹ ಸಾಧ್ಯತೆ ಇದೆ. ಹಾಗಾಗಿ ವಾಹನ ಚಲಾಯಿಸುವಾಗ ಕರೆಯಲ್ಲಿರುವುದು, ಮೆಸೇಜ್ ಮಾಡುವುದು ಇದ್ಯಾವುದನ್ನ ಮಾಡಬಾರದು. ಮನುಷ್ಯ ಎಷ್ಟೇ ವಿದ್ಯಾವಂತನಾಗಿದ್ರೂ ರಸ್ತೆಯ ನಿಯಮಗಳ ವಿಷಯದಲ್ಲಿ ಮೂರ್ಖತನ ತೋರುವುದು ಸಾಮಾನ್ಯವಾಗಿದೆ. ಸೊ ಟ್ರಾಫಿಕ್ ರೂಲ್ಸ್ ಗಳನ್ನ ನಮ್ಗಿರುವ ಹೊರೆ ಅಂತ ಭಾವಿಸದೆ ನಮ್ಮ ಪಾಲಿಗಿರುವ ರಕ್ಷಾ ಕವಚ ಅನ್ಕೊಂಡ್ರೆ ಅಪಘಾತಗಳ ಸಂಖ್ಯೆಯೂ ಕಡಿಮೆ ಆಗುತ್ತೆ, ಪ್ರಾಮಾಣಿಕರ ಜೀವವೂ ಉಳಿಯುತ್ತೆ. ಇವತ್ತಿನ ಈ ಮಾಹಿತಿ ಜೊತೆಗೆ ಅರಿವು ಮೂಡಿಸುವ ಕಾರ್ಯಕ್ರಮ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಕೆಲವು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ನಾನ್ ಬರ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ, ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ರೋಗಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತ್ನಿಂದ ಈ

ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋನಿನಾದ 90.4 FM ನಲ್ಲಿ ಇಲ್ಲಿನ ಜನಸಮುದಾಯದ ಭಾಷೆಯಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳು ನಿರಂತರವಾಗಿ ಪ್ರಸಾರವಾಗುತ್ತಿವೆ. ಇದು ಎಸ್ಡಿಎಂ ಶಿಕ್ಷಣ ಸಂಸ್ಥೆಯು ಸಮಾಜಕ್ಕೆ ಸೇವಾ ರೂಪದಲ್ಲಿ ನೀಡುತ್ತಿರುವ ಒಂದು ಅಮೂಲ್ಯವಾದ ಸಾಮುದಾಯಿಕ ಕೊಡುಗೆಯಾಗಿದೆ. ನಮ್ಮ ಈ ಬಾನುಲಿಯು ಕೇವಲ ಮನರಂಜನೆಗೆ ಸೀಮಿತವಾಗದೆ ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಅರಿವು ಮತ್ತು ಈ ರೀತಿಯ ಹತ್ತು ಹಲವು ಉಪಯುಕ್ತ ಮಾಹಿತಿಗಳ ಹಂಚಿಕೆಗೆ ವೇದಿಕೆಯಾಗಿದೆ. ಅಷ್ಟೇ ಅಲ್ಲದೆ ನಮ್ಮ ಮಣ್ಣಿನ ಸೊಗಡಿನ ಸ್ಥಳೀಯ ಭಾಷೆಗಳಲ್ಲಿ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಬಿತ್ತರಿಸುತ್ತಿರುವ ಈ ಭಾಗದ ಏಕೈಕ ಮತ್ತು ಪ್ರಬಲ ಮಾಧ್ಯಮ ಇದಾಗಿದೆ. ವಿಶೇಷವಾಗಿ ಬೆಳ್ತಂಗಡಿಯ ಜನತೆ ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM.
1: ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಸಂದೀಪ್. ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ ಇವತ್ತು ನಾವು ಪ್ರತಿಯೊಬ್ಬರ ಜೀವನಕ್ಕೂ ಬೇಕಾದ ಒಂದು ಮುಖ್ಯ ವಿಷಯದ ಬಗ್ಗೆ ಮಾತಾಡ್ತಿದ್ದೇವೆ, ಅದೇ ಆರ್ಥಿಕ ಭದ್ರತೆ ಅಥವಾ ಫೈನಾನ್ಷಿಯಲ್ ಸೆಕ್ಯೂರಿಟಿ. ನಮ್ಮ ಜೊತೆ ಇವತ್ತು ಆರ್ಥಿಕ ತಜ್ಞರಾದ ಗುರುಪ್ರಸಾದ್ ಅವರಿದ್ದಾರೆ. ನಮಸ್ಕಾರ ಗುರು ಅವರೇ.
2: ನಮಸ್ಕಾರ ಸಂದೀಪ್, ನಿಮ್ಮೆಲ್ಲ ಕೇಳುಗರಿಗೂ ನನ್ನ ನಮಸ್ಕಾರಗಳು.
1: ಗುರು ಅವರೇ, ಆರ್ಥಿಕ ಭದ್ರತೆ ಅಂದ ತಕ್ಷಣ ಜನರಿಗೆ ತುಂಬಾ ಹಣ ಮಾಡೋದು ಅಂತ ಅನಿಸ್ಬೋದು, ಅಸಲಿಗೆ ಏನಿದು ಸ್ವಲ್ಪ ಸುಲಭವಾಗಿ ಹೇಳಿ.
2: ಖಂಡಿತ ನೋಡಿ ಸಂದೀಪ್, ಆರ್ಥಿಕ ಭದ್ರತೆ ಅಂದ್ರೆ ಕೇವಲ ಶ್ರೀಮಂತರಾಗೋದು ಅಂತಲ್ಲ, ಅದು ನಮ್ಮ ಇಂದಿನ ಮತ್ತು ನಾಳೆಯ ಖರ್ಚುಗಳನ್ನು ನಿಭಾಯಿಸುವ ಆತ್ಮವಿಶ್ವಾಸ. ಅನಿರೀಕ್ಷಿತವಾಗಿ ಕೆಲಸ ಹೋದ್ರೆ ಅಥವಾ ಆರೋಗ್ಯದಲ್ಲಿ ಏರುಪೇರಾದ್ರೆ ನಮ್ಮ ಹತ್ರ ಅದಕ್ಕೆ ಬೇಕಾದ ಹಣಕಾಸಿನ ತಯಾರಿ ಇರುವುದೇ ನಿಜವಾದ ಭದ್ರತೆ.
3: ಹೌದು, ಇದು ತುಂಬಾ ಮುಖ್ಯ. ಹಾಗಾದ್ರೆ ಒಬ್ಬ ಸಾಮಾನ್ಯ ಮನುಷ್ಯ ಆರ್ಥಿಕ ಭದ್ರತೆ ಪಡೆಯೋಕೆ ಮೊದಲು ಏನ್ ಮಾಡಬೇಕು?
2: ಇದಕ್ಕೆ ನಾಲ್ಕು ಮುಖ್ಯ ಹಂತಗಳಿವೆ. ತುರ್ತು ನಿಧಿ ಅಂದ್ರೆ ಎಮರ್ಜೆನ್ಸಿ ಫಂಡ್, ನಿಮ್ಮ ಕನಿಷ್ಠ 6 ತಿಂಗಳ ಖರ್ಚಿಗೆ ಆಗುವಷ್ಟು ಹಣವನ್ನು ಒಂದು ಪ್ರತ್ಯೇಕ ಖಾತೆಯಲ್ಲಿ ಇಡಿ. ಇದು ಕಷ್ಟದ ಕಾಲದಲ್ಲಿ ನಿಮ್ಮ ಬೆನ್ನಿಗೆ ಇರುತ್ತೆ. ವಿಮೆ, ಜೀವನ ವಿಮೆ ಮತ್ತು ಆರೋಗ್ಯ ವಿಮೆ ಮಾಡಿಸಿಕೊಳ್ಳೋದು ಅನಿವಾರ್ಯ. ಆಸ್ಪತ್ರೆ ಖರ್ಚಿನಿಂದ ನಿಮ್ಮ ಉಳಿತಾಯ ಖಾಲಿಯಾಗದಂತೆ ಇದು ನೋಡಿಕೊಳ್ಳುತ್ತೆ. ಸಾಲದ ನಿರ್ವಹಣೆ, ಕ್ರೆಡಿಟ್ ಕಾರ್ಡ್ ಅಥವಾ ಅಧಿಕ ಬಡ್ಡಿಯ ಸಾಲಗಳಿಂದ ದೂರ ಇರಿ, ಇದ್ರೂ ಆದಷ್ಟು ಬೇಗ ತೀರಿಸಿ. ಹೂಡಿಕೆ, ಹಣವನ್ನು ಕೇವಲ ಬೀರುವಿನಲ್ಲಿ ಇಟ್ಟರೆ ಅದರ ಮೌಲ್ಯ ಬೆಳೆಯಲ್ಲ. ಎಸ್ಐಪಿ, ಪಿಪಿಎಫ್ ಅಥವಾ ಷೇರು ಮಾರುಕಟ್ಟೆಯಲ್ಲಿ ಹಣ ಹೂಡಿಕೆ ಮಾಡಬೇಕು.
3: ತುಂಬಾ ಚೆನ್ನಾಗಿ ಹೇಳಿದ್ರಿ. ಆದ್ರೆ ಇವತ್ತಿನ ದಿನಗಳಲ್ಲಿ ಜನರಿಗೆ ಉಳಿತಾಯ ಮಾಡೋದೇ ಕಷ್ಟ ಆಗ್ತಿದೆ, ಇದಕ್ಕೇನಾದರೂ ಟಿಪ್ಸ್ ಇದೆಯಾ?
2: ಒಂದು ಸುಲಭ ಸೂತ್ರ ಇದೆ, 50-30-20 rule. ನಿಮ್ಮ ಆದಾಯದ 50% ಅಗತ್ಯಗಳಿಗೆ ಅಂದ್ರೆ ಬಾಡಿಗೆ, ಅಡುಗೆ ಸಾಮಗ್ರಿಗೆ ಬಳಸಿ. 30% ನಿಮ್ಮ ಇಷ್ಟದ ಕೆಲಸಗಳಿಗೆ ಅಂದ್ರೆ ಸಿನಿಮಾ, ಹೊರಗಿನ ಊಟಕ್ಕೆ ಇಡಿ. ಕನಿಷ್ಠ 20% ಹಣವನ್ನು ಕಣ್ಣು ಮುಚ್ಚಿ ಉಳಿತಾಯಕ್ಕೆ ಮೀಸಲಿಡಿ. ನೆನಪಿಡಿ, ಖರ್ಚು ಮಾಡಿ ಉಳಿದದ್ದನ್ನು ಉಳಿಸಬೇಡಿ, ಮೊದಲು ಉಳಿಸಿ ನಂತರ ಖರ್ಚು ಮಾಡಿ.
3: ವಾವ್, ಮೊದಲು ಉಳಿಸಿ ನಂತರ ಖರ್ಚು ಮಾಡಿ, ಈ ಮಾತು ತುಂಬಾ ಪವರ್ಫುಲ್ ಆಗಿದೆ. ನಮ್ಮ ಕೇಳುಗರಿಗೆ ಇವತ್ತು ಆರ್ಥಿಕ ಭದ್ರತೆಯ ಬಗ್ಗೆ ಒಂದು ಸ್ಪಷ್ಟ ಚಿತ್ರಣ ಸಿಕ್ಕಿದೆ ಅನ್ಕೊಳ್ತೀನಿ. ಗುರು ಅವರೇ, ಈಗಿನ ಕಾಲದಲ್ಲಿ ಹಣ ಉಳಿಸೋದೆಷ್ಟು ಮುಖ್ಯವೋ ಅದನ್ನ ಡಿಜಿಟಲ್ ಕಳ್ಳರಿಂದ ಕಾಪಾಡಿಕೊಳ್ಳೋದು ಕೂಡ ಅಷ್ಟೇ ಮುಖ್ಯ ಅಲ್ವಾ? ಈ OTP ವಂಚನೆಗಳ ಬಗ್ಗೆ ಏನ್ ಹೇಳ್ತೀರಾ?
2: ಹೌದು ಸಂದೀಪ್, ನೀವು ಬಹಳ ಮುಖ್ಯವಾದ ವಿಷಯ ನೆನಪಿಸಿದ್ರಿ. ನೆನಪಿಡಿ, ಯಾವುದೇ ಬ್ಯಾಂಕ್ ಅಧಿಕಾರಿಗಳು ಅಥವಾ ಸರ್ಕಾರಿ ಸಂಸ್ಥೆಯವರು ಫೋನ್ ಮಾಡಿ ನಿಮ್ಮ OTP, ಪಿನ್ ಅಥವಾ ಪಾಸ್ವರ್ಡ್ ಕೇಳೋದಿಲ್ಲ. ಗುಪ್ತವಾಗಿಡಿ. OTP ಅಂದ್ರೆ ಅದು ನಿಮ್ಮ ವೈಯಕ್ತಿಕ ಕೀಲಿ ಇದ್ದಂತೆ, ಅದನ್ನು ಯಾರಿಗೂ, ಸ್ನೇಹಿತರಿಗಾಗಲಿ ಅಪರಿಚಿತರಿಗಾಗಲಿ ಹೇಳಬೇಡಿ. ಲಿಂಕ್ಗಳ ಬಗ್ಗೆ ಎಚ್ಚರ. ನಿಮ್ಮ KYC ಅಪ್ಡೇಟ್ ಆಗಿಲ್ಲ, ನಿಮ್ಗೆ ಲಾಟ್ರಿ ಬಂದಿದೆ ಅಂತ ಬರೋ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. ಸ್ಕ್ರೀನ್ ಶೇರಿಂಗ್ ಗ್ರಡ. ಯಾರೋ ಅಪರಿಚಿತರು ಹೇಳಿದ ತಕ್ಷಣ ಯಾವುದೇ ಆಪ್ಗಳನ್ನು ಇನ್ಸ್ಟಾಲ್ ಮಾಡಬೇಡಿ. ಅವರು ನಿಮ್ಮ ಫೋನ್ ಸ್ಕ್ರೀನ್ ನೋಡಿ OTP ಕದಿಯಬಹುದು. ಅಕಸ್ಮಾತ್ ಯಾರಾದರೂ ಇಂತಹ ವಂಚನೆಗರು ಒಳಗಾದ್ರೆ ಅವ್ರು ಏನ್ ಮಾಡಬೇಕು? ತಕ್ಷಣವೇ 1930 ಸಂಖ್ಯೆಗೆ ಕರೆ ಮಾಡಿ ದೂರು ನೀಡಬೇಕು ಅಥವಾ www.cybercrime.gov.in ಪೋರ್ಟಲ್ನಲ್ಲಿ ರಿಪೋರ್ಟ್ ಮಾಡಬೇಕು. ಎಷ್ಟು ಬೇಗ ದೂರು ನೀಡ್ತೀರೋ ಅಷ್ಟು ಬೇಗ ನಿಮ್ಮ ಹಣವನ್ನು ವಾಪಸ್ ಪಡೆಯುವ ಸಾಧ್ಯತೆ ಇರುತ್ತೆ.
3: ಬಹಳ ಉಪಯುಕ್ತ ಮಾಹಿತಿ ನೀಡಿದ್ದಕ್ಕೆ ಧನ್ಯವಾದಗಳು ಗುರು ಅವರೇ.
2: ಧನ್ಯವಾದಗಳು.

0: ಮಾತ್ರಗ್ಲ ನಮಸ್ಕಾರ. ಯಾನ ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಸಮುದಾಯ ಬಾನುಲಿ ಕೇಂದ್ರದ ಮೂಲಕ ರೇಡಿಯೋ ನಿನಾದ ಅವು ಹೊಸ ಕಾರ್ಯಕ್ರಮ ಅಲ್ಲೇನ ಮಲ್ತೊಂದುರ್ಲೇರ್ ತೀರಿದ ಬಾರಿ ಸಂತೋಷ ಅಂಡ್ ಅವು ಜನಕ್ಲೆಗ್ ಬಾರಿ ಪ್ರಿಯ ಒಂದುಂಡು. ಐತ ಒಟ್ಟಿಗೆ ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆಗೆ ಹೊಸತ್ತಾದ ಬೇತೆ ಬೇತೆ ಪದ್ಯಲೆ ನಾವು ಕೊಂಕಣಿ ಆದಿಪ್ಪು, ಕನ್ನಡ ಆದಿಪ್ಪು, ತುಳು ಆದಿಪ್ಪು ಐನ್ಲ ಪ್ರಚಾರ ಮಲ್ಪನಂತ ನಾವು ಉಲ್ಲಾಸಡುಲ್ಲೇರ್ ಅಕ್ಲ ಈ ಪ್ರಯತ್ನಕ ಯಶಸ್ಸಾವಡನ್ನು ಪ್ರಾರ್ಥಿಸ.
1: ಆತ್ಮೀಯ ಕೇಳುಗರೆ, ಇವತ್ತು ವಿಶೇಷವಾದ ವ್ಯಕ್ತಿಯನ್ನು ನಿಮಗೆ ಪರಿಚಯಿಸ್ತಾ ಇದ್ದೇವೆ. ಅವರು ನಾದ ಮಣಿ ನಾಲ್ಕೂರು ಅಂತೇಳಿ ಹಾಡನ್ನೇ ಉಸಿರನ್ನಾಗಿ ತಮ್ಮ ಜೀವನವನ್ನು ರೂಪಿಸಿಕೊಳ್ತಾ ಇರತಕ್ಕಂಥವ್ರು. ಇಡೀ ನಾಡಿನಾದ್ಯಂತ ತಮ್ಮ ಹಾಡುಗಳ ಮೂಲಕ ಒಂದು ಅರಿವಿನ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ. ಪರಿಸರ ಜೀವ ಸಂಕುಲಗಳು ಹೇಗೆ ಸಹಜವಾಗಿ ಜೀವಿಸ್ತಾ ಇದ್ದವೋ ಹಾಗೆ ಇಡೀ ಮನುಷ್ಯ ಜನಾಂಗ ಜೀವಿಸಬೇಕು ಎನ್ನುವುದು ಅವರ ದೊಡ್ಡ ಆಶಯ. ಆ ಹಿನ್ನೆಲೆಯಲ್ಲಿ ಅವರು ಒಂದು ಅಳಿಲು ಸೇವೆಯನ್ನು ಮಾಡ್ತಾ ಇದ್ದಾರೆ. ಅವರ ಹಾಡುಗಳ ಒಳ ಧ್ವನಿ ಇರುವಂಥದ್ದು ಮನುಷ್ಯನನ್ನು ಮನುಷ್ಯನನ್ನಾಗಿ ರೂಪಿಸುವಂತಹ ಒಂದು ಕಳಕಳಿಯನ್ನು ನಾವು ಕಾಣುತ್ತೇವೆ. ಕರ್ನಾಟಕದ ಮೂಲೆ ಮೂಲೆಗಳಿಗೆ ಹೋಗಿ ತಮ್ಮ ಹಾಡುಗಳ ಮೂಲಕ ಮನುಷ್ಯನ ಮಲಿನತೆಯನ್ನು ತೊಳಿತಾ ಇದ್ದಾರೆ, ಮನುಷ್ಯನ ಕೇಡುಗಳನ್ನು ತೊಳಿತಾ ಇದ್ದಾರೆ, ಮನುಷ್ಯನ ಅಶುದ್ಧತೆಯನ್ನು ಶುದ್ಧ ಮಾಡ್ತಾ ಇದ್ದಾರೆ. ಹೀಗಾಗಿ ಅವರು ಕರ್ನಾಟಕದ ಅಪರೂಪದ ಅರಿವಿನ ಹಾಡುಗಾರರು. ಬಹಳ ಮುಖ್ಯವಾಗಿ ನಮ್ಮ ನೆಲದಲ್ಲಿ ಆಗಿ ಹೋಗಿರುವಂತಹ ಶರಣರು, ತತ್ವಪದಕಾರರು, ಕೀರ್ತನಕಾರರು, ಮಹಾಕವಿಗಳ ಒಂದು ದಾರ್ಶನಿಕತೆ ಏನಿದೆ ಆ ದಾರ್ಶನಿಕತೆಯನ್ನು ಕೇಳುಗರಿಗೆ ದಾಟಿಸುವ ಒಂದು ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ. ಅವರ ವಿಶೇಷತೆ ಏನಂದರೆ ಹಾಡುಗಳಲ್ಲಿ ಯಾವ ಒಂದು ಧ್ವನಿ ಇದೆಯೋ, ಯಾವ ದಾರ್ಶನಿಕತೆ ಇದೆಯೋ, ತತ್ವ ಇದೆಯೋ ಅದನ್ನು ತಮ್ಮ ಬದುಕಿನಲ್ಲಿ ಅಕ್ಷರಶಃ ಅಳವಡಿಸಿಕೊಂಡಿರ್ತಕ್ಕಂಥವ್ರು. ಹೀಗಾಗಿ ಅವರು ನಾಡಿನ ಹಾಡುಗಾರರಲ್ಲಿ ಬಹಳ ಅಪರೂಪದ ವ್ಯಕ್ತಿತ್ವ ಉಳ್ಳವರು. ಅವರು ತಮ್ಮದೇ ಆದ ಅರಿವಿನ ಒಂದು ಚಿಂತನೆಯನ್ನು ನಾಡಿನಲ್ಲಿ ಬಿತ್ತುತ್ತಾ ಇದ್ದಾರೆ. ಮುಖ್ಯವಾಗಿ ನಮ್ಮ ಡಿ ಎಡ್ ಶಿಕ್ಷಕರಿಗೆ, ಬಿ ಎಡ್ ಶಿಕ್ಷಕರಿಗೆ, ವಿದ್ಯಾರ್ಥಿಗಳಿಗೆ, ಯುವಕರಿಗೆ ಜೀವನ ಅಂದರೆ ಏನು, ನಾವು ಏನನ್ನು ಕಲಿಬೇಕಾಗಿದೆ, ಏನನ್ನು ಕಲಿಸಬೇಕಾಗಿದೆ ಅನ್ನುವಂತಹ ಸಾವಿರಾರು ತರಬೇತಿ ಶಿಬಿರಗಳನ್ನು ನಾಡಿನಾದ್ಯಂತ ಮಾಡ್ತಾ ಇದ್ದಾರೆ. ಇವತ್ತು ಪರಿಸರಕ್ಕೆ ಸಂಬಂಧಿಸಿರುವಂತಹ ಮತ್ತು ಒಂದು ಬದುಕಿನ ಚಿಂತನೆಗೆ ಸಂಬಂಧಿಸಿರತಕ್ಕಂಥ ಕೆಲವು ಹಾಡುಗಳನ್ನು ಹಾಡಲಿಕ್ಕಿದ್ದಾರೆ. ಅವರನ್ನು ಬಹಳ ಹೃದಯಪೂರ್ವಕವಾಗಿ ನಾನು ನಿನಾದ ರೇಡಿಯೋಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನಮಸ್ಕಾರ ಸರ್.

0: ನಾವೆಲ್ಲ ಈ ಜೀವಪರವಾಗಿರುವಂತ ಪ್ರಕೃತಿಗೆ ಮತ್ತು ಮನುಷ್ಯನಿಗೆ ಯಾವತ್ತೂ ಋಣಿಯಾಗಿರಬೇಕು. ಆ ಋಣಭಾರವನ್ನ ನಾವು ಹೊತ್ತುಕೊಂಡು ಜೀವನ ಮಾಡ್ತಾ ಇದ್ದೇವೆ. ಆ ಋಣಭಾರಕ್ಕೆ ನಾವು ಹೊಸದಾಗಿ ಏನು ಕೊಡಬಹುದು ಏನು ಕೊಡಲಿಕ್ಕಿಲ್ಲ ಅದನ್ನ ಪ್ರೀತಿಯಿಂದ ಕರುಣೆಯಿಂದ ನಾವೆಲ್ಲ ನೋಡಬೇಕು ಅಂತಹ ಒಂದು ಹಾಡನ್ನ ನಾಥ ಅವರು ಹಾಡಿದರು. ಈಗ ಮುಂದೆ ಇನ್ನೊಂದು ಹಾಡನ್ನ ಹಾಡಲಿದ್ದಾರೆ.
1: ನಿಶ್ಚಿಂತನಾಗಬೇಕಂತೀ

ನಾವೆಲ್ಲ ಚಿಂತೆ ಬಿಡಬೇಕಂತಲೇ ಚಿಂತೆ ಮಾಡ್ತಾ ಇರ್ತೀವಿ. ಇದು ಮನುಷ್ಯನ ಭಾಳ ಬಿಕ್ಕಟ್ಟಿನ ಸಂದರ್ಭ. ಇದು ದೇವರನ್ನು ಧ್ಯಾನ ಮಾಡ್ತಾ ಇರ್ತೀವಿ, ದೇವರಿಗೆ ವಿರುದ್ಧವಾಗಿ ನಡ್ಕೊಳ್ತಾ ಇರ್ತೀವಿ, ಈ ಬದುಕಿನ ಎಲ್ಲ ವ್ಯಾಮೋಹಗಳನ್ನು ಮೀರಬೇಕಂತ ಯೋಚನೆ ಮಾಡ್ತಾ ಇರ್ತೀವಿ, ಆದರೆ ಅದೇ ವ್ಯಾಮೋಹದಲ್ಲಿ ತೊಳಲಾಡ್ತಾ ಇರ್ತೀವಿ. ಅದರಿಂದ ಬಿಡುಗಡೆ ಹೇಗೆ, ಬಿಡುಗಡೆ ಆಗಿ ನಾವು ಸಹಜವಾಗಿ ಬದುಕೋದು ಹೇಗೆ ಅನ್ನುವಂಥ ಒಂದು ಚಿಂತನೆಯ ಹಾಡನ್ನು ನಾದ ಮಣಿನಾಲ್ಕೂರವರು ಹಾಡಿದರು. ಈಗ ಇನ್ನೊಂದು ಹಾಡನ್ನು ಹಾಡುವುದರ ಮೂಲಕ ನಮ್ಮ ಅರಿವನ್ನು ಅವರು ಹೆಚ್ಚಿಸ್ತಾ ಇದ್ದಾರೆ.

0: ನಾವು ಎಷ್ಟೇ ವಿಕಾಸ ಹೊಂದಿದ್ರು, ಎಷ್ಟೇ ಅಭಿವೃದ್ಧಿ ಹೊಂದಿದ್ರು, ನಾವೆಲ್ಲ ಪ್ರಕೃತಿಗೆ ದಾಸರಾಗಿರಲೇಬೇಕು. ಪ್ರಕೃತಿಯ ಕರುಣೆಯಲ್ಲಿ ನಾವು ಇರಬೇಕು. ಮಳೆ ಇಲ್ಲದೆ ಈ ಜಗತ್ತಿನಲ್ಲಿ ಏನೂ ಇಲ್ಲ ಅಂತ ಮಳೆಯನ್ನು ಪ್ರಾರ್ಥಿಸುವಂಥ ಒಂದು ಅದ್ಭುತ ಪದ್ಯವನ್ನು ನಾದ ಅವರು ಹಾಡಿದರು. ಮಳೆ ಬಂದಾಗ ಹೇಗೆ ನೆಲ ಚಿಗುರೊಡೆದು ಒಂದು ಹೊಸ ಉಲ್ಲಾಸವನ್ನು ಸಂತೋಷವನ್ನು ತರುತ್ತೋ, ಹಾಗೆ ನಮ್ಮ ಮನಸ್ಸಿನ ಕೊಳೆಯನ್ನು ತೊಳೆದುಕೊಂಡು ನಾವೆಲ್ಲ ಮನಸ್ಸಿನ ಮೂಲಕ, ಹೃದಯದ ಮೂಲಕ, ಆತ್ಮದ ಮೂಲಕ ಒಂದು ಹೊಸ ಹಸಿರನ್ನು, ಮಾನವೀಯತೆಯನ್ನು ಈ ಜಗತ್ತಿನಲ್ಲಿ ಸೃಷ್ಟಿ ಮಾಡಬೇಕಾಗಿದೆ ಎನ್ನುವಂಥ ದೊಡ್ಡ ಆಶಯವನ್ನಿಟ್ಟುಕೊಂಡು ನಾದ ಅವರು ತಮ್ಮ ಅರಿವಿನ ಹಾಡಿನ ಸಂಚಾರ ಮಾಡುತ್ತಿದ್ದಾರೆ. ಅವರು ನಮ್ಮ ನಿನಾದ ರೇಡಿಯೋಕ್ಕೆ ಆಗಮಿಸಿ ಹಾಡುಗಳನ್ನು ಹಾಡಿದ್ದಾರೆ. ಸಹೃದಯರ ಪರವಾಗಿ, ನಮ್ಮ ಸಂಸ್ಥೆಯ ಪರವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ.
1: ಶರಣ ನಮಸ್ಕಾರ.
2: ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ತಾಂತ್ರಿಕ ಮಹಾವಿದ್ಯಾಲಯದ ಸಹಯೋಗದೊಂದಿಗೆ ರೇಡಿಯೋ ನಿನಾದ 90.4 FM ಪ್ರಸ್ತುತಪಡಿಸುವ ಕಾರ್ಯಕ್ರಮ ರೇಡಿಯೋ ಇಂಜಿನಿಯರ್ಸ್.

0: ರೇಡಿಯೋ ನಿನಾದ ಶ್ರೋತೃಗಳಿಗೆಲ್ಲ ನಮಸ್ಕಾರ. ನನ್ನ ಹೆಸರು ರಾಮ್ ಪ್ರಸಾದ್ ಡಿಎಸ್, ಸಹಾಯಕ ಪ್ರಾಧ್ಯಾಪಕ SDM ಇಂಜಿನಿಯರಿಂಗ್ ಕಾಲೇಜು, ಉಜಿರೆ. ಇವತ್ತು ನಾನು ಮಾತಾಡ್ಲಿಕ್ಕೆ ಹೊರಟಿರೋ ವಿಷಯ ಏನಂತಂದ್ರೆ, ಕಟ್ಟಡ ಕಟ್ಟುವಾಗ ಮಣ್ಣಿನ ಪರೀಕ್ಷೆ ಮತ್ತು ಅದರ ಮಹತ್ವ. ತಮಗೆಲ್ಲ ಗೊತ್ತಿರಬಹುದು ಒಂದು ಗಾದೆ, ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು. ಹಾಗಂದ್ರೆ ಜೀವನದಲ್ಲಿ ಮನೆ ಕಟ್ಟುವುದು ಮತ್ತು ಮದುವೆ ಮಾಡುವುದು ಎರಡು ಅತಿ ಮುಖ್ಯವಾದ ಘಟ್ಟಗಳು. ಮನೆ ಕಟ್ಟಬೇಕು ಅನ್ನೋದು ಎಲ್ಲರ ಕನಸಾಗಿರ್ತದೆ. ಹೀಗೆ ಮನೆ ಕಟ್ಟುವಾಗ ಸುಮಾರು ಜನ ಬಂದು ಸುಮಾರು ಸಲಹೆಗಳನ್ನ ಕೊಡ್ತಾರೆ. ಆ ಸಿಮೆಂಟ್ ಉಪಯೋಗಿಸೋದು ಬೇಡ, ಈ ಸಿಮೆಂಟ್ ಉಪಯೋಗಿಸೋದು ಬೇಡ, ಆ ಕಬ್ಬಿಣ ಉಪಯೋಗಿಸೋದು ಬೇಡ, ಈ ಮರಳು ಉಪಯೋಗಿಸೋದು ಬೇಡ, ಹೀಗೆ ಸುಮಾರು ಸಲಹೆಗಳನ್ನ ಕೊಡ್ತಾರೆ. ನಾನಿವತ್ತು ಬಂದಿರೋದು ಆ ಥರ ಸಲಹೆ ಕೊಡ್ಲಿಕ್ಕಲ್ಲ. ಮನೆ ಕಟ್ಟಬೇಕಾದ್ರೆ ಮಣ್ಣಿನ ಪರೀಕ್ಷೆ ಮಾಡಿಸಬೇಕಾ? ಮಾಡಿಸಬೇಕು ಅಂತಾದರೆ ಎಷ್ಟಂತಸ್ತಿನ ಕಟ್ಟಡ ಕಟ್ಟಬೇಕಾದ್ರೆ ಮಣ್ಣಿನ ಪರೀಕ್ಷೆ ಮಾಡಿಸಬೇಕು? ಹಾಗೆ ಯಾವ ಯಾವ ರೀತಿ ಮಣ್ಣಿನ ಪರೀಕ್ಷೆಗಳನ್ನ ನಾವು ಮಾಡ್ತೇವೆ, ಇದರ ಬಗ್ಗೆ ನಾನಿವತ್ತು ನಿಮಗೆ ಮಾಹಿತಿಯನ್ನು ಹಂಚ್ಕೋತಾ ಇದ್ದೀನಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಯಾವುದೇ ಕಟ್ಟಡವನ್ನು ಕಟ್ಟಬೇಕಾದ್ರೆ ನಾವು ಅದರ ತಳಪಾಯವನ್ನು ಕಟ್ಟಬೇಕು. ಅದನ್ನು ನಾವು ಫೌಂಡೇಶನ್ ಅಂತ ಹೇಳಿ. ಈ ಫೌಂಡೇಶನ್ ಅಥವಾ ತಳಪಾಯ ಏನಿದೆ ಅದು ಹೇಗಿರಬೇಕು ಅನ್ನೋದು ಅದರ ಕೆಳಗಿರುವ ಮಣ್ಣು ಹೇಗಿದೆ ಅದರ ಮೇಲೆ ಅವಲಂಬಿತವಾಗಿರ್ತದೆ. ಸಾಮಾನ್ಯವಾಗಿ ಕರ್ನಾಟಕದಲ್ಲಿ ಒಂದೊಂದು ಪ್ರದೇಶದಲ್ಲಿ ಒಂದೊಂದು ರೀತಿಯ ಮಣ್ಣುಗಳನ್ನು ನಮಗೆ ಕಾಣಲಿಕ್ಕೆ ಸಿಗ್ತದೆ. ಅದರಲ್ಲಿ ಅತಿ ಮುಖ್ಯವಾದವು ಯಾವುವು ಅಂತಂದರೆ ಕಪ್ಪು ಮಣ್ಣು, ಅದನ್ನು ನಾವು ಬ್ಲ್ಯಾಕ್ ಕಾಟನ್ ಸಾಯಿಲ್ ಅಂತಲೂ ಕರಿತೇವೆ, ಕೆಂಪು ಮಣ್ಣು, ಲ್ಯಾಟ್ರೈಟ್ ಮಣ್ಣು, ಹೀಗೆ ಸುಮಾರಷ್ಟು ತರವಾದ ಮಣ್ಣುಗಳು ನಮಗೆ ಕಾಣಲಿಕ್ಕೆ ಸಿಗ್ತದೆ. ಹೀಗೆ ಒಂದೊಂದು ಬಗೆಯ ಮಣ್ಣು ವಿಶೇಷವಾದ ಗುಣಲಕ್ಷಣಗಳನ್ನ ಹೊಂದಿರ್ತದೆ. ಉದಾಹರಣೆಗೆ ಕಪ್ಪು ಮಣ್ಣು, ಅದನ್ನು ನಾವು ಬ್ಲ್ಯಾಕ್ ಕಾಟನ್ ಸಾಯಿಲ್ ಅಂತಲೂ ಕರಿಬೋದು. ಹೀಗೆ ಬ್ಲ್ಯಾಕ್ ಕಾಟನ್ ಸಾಯಿಲ್ ಗುಣಲಕ್ಷಣ ಏನಂತಂದರೆ ಅದರಲ್ಲಿ ನೀರಿನ ಅಂಶ ಹೆಚ್ಚು ಅಥವಾ ಕಡಿಮೆ ಆದಲ್ಲಿ ಅದು ಹಿಗ್ಗುವಿಕೆ ಅಥವಾ ಕುಗ್ಗುವಿಕೆ ಗುಣ ಸ್ವಭಾವವನ್ನು ತೋರಿಸ್ತದೆ. ಹಾಗಂದರೆ ಸ್ವೆಲ್ಲಿಂಗ್ ಆ್ಯಂಡ್ ಶ್ರಿಂಕೇಜ್ ಅಂತಲೂ ನಾವು ಕರಿಬಹುದು. ಬ್ಲ್ಯಾಕ್ ಕಾಟನ್ ಸಾಯಿಲ್ ಅಥವಾ ಕಪ್ಪು ಮಣ್ಣಿನಲ್ಲಿ ನೀರಿನ ಅಂಶ ಕಡಿಮೆ ಆದಲ್ಲಿ ಮಣ್ಣು ಕುಗ್ಗುತ್ತದೆ, ಹಾಗೆ ನೀರಿನ ಅಂಶ ಜಾಸ್ತಿ ಆದಲ್ಲಿ ಮಣ್ಣು ಹಿಗ್ಗುತ್ತದೆ. ಹೀಗೆ ಹಿಗ್ಗುವಿಕೆ ಮತ್ತು ಕುಗ್ಗುವಿಕೆ ಏನಿದೆ ಇದು ನಮ್ಮ ಕಟ್ಟಡಗಳಿಗೆ ತುಂಬ ಅಪಾಯಕಾರಿ. ಕಟ್ಟಡ ಅಥವಾ ಅದರ ಅಡಿಪಾಯ ಬಿರುಕು ಬಿಡುವಂತಹ ಸಾಧ್ಯತೆಯೂ ಇರ್ತದೆ. ಅದಕ್ಕೋಸ್ಕರ ನಾವು ಯಾವುದೇ ಕಟ್ಟಡವನ್ನು ಕಟ್ಟಬೇಕು ಅಂತ ಹೊರಟರೂ ಮಣ್ಣಿನ ಪರೀಕ್ಷೆ ತುಂಬ ಅವಶ್ಯಕ. ಹೀಗೆ ಮಣ್ಣಿನ ಪರೀಕ್ಷೆ ಅಂತ ಬಂದಾಗ ನಾವು ಸಾಮಾನ್ಯವಾಗಿ ಯಾವ್ಯಾವ ಮಣ್ಣಿನ ಪರೀಕ್ಷೆಯನ್ನು ಮಾಡ್ತೇವೆ ಅದರ ಬಗ್ಗೆ ಈಗ ಸ್ವಲ್ಪ ಗಮನ ಹರಿಸೋಣ. ಸಾಮಾನ್ಯವಾಗಿ ಒಂದು ಮನೆ ಕಟ್ಟಬೇಕು ಅಂತಾದರೆ ಆ ಸ್ಥಳದಿಂದ ಮಣ್ಣನ್ನು ನಾವು ತಗೊಂಡು ಬಂದು ನಮ್ಮ ಲ್ಯಾಬೊರೇಟ್ರಿ ಅಥವಾ ಪ್ರಯೋಗಾಲಯ ಅಂತ ಏನು ಹೇಳ್ತೀವಿ ಅಲ್ಲಿ ಈ ಮಾಯಿಶ್ಚರ್ ಕಂಟೆಂಟ್ ಡಿಟರ್ಮಿನೇಷನ್ ಅಂತ ಹೇಳ್ತೀವಿ. ಹಾಗಂದರೆ ಅದರ ತೇವಾಂಶ ಪ್ರಮಾಣ, ಮಣ್ಣಿನಲ್ಲಿ ತೇವಾಂಶ ಎಷ್ಟಿದೆ ಅಂತ ನಾವು ಅದನ್ನು ಪರೀಕ್ಷೆ ಮಾಡ್ತೀವಿ. ಈ ಮಣ್ಣಿನ ತೇವಾಂಶದ ಮಹತ್ವ ಏನಂತಂದರೆ ಮಣ್ಣಿನಲ್ಲಿ ತೇವಾಂಶ ಪ್ರಮಾಣ ಹೆಚ್ಚು ಅಥವಾ ಕಡಿಮೆ ಆದಲ್ಲಿ ಮಣ್ಣಿನ ಗುಣ ಸ್ವಭಾವ ಬೇರೆ ಆಗ್ತದೆ. ಹಿಗ್ಗುವಿಕೆ ಮತ್ತು ಕುಗ್ಗುವಿಕೆ ಏನು ಹೇಳಿದ್ದೇನೆ, ಸೊ ಅದು ಯಾವುದರಿಂದ ಬರ್ತದೆ ಅಂದರೆ ಮಣ್ಣಿನ ತೇವಾಂಶದಿಂದ ಬರ್ತದೆ. ಹಾಗಾಗಿ ಮಣ್ಣಿನ ತೇವಾಂಶ ಒಂದು ತುಂಬ ಮುಖ್ಯವಾದಂಥ ಪರೀಕ್ಷೆ, ಅದನ್ನು ನಾವು ಮಾಡ್ತೀವಿ. ಹೀಗೆ ಹೊರಟ್ರೆ ಮಣ್ಣಿನ ತೇವಾಂಶ ಇನ್ನೊಂದು ರೀತಿಯಲ್ಲೂ ನಾವು ಬಳಸ್ಬೋದು. ಹೇಗೆ ಅಂತಂದರೆ ಈಗ ಸಾಮಾನ್ಯವಾಗಿ ಮಣ್ಣಿನಲ್ಲಿ ತೇವಾಂಶದ ಪ್ರಮಾಣ ತುಂಬ ಜಾಸ್ತಿ ಇತ್ತು ಅಂತಂದರೆ ನಾವು ಅಲ್ಲಿ ಬಳಸ್ತಕ್ಕಂಥ ಕಬ್ಬಿಣವನ್ನು ಸಹ ಚೇಂಜ್ ಮಾಡ್ಬೋದು. ಹಾಗಂದರೆ ಈಗ ಕಬ್ಬಿಣದಲ್ಲಿ ಸುಮಾರು ತರವಾದ ಕಬ್ಬಿಣಗಳಿರ್ತದೆ. ಹಾಗಂದರೆ ತುಕ್ಕು ಹಿಡಿಯದಿರುವ ಕಬ್ಬಿಣ ಅಂತಲೂ ನಾವು ಹೇಳ್ತೀವಿ. ಅದನ್ನು ನಾವು ಮಣ್ಣಿನಲ್ಲಿರ್ತಕ್ಕಂಥ ತೇವಾಂಶ ಜಾಸ್ತಿ ಇರೋ ಸಂದರ್ಭದಲ್ಲಿ ತುಕ್ಕು ಹಿಡಿಯದಲ್ಲಿರುವಂತಹ ಒಂದು ಕಬ್ಬಿಣವನ್ನು ನಾವು ಸಹ ಉಪಯೋಗ ಮಾಡ್ಬೋದು. ಹಾಗಾಗಿ ಈ ಮಾಯಿಶ್ಚರ್ ಕಂಟೆಂಟ್ ಅಥವಾ ತೇವಾಂಶ ಪ್ರಮಾಣ ಏನಿದೆ ಅದು ತುಂಬ ಮುಖ್ಯವಾಗ್ತದೆ. ಹಾಗೆ ಇನ್ನೊಂದು ಮುಖ್ಯವಾದಂತಹ ಒಂದು ಪರೀಕ್ಷೆ ಅಂತಂದರೆ ಮಣ್ಣಿನಲ್ಲಿ ಭಾರ ಹೊರುವ ಸಾಮರ್ಥ್ಯ, ಇದನ್ನು ನಾವು ಇಂಗ್ಲೀಷ್ನಲ್ಲಿ ಬೇರಿಂಗ್ ಕೆಪಾಸಿಟಿ ಅಂತಲೂ ಹೇಳ್ಬೋದು. ಈ ಮಣ್ಣಿನಲ್ಲಿ ಭಾರ ಹೊರತಕ್ಕಂಥ ಸಾಮರ್ಥ್ಯ ಇದೊಂದು ತುಂಬ ಮುಖ್ಯವಾದಂತಹ ಪರೀಕ್ಷೆ. ಯಾಕಂತಂದರೆ ಸಾಮಾನ್ಯವಾಗಿ ನೀವು ಕೇಳಿರಬಹುದು ಕಟ್ಟಡ ಸುಮಾರು ಕಟ್ಟಡಗಳು ಕುಸ್ತಿರತಕ್ಕಂಥ ಉದಾಹರಣೆಗಳಿದೆ, ಸುಮಾರು ಕಟ್ಟಡಗಳು ವಾಲಿರತಕ್ಕಂಥ ಉದಾಹರಣೆಗಳಿವೆ, ಸುಮಾರು ಕಟ್ಟಡಗಳು ಬಿರುಕು ಬಿಟ್ಟಿರತಕ್ಕಂಥ ಉದಾಹರಣೆಗಳನ್ನ ನೀವೆಲ್ಲ ಸಾಮಾನ್ಯವಾಗಿ ಪೇಪರ್ನಲ್ಲಿ ಅಥವಾ ಮಾಧ್ಯಮಗಳಲ್ಲಿ ನೋಡಿರ್ತೀರ. ಸೊ ಇದಕ್ಕೆಲ್ಲ ಮುಖ್ಯ ಕಾರಣ ಏನಂತಂದರೆ ಆ ಮಣ್ಣಿನಲ್ಲಿ ಭಾರ ಹೊರುವ ಸಾಮರ್ಥ್ಯ. ಅದರಿಂದ ಮಣ್ಣಿಗೆ ಭಾರ ವರ್ಗ ಆಗ್ತದೆ. ಸೊ ಹೀಗೆ ವರ್ಗವಾದಂತಹ ಭಾರವನ್ನು ಮಣ್ಣು ಈ ಹೊರಲಿಲ್ಲ ಅಂತಂದರೆ, ಹಾಗಂದರೆ ಭಾರ ಹೊರುವ ಸಾಮರ್ಥ್ಯ ಮಣ್ಣಿನಲ್ಲಿ ಇಲ್ಲ ಅಂತಾದಲ್ಲಿ ಅದು ಕುಸಿಯುವಂತಹ ಅಥವಾ ವಾಲುವಂತಹ ಅಪಾಯಗಳು ಇರ್ತದೆ. ಹಾಗಾಗಿ ನಾವು ಭಾರ ಹೊರುವ ಸಾಮರ್ಥ್ಯದ ಪರೀಕ್ಷೆಯನ್ನು ಮಾಡಿಸಲೇಬೇಕಾಗ್ತದೆ. ಹೀಗೆ ನಿಮ್ಮ ತಲೆಯಲ್ಲಿ ಒಂದು ವಿಷಯ ಓಡ್ತಾ ಇರ್ಬೋದು, ಹಾಗಂದರೆ ನಾವು ಎಷ್ಟಂತಸ್ತಿನ ಕಟ್ಟಡ ಕಟ್ಟಬೇಕಾದ್ರೆ ಈ ಥರ ಎಲ್ಲ ಪರೀಕ್ಷೆಗಳನ್ನ ಮಾಡಬೇಕು. ಸಾಮಾನ್ಯವಾಗಿ ಒಂದಂತಸ್ತು ಅಥವಾ ಎರಡಂತಸ್ತಿನ ಕಟ್ಟಡ ಕಟ್ಟುವುದಕ್ಕೂ ಹಾಗೂ ಬಹು ಅಂತಸ್ತಿನ ಕಟ್ಟಡ ಕಟ್ಟುವುದಕ್ಕೂ ಬಹಳಷ್ಟು ವ್ಯತ್ಯಾಸಗಳಿದೆ. ಹಾಗಂದರೆ ಈ ಒಂದಂತಸ್ತಿನ ಕಟ್ಟಡ ಕಟ್ಟಬೇಕಾದ್ರೆ ಅದರಿಂದ ಭೂಮಿಗೆ ವರ್ಗವಾಗುವಂತಹ ಭಾರಕ್ಕೂ ಅಥವಾ ಎರಡಂತಸ್ತಿನ ಕಟ್ಟಡ ಅಥವಾ ಹೆಚ್ಚಂತಸ್ತಿನ ಕಟ್ಟಡ ಕಟ್ಟುವುದರಿಂದ ಭೂಮಿಗೆ ವರ್ಗವಾಗುವ ಭಾರಕ್ಕೂ ತುಂಬ ವ್ಯತ್ಯಾಸಗಳಿದೆ. ಹೀಗಂದರೆ ಹೆಚ್ಚು ಅಂತಸ್ತಿನ ಕಟ್ಟಡ ಅಂತಂದರೆ ಹೆಚ್ಚು ಭಾರ ಮಣ್ಣಿಗೆ ಅಥವಾ ನಮ್ಮ ಭೂಮಿಗೆ ವರ್ಗವಾಗುತ್ತದೆ. ಹೀಗೆ ವರ್ಗವಾಗತಕ್ಕಂತಹ ಭಾರ ಏನಿದೆ ಅದನ್ನು ಹಿಡಿಯುವಂತಹ ಸಾಮರ್ಥ್ಯ ನಮ್ಮ ಮಣ್ಣಿನಲ್ಲಿ ಅಥವಾ ಭೂಮಿಯಲ್ಲಿ ಇಲ್ಲದೆ ಹೋದಲ್ಲಿ ಅದು ಖಂಡಿತವಾಗಿಯೂ ಅಪಾಯ. ಆದ್ದರಿಂದ ನಾವು ಮನೆ ಕಟ್ಟುವಿಕೆ ಅಥವಾ ಏನಾದರೂ ಕಟ್ಟಡ ಕಟ್ಟಬೇಕಾದ್ರೆ ಈ ಭಾರ ಹೊರತಕ್ಕಂಥ ಸಾಮರ್ಥ್ಯ ಮಣ್ಣಿನಲ್ಲಿ ಇದೆಯಾ ಅಂತ ನೋಡಿಕೊಂಡು ನಾವು ಮುಂದುವರಿಯೋದು ತುಂಬ ಒಳ್ಳೆಯದು.
1: ನಿತ್ಯ ಜೀವನದಲ್ಲಿ ತಾಂತ್ರಿಕತೆ ಎಲ್ಲಿದೆ ಸರಳ ರೀತಿಯ ವಿವರಣೆ.
2: ಇದುವರೆಗೆ ರೇಡಿಯೋ ಇಂಜಿನಿಯರ್ಸ್ ಕಾರ್ಯಕ್ರಮ ಕೇಳಿದಿರಿ. ಶೀರ್ಷಿಕೆ ಗೀತೆಯ ರಚನೆ ಮತ್ತು ಸಂಯೋಜನೆ ವಿ ಕೆ ಕಡಬ, ಗಾಯನ ಧನ್ರಾಜ್. ಮುಂದಿನ ವಾರ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM.

0: ನನ್ನ ಹೆಸರು ಅಶೋಕ. ನನ್ನದು ಚಿಕ್ಕ ಸುಂದರ ಸಂಸಾರ. ಅದ್ಯಾವಾಗಲೂ ಕುಡಿತದ ಚಟಕ್ಕೆ ದಾಸನಾದೆ. ಈಗ ದೇಹದ ಶಕ್ತಿ ಕುಂದಿದೆ, ಅನಾರೋಗ್ಯ ಆವರಿಸಿಕೊಂಡಿದೆ. ಕಾರಣ ಅತಿಯಾದ ನನ್ನ ಕುಡಿತ. ನನ್ನ ಪರಿಸ್ಥಿತಿ ನಿಮಗೂ ಬರುವುದು ಬೇಡ. ನಿಮ್ಮ ಆರೋಗ್ಯಕ್ಕಾಗಿ ಕುಡಿತದ ಚಟದಿಂದ ದೂರ ಇರಿ.
1: ಮದ್ಯಪಾನ ಚಟದಿಂದ ದೂರ ಇರಿ. ನೀವು ಬದುಕಿ ಬೇರೆಯವರನ್ನೂ ಬದುಕಲು ಬಿಡಿ. ಆರೋಗ್ಯಯುತ ಸಮಾಜಕ್ಕಾಗಿ ನಮ್ಮ ಸಂದೇಶ. ರೇಡಿಯೋ ನಿನಾದ 90.4 FM.

ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಹಾವಿದ್ಯಾಲಯದಿಂದ ಜನಸಮುದಾಯಕ್ಕೆ ಸಮರ್ಪಣೆ. ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM. ಮಾಹಿತಿ ಮನೋರಂಜನೆಯೊಂದಿಗೆ ವೈವಿಧ್ಯಮಯ ಕಾರ್ಯಕ್ರಮಗಳ ಪ್ರಸಾರ. ಇಲ್ಲಿದೆ ಜನಸಮುದಾಯದ ಧ್ವನಿ. ನಮ್ಮ ಕಾರ್ಯಕ್ರಮಗಳನ್ನು ರೇಡಿಯೋ ನಿನಾದ 90.4 FM ಕಂಪನಾಂಕದಲ್ಲಿ ಅಥವಾ ರೇಡಿಯೋ ನಿನಾದ ಮೊಬೈಲ್ ಆಪ್ನಲ್ಲಿ ಆಲಿಸಿ.

0: ವೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್ನ ಹುಡುಕಾಟದಲ್ಲಿದ್ದೀರಾ? ಹಾಗಾದ್ರೆ ನಿಮ್ಮ ಆಯ್ಕೆ ಆಗಿರಲಿ SDM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಉಜಿರೆ.
1: ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡಾಟಾ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಹಾಗೂ ಸಿವಿಲ್ ಇಂಜಿನಿಯರಿಂಗ್.
0: ಗುಣಮಟ್ಟದ ತಾಂತ್ರಿಕ ಶಿಕ್ಷಣ, ನುರಿತ ಪ್ರಾಧ್ಯಾಪಕರು, ಆಧುನಿಕ ಲ್ಯಾಬ್, ಹಾಸ್ಟೆಲ್ ಸೌಲಭ್ಯ ಹಾಗೂ ಅತ್ಯುತ್ತಮ ಪ್ಲೇಸ್ಮೆಂಟ್.
1: ಈಗಲೇ ಪ್ರವೇಶಾತಿ ಆರಂಭಗೊಂಡಿದೆ. ಕಾಂಟ್ಯಾಕ್ಟ್ 8762127991 ಅಥವಾ 0825623691.
0: SDM ಇಂಜಿನಿಯರಿಂಗ್ ಕಾಲೇಜ್, ಉಜರೆ. ಎಕ್ಸಲೆನ್ಸ್ ಇನ್ ಎಜುಕೇಶನ್, ಕಮಿಟ್ಮೆಂಟ್ ಟು ಸೊಸೈಟಿ.
2: ಮಾತ್ರಗಳ ನಮಸ್ಕಾರ. ನಾನು ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ. ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ ಅವು ಹೊಸ ಹೊಸ ಕಾರ್ಯಕ್ರಮ ಅಲ್ಲೇನ ಮಲ್ತೊಂದುಲ್ಲೇರು ತೀರಿದ ಬಾರಿ ಸಂತೋಷ ಅಂಡ್ ಅಕ್ಲ ಈ ಪ್ರಯತ್ನಕ ಯಶಸ್ಸಾವಡನ್ನು ಪ್ರಾರ್ಥಿಸ.
3: ರೇಡಿಯೋ ನಿನಾದ 90.4 FM ಕೇಳುಗರಿಗೆ ಸೊಲ್ಮೆಲು ಇನಿತ ಈ ಕಾರ್ಯಕ್ರಮ ನಮ್ಮೊಟ್ಟಿಗು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ರಸಾಯನಶಾಸ್ತ್ರ ವಿಭಾಗದ ಮುತಾಲಿಕೇಡ್ ನಡ್ತಂದುಪ್ಪುನಂಚಿನ ಮಣ್ಣು ಪರೀಕ್ಷಾ ಕೇಂದ್ರದ ಮಣ್ಣು ಪರೀಕ್ಷಕರಾಯ ನಂಚಿನ ರಂಜಿತೆಯನ್ನು ನಮ್ಮೊಟ್ಟುಗೊಳ್ಳೇರು. ಆರೆ ಇನಿ ನಮಕ್ ಮಣ್ಣು ಪರೀಕ್ಷೆ ಬೊಕ್ಕ ನೀರುದ ಪರೀಕ್ಷೆದ ಮಹತ್ವ ಅವು ದಾಯಿಗ್ ಬೊಕ್ಕ ಎಂಚ ಮಲ್ಪೋಡು ಐಕ್ ಉಪ್ಪುನಂಚಿನ ವಿಧಾನಗಳು ದಾದ ಮತ ಈ ವಿಚಾರವಾದ ನಮಕ್ ಮಾಹಿತಿ ಕುರಿಯರವ್ಲೇರು. ಕಾರ್ಯಕ್ರಮಗೂ ಮೊಕ್ಕೆಲ ಸುಲ್ಮೇಲು
4: ಸುಲ್ಮೇಲು ಸರ್.
3: ಇತ್ತೆ ಪ್ರತಿ ಒಂಜಕ್ಲ ಮಣ್ಣು ಭಾರಿ ಮುಖ್ಯ. ಅವು ಕೃಷಿ ಆದಿಪ್ಪು ಅತ್ತಂಡ ಒವೇ ರೀತಿದ ಕೆಲಸ ಕಾರ್ಯಗಳು ಆದಿಪ್ಪು. ಈ ಮಣ್ಣಡೆ ನಮ್ಮ ಭೂಮಿದ ಒಂಜಿ ಅಸ್ತಿತ್ವ ಉಂಡೊಂದು ಪನ್ನೊಳಿ. ಇತ್ತೆ ಸುರುಕಾದ ಈ ಮಣ್ಣು ಪರೀಕ್ಷೆ ದಾಯ ಮಲ್ಪೋಡು ಪಂದ್
4: ಮಣ್ಣು ಪರೀಕ್ಷೆ ನಮ್ಮ ಮಲ್ತಂಡ ಸರ್ ಇಟ್ಟು ಇಪ್ಪು ನಂಚಿದ್ನ ಪೋಷಕಾಂಶ ನಮಕ್ ತೆರೆಯೋನಲ್ಲಿ ಆ ಪ್ರಮಾಣ ಒಟ್ಟು ಉಂಡು ಪಂಡದ ನಮಕ್ ಗೊತ್ತಾಪುಂಡು. ನಮ್ಮ ಬೇತೆ ಬೇತೆ ಕೃಷಿ ಮನ್ಪುನಾಗ ಅವಕ್ಕೆ ಸಂಬಂಧಪಟ್ಟದ್ದು ಏತು ಪೋಷಕಾಂಶ ಪಾಡುಡು ಪಂಡದ ನಮಕ್ ತೆರೆಯೋನಲ್ಲಿ ಅಂಚನೆ ಆ ಮಣ್ಣಡಿ ನೀರು ತ ತೇವಾಂಶ ಏತು ಆ ಮಣ್ಣು ನೆತ್ತದ ದೀವು ಉಂಡು ಆ ಒಂಜಿ ಆಯ್ತನ ಸಾಮರ್ಥ್ಯ ಬೊಕ್ಕ ಗಾಳಿ ಆಡು ನಂಚಿನ ಒಂದು ಸಾಮರ್ಥ್ಯ ಅವೇನು ಕೂಡ ನಮಕ್ ತೆರೆಯೋನಲ್ಲಿ.
3: ಈ ಮಣ್ಣು ಪರೀಕ್ಷೆ ಮಲ್ಪುಣದಾದ್ರ ನಮ್ಮ ಕೃಷಿಕರಿಗೆ ದಾದ ಮತ ಒಂಜಿ ಲಾಭ ಆಪುಂಡು.
4: ಮಸ್ತ್ ಲಾಭ ಉಂಡು ಸರ್ ಪಂಡ ಇಟ್ಟು ಪೋಷಕಾಂಶಗಳ ಪ್ರಮಾಣ ಮಾತ್ರ ಆತಂದೆ ಅವೇಟು ರಸಸಾರ ಉಂಡತೆ ಅವು ಮುಖ್ಯವಾದ ಒಂಜಿ ಪಾತ್ರ ನಿರ್ವಹಣೆ ಮನ್ಪುಂಡು. ರಸಸಾರ ಪಂಡ ಇರೆಗ ಮಣ್ಣು ಪುಳಿ ಅಂಶ ಉಂಡ ಅತ್ ಕ್ಷಾರ ಉಂಡ ಪಂಡದ್ದು ನಮಕ್ ಗೊತ್ತಾಪುಂಡು. ಪಂಡ ಕೊಂಜ್ ರೇಂಜ್ ಉಂಡು pH ರಸಸಾರಗ ಪಂಡ ಅವು ಸೊನ್ನೆ ಇರದ ಶುರುವಾತ 14 ಒಂಜಿ ರೇಂಜ್ ಉಂಡು ಅವೇಟು 7 ಮನ್ಪುನ ತಟಸ್ಥ 7 ಇರದ ಕಮ್ಮಿ ಇತ್ತಂಡ ಅವು ಪುಳಿ ಅಂಶ ಅನ್ವಂಡ್ ಅರ್ಥ. ಅವೇ 7 ಇರದ 14 ಉಳ್ಳಾಗಿ ಇತ್ತಂಡ ಅವು ಕ್ಷಾರ ಪಂಡದ ಅನ್ಪೇರು. ಅವೇ ಒಂಜಿ 7 ಇರದ ಕಮ್ಮಿ ಇತ್ತಂಡ ಇತ್ತ ನಮ್ಮ ಉದಾಹರಣೆಗೆ ನಮ್ಮ ದಕ್ಷಿಣ ಕನ್ನಡ ಹೆಚ್ಚಿನ ಜನಕ್ಕ ಬೆಳೆಪುನಂಚಿನ ಕೃಷಿ ಅವು ಕಂಗ್ ಬುಕ್ಕ ತಾರೆದ ಕೃಷಿ ಆಗ್ಲೇ ಮಂತೊಂದು ಇಪ್ಪು ನಂದು ಅವೇಕ ದಾದ ಪಂಡ ಇರ ಸುಣ್ಣದ ಪೊಡಿ ಪಾಡುವೇರು ಕುಮಾಯ ಅವನ್ ಪೆರದು ಅವನ್ ಪಾಡುವೇರು ಅವು ದಾಯಿ ಪಾಡುವೇರ ಪಂಡ ಮಣ್ಣದ ಒಂಜಿ ಪುಳಿ ಅಂಶ ಇಪ್ಪಣದೆ ಅವು ಪೋದು ಅವು ಕ್ಷಾರ ಗುಣಮಟ್ಟಕ್ಕೆ ಬರೋಡು ಅಂಚ ಬತ್ತನಂದ ಅವೇಟು ನಮ್ ಎಡ್ಡೆ ಇಳುವರಿ ಬರ್ಪುಂಡು ಆ ಒಂಜಿ ಕಾರಣಕ್ಕ ಮಣ್ಣದ ಒಂಜಿ ಪರೀಕ್ಷೆ ಮಣ್ಣು ಪಡಾಪುಂಡು ಸರ್. ಅವಂಜಿ ನಮಕ್ ತೆರೆಯೋನಲ್ಲಿ ಮಣ್ಣು ಪರೀಕ್ಷೆ ಮಣ್ಣು ತಂಡ
3: ಎದೆ ಮಾಹಿತಿ ನಿಪ್ಪಂಡ ಅಂಚನಿತೆ ಈ ಮಣ್ಣದ ಮಾದರಿನ ನಮ್ಮ ದೆಪ್ಪುಡಂಡ ಐಕ್ ಒಂಜಾತಿ ವಿಧಾನಗಳು ಇಲ್ಲ ನಮಕ್ ಅನ್ಯ ಎಂಚ ದೆಪ್ಪುನ ಕ್ರಮ ಎಂಚ
4: ಇತ್ತೆ ಯಾನು ಇರಗ ಕಂಗದ ಕೃಷಿ ಸಂಬಂಧಪಟ್ಟದೆ ಒಂದು ಉದಾಹರಣೆ ಪಣಪೆ ಸರ್. ಇತ್ತೆ ಒಂಜೇಕ್ರ ಜಾಗ ಉಂಡುಂದಿ ಎನ್ನಲೆ ಇರುವ ತೋಟ ಆ ಒಂಜೇಕ್ರ ಜಾಗಡ್ ನಮ್ಮ ದಾದ ಮನ್ಪಡ್ಬಂಡ ಅಲ್ಪದ ಒಂಜಿ ಮಣ್ಣು ದ ಟೆಕ್ಸ್ಚರ್ ಆ ರೀತಿ ಉಂಡು ಪಂಡದ ನಮ್ಮ ತು ಓಡಾಪುಂಡು ಫಸ್ಟ್ ಪಂಡ ಅವು ಕಪ್ಪು ಮಣ್ಣು ಉಂಡ ಅತ್ತಂಡ ಜಂಬಿಟ್ಟಿಗೆ ಆಟ ರೀತಿ ಉಂಡ ಅತ್ತಂಡ ಸೇಡಿ ಮಣ್ಣು ಉಂಡ ಅವೇನು ಪೂರ ನಮ್ಮ ಒಂಜಿ ಸರಿಯಾದ ರೀತಿ ಒಬ್ಸರ್ವ್ ಮನ್ಪಡ ತೂ ಓಡಾಪುಂಡು ಅಂಚ ತೂದು ನಮ್ಮ ಅತ್ತಂಡ ಆ ಒಂಜಿ ನಮ್ಮ ಬೆಳೆಯುವಂಚಿನ ಕೃಷಿ ಭೂಮಿ ಅವು ಗುಡ್ಡ ಪ್ರದೇಶನ ಅತ್ತಂಡ ಕಂಡಡ ಕೆಲವು ಹೊಸ ಕೃಷಿ ಮನ್ಪೇರು ಇತ್ತೆ ಪ್ರಕಂಗದೈ ನಡೆದು ಆ ರೀತಿ ಮನ್ಪುನ ಸಂದರ್ಭ ಅವೇನು ಪೂರ ನಮ್ಮ ಒಂಜಿ ಸರಿಯಾದ ರೀತಿ ತೂದು ಆ ಒಂಜಿ ಭೂಮಿಗೆ ಸರಿಯಾದ ರೀತಿ ಮಣ್ಣು ಸ್ಯಾಂಪಲ್ ಬೇತೆ ಬೇತೆ ಕಡೆ ಪೊಡಾಪುಂಡು ಪ್ರತ್ಯೇಕವಾದ ಒಂಜೆಕ್ರ ಜಾಗ ಉಂಡೊಂದು ನಮ್ಮ ನಿರ್ಧಾರ ಮಂತದ ಅವೇಟು ದೆಪ್ಪುನಾಂಡ ಒಂದು ಎರಡು ಮರತ ನಡುಟು ಸಮತಟ್ಟು ಜಾಗಟ್ಟು ಪೂರ ಖಜಾವು ಇಂಚಿನ ಈ ಸೊಪ್ಪು ತರದ ಪರಿಪುಣದೆ ಅದೆತ್ತದ್ದು ದಕ್ಕೊಂಡು ನಮ್ಮ ಬುಕ್ ಆ ಒಂಜಿ ಜಾಗಡ್ದು ಅದಪಂಡ ಒಂಜಿ ಆ ಓ ಕೃಷಿ ಆವಡ ಅವೈತ ಬೇರೆ ಏತ್ ಆಳಕ್ಕೆ ಹೋಗ್ಕೊಂಡು ಅವೈತ ಐನ ಒಂಜಿ ವಿಷಯ ನಿರ್ಧಾರ ಮಂತದ್ದು ನಮ್ಮ ಆ ತಾಳಗ ಮಣ್ಣದ ಮಾದರಣಿ ದೆಪ್ಪಡಾಪುಂಡು ಒಂಜಿ ವಿ ಶೇಪ್ ಒಂಜರ ಫೀಟ್ ಆತಂಡ ರಡ್ಡು ಫೀಟ್ ಮುಟ್ಟ ಆಲಮಣ್ಣು ಪೋಡು ಆಲಮಣ್ಣದ ಆ ಮಣ್ಣು ಪೂರ ದೇ ಪಾಡೋಡು ನಮಕ ಪೊರ್ಚಿ ನಮಕ ಬೋಡೈ ನೋವು ಪಂಡ ಆ ಒಂಜಿ ಆಳಡ್ಡು ನಮ್ಮ ಒಂಜಿ ಸೈಡ್ ಇರ್ದು ಮಿತ್ರದ ಅಡ್ ತಳಗ ಮುಟ್ಟಲ ಒಂಜಿ ಕೆರಸದ ದೆಪ್ಪಡು ಆತನ ಒಂಜಿ ಸ್ಲೈಸ್ ಮಣ್ಣು ದೆಪ್ಪಡು ಪಂಡ ಅವೇಟ ಬೆತ್ತೆ ಬೆತ್ತೆ ಪದರ ಉಂಡದೆ ಇರು ತೂದಿಪಾರ ಮಣ್ಣದ ಒಂಜಿ ಕೆಲಸ ಮನ್ಪುನಾರಿ ರೈತ ಅದೇ ಅಂದ್ ಅಲ್ಪ ಒಂಜಿ ಒಂಜಿ ಕೃಷಿ ಭೂಮಿದ ಒಂಜಿ ಮೇಲ್ ಪದರ ತೂದಿಪಾರಿ ಒಂಜಿ ಕಪ್ಪು ಮಣ್ಣು ಇಪ್ಪುಂಡು ಐಟ ಒಂಚೂರು ಫಲವತ್ತತೆ ಜಾಸ್ತಿ ಇಪ್ಪುಂಡು ಅವೇ ಆ ಮಧ್ಯ ಪದರಟ್ ಒಂಜಿ ಚೂರು ಫಲವತ್ತತೆ ಕಮ್ಮಿ ಇಪ್ಪುಂಡು ಅದನ್ನ ಚೂರು ಆಳಗ ಪೋಯಿನಂಚನೆ ಫಲವತ್ತತೆ ಕಮ್ಮಿ ಇಪ್ಪುತ್ತೆ ಮೇಲು ಪದರಡು ದಾದ ಪಂಡ ಇರುಗ ಬೇತೆ ಬೇತ ಮರಕ್ಲೆನ ಸೊಪ್ಪು ಆ ತಂಡ ಬೇತೆ ಒಬ್ಬೇ ಒಂಜಿ ವಸ್ತುಲು ಕರದ ಅವು ಫಲವತ್ತತೆ ಜಾಸ್ತಿ ಇಪ್ಪುಂಡು ಅಲ್ಪ ಅಲ್ಪ ಬ್ಯಾಕ್ಟೀರಿಯಾ ಮೈಕ್ರೋ ಆರ್ಗಾನಿಸಮ್ಸ್ ಪುರ ಜಾಸ್ತಿ ಇಪ್ಪುಂಡು ಫಲವತ್ತತೆಯನ್ನು ಮಣ್ತೊಂದು ಇಪ್ಪುವ ಎರೆಹುಳು ಪುರ ಇಪ್ಪುಂಡುದಲ್ಲೇ ನಕ್ಕರು ನಕ್ಕರು ಪಂಪ ಅವು ಪುರ ಮಸ್ತ್ ಫಲವತ್ತತೆ ಕೊರೊಂದು ಇಪ್ಪುಂಡು ಆ ಒಂಜಿ ಪೂರ ನಮಕ್ ಅವರೇಜ್ ಬೋರ್ಡ್ ಪಂಡ ಅವೇನ್ ನಮ್ಮ ಮಿತ್ರದ ಅಡಿಕೆ ಮುಟ್ಟಲ ಸ್ಯಾಂಪ್ಲಿಂಗ್ ಮನ್ಪುಣಗ ಕೆರಸದ ಮಣ್ಣಂದೇ ಪೊಡಾಪುಂಡು ಅವೇ ರೀತಿ ಆ ಬೇತೆ ಬೇತೆ ನಮ್ಮ ಕಡೆ ಒಂಜಿ ನಾಲ್ಕಡೆ ಗುರುತು ಮಣ್ತದ ಆ ಒಂಜಿ ಜಾಗಲ್ಲಿ ನಮ್ಮ ಮಣ್ಣನ್ನು ಕಲೆಕ್ಟ್ ಮಣ್ಣು ಪೊಡಾಪುಂಡು ದೆತ್ತದ ಅವೇನು ಒಂಜಿ ಕ್ಲೀನ್ ಆಯ್ನಂಚಿನ ಒಂಜಿ ಪ್ಲಾಸ್ಟಿಕ್ ಚಾದರ ಇಪ್ಪುಂಡದೆ ಅಥವಾ ಒಂಜಿ ನಮ್ಮ ಪೇಪರ್ದ ಮಿತ್ತಗ ಪಾಡದ ಅವೇನು ಸರಿಯಾಯಿನ ರೀತಿಯಲ್ಲಿ ಮಿಕ್ಸ್ ಮನ್ಪೋಡು ಮಿಕ್ಸ್ ಮಂತದ ಐಟ ಒಂಜಿ ನಾಲ್ ಭಾಗ ಮನ್ಪೋಡು ಪಂಡ ಐಟ ಒಂಜಿ ಮಲ್ಲ ಮಲ್ಲ ಕಲ್ಲಿತ್ತಿಂದ ಪೂರ ನಮ್ಮ ಅದೆತ್ತದ ದಕ್ಕೋಡು ಅವು ನಮ್ಮ ಟೆಸ್ಟ್ ಮನ್ಪರ ಬುಜ್ಜಿ ನಮಕ್ಕ ಬೋಡೆ ನಂಚಿನ ಖಾಲಿ ಪುಡಿ ಮಣ್ಣು ಆ ಪುಡಿ ಮಣ್ಣ ತೆಕ್ಕ ನಮ್ಮ ಒಂಜಿ 250 ಗ್ರಾಮ್ ಯಾವು ಅವೇನು ನಮ್ಮ ಐಕೋಸ್ಕರ ನಮ್ಮ ನಾಲ್ ಭಾಗ ಮಂತದ ರಡ್ ಭಾಗನ ನೆತ್ತದ ದಕ್ಕೋಡು ನಮ್ಮ ನಮಕ್ ಬೋಡ ಒಂಜಿ ರಡ್ ಭಾಗ ಮಾತ್ರ ಯಾವು 200 ಗ್ರಾಮ್ ದಾತ ಮಣ್ಣು ನಮ್ಮ ಕಲೆಕ್ಟ್ ಮಂತದ ಅವೇನು ನಮ್ಮ ಆ ರೈತ ಏರುಲ್ಲ ಆಗಿನ ಆರ್ನ ಪುದರ್ ಬುಕ್ಕ ಅವು ವಾ ಸರ್ವೆ ನಂಬರ್ ಆ ಒಂಜಿ ಕೃಷಿ ಭೂಮಿ ಇಪ್ಪುನ ಅವೇನು ಬುಕ್ಕ ಆ ಒಂಜಿ ಭೂಮಿ ಇಟ್ಟು ನಮ್ಮ ದಾದ ಕೃಷಿ ಮಾಡ್ತಂದುಲ್ಲೇರು ಆ ಕೃಷಿದ ಪುದರನ್ನು ಕರೆಕ್ಟ್ ಅದು ಬರೆಯದಾಯ್ಟು ಕೊನದ್ದು ಕೊರಿಯರ್ನ ಅಂಡ್
3: ಈ ಮಣ್ಣು ಪರೀಕ್ಷಾ ಕೇಂದ್ರ ಮಣ್ಣು ಪರೀಕ್ಷೆ ಮಲ್ತಿ ಬುಕ್ಕ ಸರ್ಟಿಫಿಕೇಟ್ ಕೊರ್ಪಾರ ಅವು ಈ ಸರ್ಕಾರದ ಸವಲತ್ತುಗುದಲ್ಲ ಅನುಕೂಲ ಆಪುಂಡ
4: ಉಂಡು ಸರ್ ಐತೇ ಮಸ್ತ್ ಜನ ಅವೇ ಒಂಜಿ ವಿಷಯವಾದಿ ಮಣ್ಣು ಪರೀಕ್ಷಾ ಕೇಂದ್ರಕ್ಕೆ ಬರೋಂದುಲ್ಲರು ಐಟ ದಾದ ಪಂಡ ಅಕ್ಲೆಗ್ ತೋಟಗಾರಿಕಾ ಇಲಾಖೆಡ್ ಹೊಸತ್ ಡ್ರಿಪ್ ಇರಿಗೇಷನ್ ಮಾಡ್ದ ಒಂಜಿ ಪ್ರಾಜೆಕ್ಟ್ ಉಂಡು ಅಕ್ಲೆನ ಹೊಸತ್ ಕೃಷಿ ಭೂಮಿಗೆ ಪೈಪ್ ಲೈನ್ ಮನ್ಪುನ ಅಕ್ಲೆಗ್ ಅವೇ ತ ಒಂಜಿ ತೋಟಗಾರಿಕೆ ಇರ್ದ ಸಬ್ಸಿಡಿ ಕೊರಪೇರ ಅಕ್ಲೆಗ್ ಮುಟ್ಟ ಮುಟ್ಟ 70% ಮುಟ್ಟ ಸಬ್ಸಿಡಿ ಕೊರಪೇರ ಅಕ್ಲೆಗ್ ಅವೇ ತ ಒಂಜಿ ಪ್ರಯೋಜನ ಅಕ್ಲೆ ಕಂಪ್ಲೀಟ್ ಆದ ಪಡೆಯ ನೋಡ್ ಪಂಡ ಅಕ್ಲೆಗ್ ಮಣ್ಣು ಪರೀಕ್ಷೆ ಬುಕ್ಕ ನೀರು ಪರೀಕ್ಷೆದ ಒಂಜಿ ಅಕ್ಲೆಗ್ ವರದಿ ಬೋರ್ಡ್ ಆಪುಂಡು
3: ಇತ್ತೆ ಮಣ್ಣು ಪರೀಕ್ಷೆದ ಒಟ್ಟುಗು ನೀರಿದ ಪರೀಕ್ಷೆ ಮಲ್ಪಾರ ಅವು ನೀರಿದ ಪರೀಕ್ಷೆ ಅಂಚ
4: ನೀರಿದ ಪರೀಕ್ಷೆ ಇಲ್ಲ ಸರಿ ಅಂಕಲ ಮುಲ್ಪ ಒಂಜಿ ಮೂಜಿ ಬೇತೆ ಬೇತೆ ಪ್ಯಾರಾಮೀಟರ್ದ ಒಂಜಿ ಪರೀಕ್ಷೆ ಮಂತೊಂದಿಲ್ಲ ಅವು ಬತ್ತದು ಪಿ ಹೆಚ್ ಪಂಡ ರಸಸಾರ ಬೊಕ್ಕ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಪಂಪ ಅವು ಲವಣಾಂಶ ಏತು ಉಂಟು ಪಂಡದು ಬೊಕ್ಕ ಹಾರ್ಡ್ನೆಸ್ ಪಂಡ ನೀರು ಏತು ಗಡಸುತನ ಉಂಡ ಇಜ್ಜ ಅಂಚನ ಒಂಜಿ ಟೆಸ್ಟ್ ಮನ್ಪ ಮೂಜಿ ಪ್ಯಾರಾಮೀಟರ್
3: ಗೊತ್ತಾಪುಂಡು
4: ಅಂದ ಪಂಡ ಕೃಷಿಗೆ ಸಂಬಂಧಪಟ್ಟದ್ದು ಮಾತ್ರ ಏತೆ ತೋಟಗಾರಿಕೆ ಡಾಕ್ಲೆ ಒಂಜಿ ಸಬ್ಸಿಡಿ ಕೊರಪೇರುತ್ತಲ್ಲ ಅವೇಕ ಅವು ಮಸ್ತ್ ಹೆಲ್ಪ್ ಆಗುಂಡು
3: ಇತ್ತೆ ಈ ಮಣ್ಣು ಪರೀಕ್ಷೆಗೆ ಏತು ದಿನ ಗೆತ್ತನ್ವಾರು ಬೊಕ್ಕ ಈ ನೀರದ ಪರೀಕ್ಷೆಗೆ ಏತು ದಿನ ಗೆತ್ತನ್ವಾರು
4: ಮಣ್ಣು ಪರೀಕ್ಷೆಗೆ ಅಂಕ್ಲೆ ಒಂದು ರಡ್ ಆತನ ಮೂಜಿ ದಿನ ಬೋರ್ಡ್ ಆಪುಂಡು ಸರ್ ಕೆಲವೊಂದು ಸಾಲ ದಾದಾಪುಂಡು ಪಂಡ ಆ ಮಣ್ಣದ ಮಾದರಿ ಕೊಣದ್ದು ಕೊರಪೇರತ್ತೆ ಅವು ಒಂಚೂರು ಚಂಡಿ ಇಪ್ಪುಂಡು ಪಂಡ ಬರ್ಸದ ಟೈಮ್ ಪುರ ಒಂಚೂರು ಆತನ ಡಾಕ್ ತೋಟಕ್ಕೆ ನೀರು ಪಾಡು ಇಪ್ಪಿರ್ತಲ್ಲ ಅಂಚರ ಚಂಡಿ ಇಪ್ಪುಂಡು ಅವೇನಕ್ಲು ಉಳುಂಗದಿಜ್ಜ ಅಂಡ ಅಂಕ್ಲೆ ಒಂದು ದಿನ ದೀವಡ ಆಪುಂಡು ಮುಲ್ಲು ಪಂಡ ನೆರಳಡೆ ಉಳುಂಗೋಡವು ಅದು ಇಪ್ಪ ಚೂರು ಒಂದು ದಿನ ಹೆಚ್ಚಿಗೆ ತಾಗುಂಡು ಅಂಚದ ಇಪ್ಪನಾಗ ಎಂಕ್ಲ ಒಂಜು ವೇಳೆ ಮಣ್ಣು ಉಳುಂಗದಿ ಇತ್ತಂಡ ಒಂಜಿ ಮಣ್ಣದ ಮಾದರಿ ಇರ್ದು ಐನೆಗೆ ಮುಟ್ಟಲ್ಲ ಎಂಕ್ಲ ರಡ್ಡು ರಡ್ಡು ದಿನ ಟೆಸ್ಟ್ ಮಾಡ್ತದ್ದು ಮೂಜಿನ ದಾನಿ ಅಕ್ಲಿಗೆ ವರದಿ ಕೊರಲಿ
3: ಇದು ಕೃಷಿ ಕೇರಳ ಮಣ್ಣನ್ನು ನುಂಗವನಾಗ ದೊಮ್ಮುಡು ನುಂಗ್ಯಾರ ಬಲ್ಲಿ ಇಂಚ ಖಾಲಿ ಪ್ರದೇಶ ನುಂಗವಡು ನೆರಳದ ಪ್ರದೇಶ
4: ಅಪಂಡ ಡೈರೆಕ್ಟ್ ಸೂರ್ಯನ ಕಿರಣ ಮಣ್ಣಿಗೆ ತಾಗದ ಅನ್ನ ಕೆಲವೊಂದು ರಿಯಾಕ್ಷನ್ ಹಾಕೊಂಡು ಅವು ಆಯರಬಳ್ಳಿ ಪಂಡದು ಪಂಡದ ಮಣ್ಣದ ಮಣ್ಣಡಿ ಏತ ಪೋಷಕಾಂಶ ಉಂಟು ನಮಗೆ ಕರೆಕ್ಟ್ ಗೊತ್ತಾಗಡದು ಸರಿಯಾದ ರೀತಿ ಗೊತ್ತಾಗ ಪಂಡ ನಮ್ಮ ನೆರಳು ಉಂಗಾವಡಾಪುಂಡು
3: ಇತ್ತೆ ಈ ಮಣ್ಣು ಪರೀಕ್ಷೆ ಬುಕ್ಕ ನೀರದ ಪರೀಕ್ಷೆಗೆ ಏತ್ ಖರ್ಚಾಪುಂಡು ಐತ ಮಾಹಿತಿ ಕೊರ್ಪುನಂಡ
4: ಖರ್ಚು ಮಲ್ಲದಾಲ ಇದೆ ಸರ್ ಪಂಡ ಇರು ಮುಲ್ಪ ನಮಕ ಧರ್ಮಸ್ಥಳದ ಸಂಸ್ಥೆ ದಾದ ಮಲ್ತೇರ್ ಪಂಡ ಮಸ್ತ್ ಕಮ್ಮಿ ಚಾರ್ಜ್ ಮಾಡ್ತೇರು ಐಟ್ ಇರಗ ಒಂಜಿ ಮಣ್ಣದ ಪರೀಕ್ಷೆಗೆ ಇರಗ 59 ರೂಪಾಯಿ ಮಾತ್ರ ತಗೊಂಡು ಅವು ಕಡಿಮೆ ವೆಚ್ಚ ಪಂಡದ ಒಂದು 217 ರೂಪಾಯಿ ಉಂಡು ಅಂಡ ಒಂಜಿ ಮಣ್ಣದ ಮಾದರಿಗೆ ಇರಗ 59 ರೂಪಾಯಿ ಮಾತ್ರ, ಅವೆ ನೀರದ ಮಾದರಿಗೆ 59 ರೂಪಾಯಿ ಮಾತ್ರ ನಮಗೆ ಇಪ್ಪಣ.
3: ಬಾರ ಕಡಿಮೆ ನಮ್ಮ ಸುತ್ತಮುತ್ತದ ಕೃಷಿಕರಿಗೆ ಒಂಜಿ ಅನುಕೂಲಕರವಾಯಿನಂಚಿನ ಒಂಜಿ ವ್ಯವಸ್ಥೆ
4: ಅಂದ.
3: ಇತ್ತೆ ನಮ್ಮ ಉಜಿರೆ SDM ಕಾಲೇಜಿದು ಈ ಮಣ್ಣು ಪರೀಕ್ಷಾ ಕೇಂದ್ರ ಉಂಡು. ಈ ಮಣ್ಣು ಪರೀಕ್ಷಾ ಕೇಂದ್ರಗೂ ಬರುಡಾಂಡ ಜನಕ್ಕೂ ಎಂಚ ಸಂಪರ್ಕ ಮಲ್ಪಡೋ ಬಕ್ಕ ಈ ಮಣ್ಣು ಪರೀಕ್ಷಾ ಕೇಂದ್ರದ ಒಂಜಿ ಪರಿಚಯ ಅನ್ಪಲ್ನೆ.
4: ಈ ಮಣ್ಣು ಪರೀಕ್ಷಾ ಇಪ್ಪನ ಅಂಜಿದ್ನ ನಮ್ಮ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜ್ ಉಂಡತೆ, ಪದವಿ ಕಾಲೇಜ್ ಅವೈತ ಕ್ಯಾಂಪಸ್ ದ ಉಲ ಏ ಇಪ್ಪನ ಅವೈಟ ಅಲ್ಪ ಉಲಂಜಿ ಪೋಸ್ಟ್.

0: ಬಗ್ಗೆ ಏಪ ಬರಡು ಅದೆಪ್ಪುಡು ನೆಂಚಿನ ವಿಧಾನ ವಾರತಿ ಎಪ್ಪುಡು ನೆಂಚಿನ ಮಾಹಿತಿನ ಇರು ಕೊರ್ಪಾರ
1: ಅಂದ
0: ಬೊಕ್ಕ ಐತೆ ಇರು ಮಣ್ಣು ಪರೀಕ್ಷೆ ಮಲ್ಪಣದ ಬಗ್ಗೆ ಪಂಡರು ಐಟಿತ್ತಿನ ಲಾಭದ ಬಗ್ಗೆ ಪಂಡರು ಬೊಕ್ಕ ಐತ ಸವಲತ್ತು ತಿಕ್ಕಿನ ಬಗ್ಗೆ ಪಂಡರು ಅಂಚನೆ ಮಣ್ಣದ ಒಂಜಿ ಆರೋಗ್ಯನ ಕಾಪಾಡನಲ್ಲ ನಮ್ಮ ಮಾಮಲ್ಲ ಜವಾಬ್ದಾರಿ ಅವು ಕೃಷಿಕರಾವಡು ನಮ್ಮ ಜನಸಾಮಾನ್ಯರಾವಡು ಮಣ್ಣದ ಬಗ್ಗೆ ಎಲ್ಲ ಒಂಜಿ ಕಾಳಜಿ ನಮ್ಮ ವಹಿಸೋಡಾಪುಂಡು ಇತ್ತೆ ನಮ್ಮ ಜನಸಮುದಾಯ ವಾರೀತಿದ ಒಂಜಿ ಮಣ್ಣು ಅನ್ನತ ಆರೋಗ್ಯನ ಕಾಪಾಡೋರಿಗೋಸ್ಕರ ವಾರೀತಿ ಕಾಳಜಿ ದಿತ್ತ ನೋಡು ನೆನಪರು
2: ಕೃಷಿಕೇರ್ ಬಗ್ಗೆ ಪನ್ನಂಡ ಸರ್ ಅಕ್ಲ ಕೆಲವರು ದಾದ ಮನ್ ಪೇರ್ ಪಂಡ ಒಂಜೇ ರೀತಿಯ ಕೃಷಿನ ಮನ್ ತೊಂದು ಪೇರ್ ಅಕ್ಲ ಕೃಷಿ ವಿಷಯ ಕೃಷಿನ ಬದಲಾವಣೆ ಮನ್ ತೊಂದು ಇತ್ತಿರ್ನಂಡ ಕೆಡ್ಡೆ ಇತ್ತೆ ಉದಾಹರಣೆಗೆ ಏಕದಳ ತ ಒಂಜೆ ಕೃಷಿ ಮನ್ ಪೇರ್ ಅಕ್ಲ ಬದಲಾವಣೆ ಮನ್ ತೊಂದು ದ್ವಿದಳ ಕೃಷಿನ ಮನ್ ತೆರಂಡ ಒಂಜಿ ಸರ್ತಿ ಐಟ ಒಂಚೂರು ಫಲವತ್ತತೆ ಜಾಸ್ತಿ ಆಗುಂಡು ಬೊಕ್ಕ ಒಂಜಿ ಅವಶ್ಯಕತೆಗೆ ಬೋಡಪ್ ನೀರ್ತು ಜಾಸ್ತಿ ಅಕ್ಲ ರಾಸಾಯನಿಕ ಗೊಬ್ಬರದ ಬಳಕೆ ಮನ್ ಪೇರ್ತಲ್ಲ ಕೆಲವೇರು ಐದು ತರಲ್ಲ ಒಂಚೂರು ಮಣ್ಣದ ಆರೋಗ್ಯ ಹಾಳಾಕೊಂಡು ಅವೇನ್ ಆಪನತ್ ಕಮ್ಮಿ ಮಾಡ್ತೇನ ಎಡ್ಡೆ ಬೊಕ್ಕ ಕೀಟನಾಶಕ ಪಾಡ್ನಾಗಲ್ಲ ಅಗತ್ಯರದ ಜಾಸ್ತಿ ಬಳಕೆ ಮಾಡ್ಪಿನ ಒಂಚೂರು ಕಮ್ಮಿ ಮಾಡ್ಪಡಾಕೊಂಡು ಅಂಚ ಬೊಕ್ಕ ಕೆಲವೇರು ಕೃಷಿಕೇರದ ಅದ ಮನ್ ಪೇರ್ ಪಂಡ ನೀರು ಬೋಡನಾತ ಉಂಡು ಮಾಡಿದ್ರು ನೀರು ಅಗತ್ಯರದ ಜಾಸ್ತಿ ಪಾಡ್ಬೇರು ಅವೇನು ಆಪನತ್ ಕಮ್ಮಿ ಮಾಡ್ಪಡು ನೀರು ಈ ಹನಿ ನೀರಾವರಿ ಪದ್ಧತಿ ಬಳಕೆ ಮಾಡ್ತೇನೆ ನಾನು ಅವೇಟ ನೀರೆಲ್ಲ ಉಳಿತಾಯ ಹಾಕೊಂಡು ಬೊಕ್ಕ ಆ ಒಂಜಿ ಕೃಷಿ ಬೆಳೆ ಉಂಚಿನ ಒಂಜಿ ಬೆಳೆದಾದೊಂಡು ಅವಕ್ಕೆಲ್ಲ ಒಂಜಿ ಎಡ್ಡೆ ಬೊಕ್ಕ ಎಡ್ಡೆ ಇಳುವರಿ ಎಲ್ಲ ತಿಕ್ಕೊಂಡು ನೀರು ಜಾಸ್ತಿ ಪಾಡ ಜಾಸ್ತಿ ಇಳುವರಿ ತಿಕ್ಕೊಂಡು ಅನ್ಕೊಂಡು ಒಂಜಿ ಅವು ತಪ್ಪು ಕಲ್ಪನೆ
0: ಹತ್ರ ಜನಕುಲ್ಲ ಈ ನಮ್ಮ ಮಣ್ಣದ ಆರೋಗ್ಯ ಎಲ್ಲ ಕಾಪಾಡೋಡು ಬೊಕ್ಕ ನೀರದ ಆರೋಗ್ಯ ಎಲ್ಲ ಕಾಪಾಡೋಡು ಆಯ್ತ ಒಟ್ಟಿಗೂ ನಮ್ಮ ಆರೋಗ್ಯ ಎಲ್ಲ ಎಡ್ಡೆ ಬೋಡು ಪನ್ಪಿನಂಚಿನ ಒಂಜಿ ಪಾತೆರ ಬಾರಿ ಪೊರ್ಲುಡು ಮಣ್ಣು ಪರೀಕ್ಷೆ ಮಲ್ಪನ ಬಗ್ಗೆಟ್ಟು ಬೊಕ್ಕ ನೀರದ ಪರೀಕ್ಷೆ ಮಲ್ಪನ ಬಗ್ಗೆಟ್ಟು ಸುಮಾರು ಮಾಹಿತಿಲೇನು ನಮ್ಮ ರೇಡಿಯೋ ನಿನಾದದ ಕೆಳುಗೆರೆಗೆ ತೆರಿಪಾಯರು ಇಂಕ್ಲ ರೇಡಿಯೋ ನಿನಾದದ ಪರವಾದ ಬೊಕ್ಕ ನಮ್ಮ ಕೆಳುಗೆರನ ಪರವಾದ ಇದಕ್ಕೆ ಉಡಲ್ದಿಂಜಿನ ಸೊಲ್ಮೇಲು
2: ಸೊಲ್ಮೇಲು ಸರ್.

ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ऑल द बेस्ट ನಿನ್ನ ಪಸೆ ಜಾಬ್ ಗೆ ಕ್ಯಾಂಪಿದಾ
1: ಥ್ಯಾಂಕ್ ಯು ಅಂಕಲ್ ಸಚ್ಚು ಈ ನನಾಂಡಲ ಒಂದು ಕ್ರಿಕೆಟ್ ಪ್ರಾಕ್ಟೀಸ್ ಅವ್ ಕೂಡ ಬುರ್ದು ಜಾಬ್ ಜಾಯಿನ್ ಆಲಾವಾ ಪೋಲೈನ್ ಈವ್ನಿಂಗ್ ಮರೆ ಪೊಚ್ಚು.

0: ಇದು ರೇಡಿಯೋ ನಿನಾದ 90.4 FM. ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ, ಭಾರತ ಸರ್ಕಾರ ಹಾಗೂ ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ನವದೆಹಲಿ ಇದರ ಸಹಯೋಗದಲ್ಲಿ ರೇಡಿಯೋ ನಿನಾದ 90.4 FM ಪ್ರಸ್ತುತಪಡಿಸುವ ಸರಣಿ ಕಾರ್ಯಕ್ರಮ ನಮ್ಮ ಹಿರಿಯರು ನಮ್ಮ ಗೌರವ.
1: ನಮ್ಮ ಹಿರಿಯರಿಗೆ ನಮ್ಮ ಗೌರವ.
0: ಈ ಸರಣಿ ಕಾರ್ಯಕ್ರಮದ ಮೊದಲ ಕಂತಿನಲ್ಲಿ ಹಿರಿಯ ನಾಗರಿಕರ ಸಹಾಯವಾಣಿ ಕುರಿತು ಪ್ರಹಸನ ಮತ್ತು ಮಾಹಿತಿ ಪ್ರಸಾರವಾಗಲಿದೆ.
1: ನಮ್ಮ ಹಿರಿಯರಿಗೆ ನಮ್ಮ ಗೌರವ.
2: ತಾತ, ನಾನು ಒಳಗ್ ಬರಬಹುದಾ? ನೀವ್ ಸಿದ್ಧವಾಗಿದ್ದೀರಾ?
3: ಒಂದ್ ನಿಮಿಷ ಪುಟ್ಟಿ, ಇನ್ನೇನು ಒಂದ್ ನಿಮಿಷದಲ್ಲೇ ರೆಡಿ ಆಗ್ತೀನಿ.
2: ಓ ಏನ್ ತಾತ, ಹುಡ್ಗಿರ್ ಯಾವಾಗ್ಲೂ ರೆಡಿ ಆಗಕ್ಕೆ ಬಹಳ ಸಮಯ ತಗೊಳ್ತಾರೆ ಅಂತ ನೀವೆಲ್ಲ ಹೇಳ್ತಿರ್ತೀರಾ, ಆದ್ರೆ ನೋಡು, ನಾ ನಿನ್ಗಿಂತ ಮುಂಚೆನೆ ರೆಡಿ ಆಗಿದ್ದೀನಿ. ನೀನ್ ನೋಡಿದ್ರೆ ಇನ್ನು ಒಂದ್ ನಿಮಿಷ ಬೇಕು ಅಂತಿದ್ಯಾ?
3: ಈಗ ನೀನ್ ನನಗಿಂತ ಫಾಸ್ಟ್ ಪುಟ್ಟಿ, ಆದ್ರೆ ನೆನಪಲ್ಲಿಡು, ನನಗೆ ವಯಸ್ಸಾಗಿದೆ, ಎಚ್ಚರಿಕೆಯಿಂದ ಇರಬೇಕಾದ ಹಂತ ತಲುಪಿದೀನಿ ಕಣಮ್ಮ, ಗಡಿಬಿಡಿ ಮಾಡೋಕ್ಕಾಗಲ್ಲ.
2: ಏನಂದೆ? ಹಂಗಂದ್ರೇನ್ ತಾತ?
3: ನೋಡು, ಇದರರ್ಥ ಹೊರಗಡೆ ಥಂಡಿ ಇದೆ, ಅದರಿಂದ ನಾನು ಬೆಚ್ಚಗಿರೋ ಬಟ್ಟೆಗಳನ್ನ ಧರಿಸ್ಬೇಕು, ಸ್ವೆಟರು, ಸ್ಕಾರ್ಪ್, ಟೋಪಿ ಹಾಕೊಳ್ಬೇಕು, ಇಲ್ಲದೇ ಇದ್ರೆ ಅಕ್ಷಿ ಈ ತರ ಆಗೋಗುತ್ತೆ.
2: ಇದರರ್ಥ ನಿಮ್ಗಿಂತ ನಾನು ಗಟ್ಟಿ ಮುಟ್ಟಾಗಿದ್ದೀನಿ ಅಂತ ತಾನೇ?
3: ಅಷ್ಟೇ ಅಲ್ಲ ಪುಟ್ಟಿ, ನನಗಿಂತ ಹೆಚ್ಚು ಬುದ್ಧಿವಂತಳು ಸಹ.
2: ಓ ಹಾಗೇನಿಲ್ಲ, ನನ್ ಸ್ನೇಹಿತನ್ ಪಾರ್ಟಿಯನ್ನು ಬಿಟ್ಬಿಟ್ಟು ನಿನ್ನ ಮತ್ತೆ ನಿನ್ ಫ್ರೆಂಡ್ಸ್ ಜೊತೆ ಸಮಯ ಕಳೆಯೋಕೆ ನನ್ನನ್ನು ಒಪ್ಸಿದ್ಯಲ್ಲ, ಹಾಗಾಗಿ ನೀನೇ ಬುದ್ಧಿವಂತ ತಾತ.
3: ಅದಕ್ಕೆ ಬಹಳ ತಲೆ ಓಡಿಸ್ಬೇಕಾಗಿತ್ತಲ್ವಾ, ಇದಕ್ ನೀನು ನನ್ನನ್ನ ಜಾಣ ಅಂತಾನೆ ಕರಿಬೇಕು.
2: ಸರಿ, ಹಾಗಿದ್ರೆ ನಾವು ಹೊರಡೋಣ ತಾತ.
3: ನನ್ ಮುದ್ದು ಲಕ್ಷ್ಮಿ, ಹೋಗೋಣ ಪುಟ್ಟಿ.
2: ತಾತ, ನಾನಿಲ್ಲಿ 4 ದಿನ ಇರೋದು, ದಯವಿಟ್ಟು ನಿಮ್ ಸ್ನೇಹಿತರ ಮುಂದೆ ನನ್ನ ತಮಾಷೆ ಮಾಡ್ಬೇಡಿ.
3: ಹೇ ಪುಟ್ಟಿ, ಯೋಚನೆ ಮಾಡ್ಬೇಡ, ನಾನ್ ಹಾಗೆಲ್ಲ ನಿನಗೆ ಅವಮಾನ ಮಾಡಲ್ಲ, ಬಾ ಮೊದಲು ಎಲ್ರನ್ನೂ ಭೇಟಿ ಮಾಡೋಣ.
2: ಅದ್ ಸರಿ ತಾತ, ನಿಮ್ ಸ್ನೇಹಿತರ ಬಗ್ಗೆ ನನ್ಗೆ ತುಂಬಾ ಹೇಳ್ತಿದ್ರಿ, ಆದ್ರೆ ನನ್ ಬಗ್ಗೆ ಅವ್ರಿಗೇನಾದ್ರೂ ಹೇಳಿದಿರಾ?
3: ಖಂಡಿತ ಹೇಳಿದೀನಿ.
2: ಹೌದಾ? ಏನ್ ಹೇಳಿದಿರಾ ತಾತ?
3: ಏನಂದ್ರೆ, ನೀನು ಸಮಾಜಶಾಸ್ತ್ರವನ್ನ ಓದ್ತಾ ಇದೀಯಾ, ಹೇಗೆ ಸಮುದಾಯದ ಸೇವೆಯಲ್ಲಿ ತೊಡಸ್ಕೊಂಡಿದ್ಯಾ, ನಿನಗೆ ರಜಾ ದಿನಗಳಿರೋದ್ರಿಂದ ನನ್ನನ್ನ ಭೇಟಿ ಮಾಡೋದಕ್ಕೆ ಇಲ್ಲಿಗೆ ಬಂದಿದ್ಯಾ, ಮತ್ತೆ ಅಟಲ್ ವಯೋ ಅಭ್ಯುದಯ ಯೋಜನೆಯ ಬಗ್ಗೆ ವಿವರಗಳನ್ನ ತಿಳಿಸ್ಕೊಡ್ತೀಯಾ ಅಂತ ಎಲ್ರಿಗೂ ಹೇಳಿದೀನಿ.
2: ಒಳ್ಳೇದು, ನೀನು ನನ್ನ ಸರಿಯಾದ ಜೊತೆಗಾರ ತಾತ.
3: ತುಂಬಾ ಧನ್ಯವಾದಗಳು ಪಾರ್ಟ್ನರ್.
2: ನಾನು ನನ್ನ ಡಿಗ್ರಿ ಮುಗಿಸಿದ್ಮೇಲೆ ನನ್ನ ಸ್ವಂತ ಸಮಾಜ ಸೇವೆ ಸಂಸ್ಥೆನ ಪ್ರಾರಂಭ ಮಾಡ್ತೀನಿ, ಆಗ ನಿನ್ನನ್ನೇ ನನ್ನ PR ಮ್ಯಾನೇಜರ್ ಆಗಿ ಮಾಡ್ಕೊಳ್ತೀನಿ ತಾತ.
3: ಬಹುಶಃ ಒಂದು ದಿನ ನಾನಿನ PR ಮ್ಯಾನೇಜರ್ ಆಗ್ಬೋದು, ಆದ್ರೆ ಈಗ ಸದ್ಯಕ್ಕೆ ನೀನ್ ನನ್ನ ಡ್ರೈವರ್ ಆಗ್ಬೇಕು.
2: ಓಹೋ, ಸಂತೋಷವಾಗಿ ಬನ್ನಿ ತಾತ, ಹೋಗೋಣ.
3: ಹಾ ಹೋಗೋಣ ಹೋಗೋಣ, ಬಹುಶಃ ಅವರೆಲ್ಲರೂ ನಮ್ಗಾಗಿ ಕಾಯ್ತಾ ಇದಾರೆ ಅನ್ಸುತ್ತೆ.
2: ನಿಮ್ ಡ್ರೈವರ್ ಮೇಲೆ ವಿಶ್ವಾಸ ಬಿಡಿ ತಾತ, ನಾವು ಸಮಯಕ್ಕೆ ಸರಿಯಾಗಿ ಅಲ್ಲಿಗೆ ತಲುಪ್ತಿದ್ದೇವೆ. ಅಲ್ಲಿಗೆ ಹೋಗೋ ದಾರಿಯಲ್ಲಿ ನೀನು ಮತ್ತೆ ನಿನ್ನ ಸ್ನೇಹಿತರು ಸೇರ್ಕೊಂಡು ಹಾಡು ಬರೆದು ಸಂಗೀತ ಹಾಕಿದ್ರಲ್ಲ, ಆ ಹಾಡನ್ನ ಹಾಡಿ.
3: ಸರಿ ಮತ್ತೆ ಕೇಳಿಸ್ಕೋ.

ಸಕಲರ ಪೊರೆವ ಓ ಜಗದ ತಂದೆ, ಭುವನಕ್ಕೆ ನಮ್ಮನು ತಂದೆ. ಸಕಲರ ಪೊರೆವ ಓ ಜಗದ ತಂದೆ, ಭುವನಕ್ಕೆ ನಮ್ಮ

0: ವರ್ಷ ಎರಡು ಹಿರಿಯ ನಾಗರಿಕರೆಲ್ಲ ಸೇರಿದ್ದಾರೆ.
1: ಸರಿ ಪುಟ್ಟಿ, ಪ್ರಾರಂಭಿಸು. ಮತ್ತೆ
2: ನಾವು ಸ್ವಲ್ಪ ತಡವಾಗಿ ಬಂದ್ವಿ ಅನ್ಸತ್ತೆ, ಎಲ್ಲರೂ ಕ್ಷಮಿಸಬೇಕು.
3: ಏನಾದ್ರೂ ಪ್ರಾರಂಭ ಮಾಡ್ಬೇಕು ಅಂದ್ರೆ ಅದಕ್ಕೆ ಯಾವತ್ತೂ ತಡ ಅನ್ನೋದಿಲ್ಲ ಅಂತ ನೀನೆ ಹೇಳ್ತಿದ್ದಾನೆ.
2: ಹೌದು ಹೌದು, ಪ್ರಾರಂಭಿಸೋಣ. ಹಾಗಿದ್ರೆ ನನ್ನ ಪಾರ್ಟ್ನರ್ ಲಕ್ಷ್ಮಿ ಈ ಅಟಲ್ ವಯೋ ಅಭ್ಯುದಯ ಯೋಜನೆ ಅಂದ್ರೆ ಏನು ಅಂತ ಹೇಳ್ತಾಳೆ.
1: ಏನಮ್ಮ ಪುಟ್ಟಿ, ಅದು ಹೆಸರೇ ಅಷ್ಟು ಕಷ್ಟ ಇದೆ. ಅಟಲ್ ವಯೋ
0: ಹೆಸರೇನ್ ಸ್ವಲ್ಪ ಕಷ್ಟ ಆಗಿರ್ಬೋದು, ಆದ್ರೆ ನಿಮ್ಮ ಜೀವನವನ್ನೇ ಸುಲಭಗೊಳಿಸುವಂತದ್ದು ಈ ಯೋಜನೆ.
3: ಚೆನ್ನಾಗಿದೆ, ಹೆಸರಲ್ಲೇನಿದೆ ರಮಣ, ಅದನ್ನು ಅಟಲ್ ಯೋಜನೆ ಅಂತ ಕರೆಯೋಣ ಬಿಡು.
1: ಹೌದು, ಅಟಲ್ ಯೋಜನೆ ಚೆನ್ನಾಗಿದೆ. ನಮ್ಮ ಅಟಲ್ ಜಿ ಅವರಂತೇನೆ ಚೆನ್ನಾಗಿದೆ ಅಂತ ಅನ್ಸುತ್ತೆ.
2: ಈ ಹೆಸರು ಎಲ್ರಿಗೂ ಇಷ್ಟ ಆಯ್ತು ಅನ್ಸುತ್ತೆ. ಇದರಿಂದ ಏನಾದ್ರೂ ಸಮಸ್ಯೆ ಇದೆಯಾ ಪುಟ್ಟಿ? ಇದೇ ಹೆಸರಿದ್ರೆ ಒಳ್ಳೇದಲ್ವೇ?
0: ಖಂಡಿತ ತಾತ, ಈಗಾಗ್ಲೇ ನೀವೆಲ್ಲರೂ ಯೋಜನೆಯ ಆಶಯವನ್ನ ಅರ್ಥ ಮಾಡ್ಕೊಂಡಿದ್ದೀರಿ ತಾನೆ.
1: ಆದ್ರೆ ನೀವಿನ್ನು ಯೋಜನೆಯ ಬಗ್ಗೆ ನಮ್ಗೆ ಹೇಳೇ ಇಲ್ಲ. ಅದ್ ಹೇಗ್ ನಾವು ಯೋಜನೆಯ ಸಾರವನ್ನ ಅರ್ಥ ಮಾಡ್ಕೊಂಡಿದೀವಿ ಅಂತೀರಾ?
0: ಈ ಯೋಜನೆಯ ಮೂಲ ಉದ್ದೇಶವೆಂದ್ರೆ ಸುಲಭ ಮಾರ್ಗಗಳ ಮೂಲಕ ಹಿರಿಯರ ಜೀವನವನ್ನ ಸರಳಗೊಳಿಸೋದು. ನೀವೀಗಾಗ್ಲೇ ಕಷ್ಟ ಕಠಿಣವಾಗಿದ್ದ ಹೆಸರನ್ನೇ ಕೇವಲ ಒಂದು ಕ್ಷಣದಲ್ಲಿ ಸುಲಭಗೊಳಿಸ್ಬಿಟ್ರಿ ನೋಡಿ. ಮತ್ತೆ
3: ಇದು ಸಣ್ಣ ವಿಷಯವಾಗಿರ್ಬೋದು ಲಕ್ಷ್ಮೀಪುಟಿ, ಆದ್ರೆ ನಿನ್ ಮೆಚ್ಚುಗೆ ಮಾತುಗಳು ನಿಜವಾಗಿಯೂ ನಮ್ಮೆಲ್ಲರ ಉತ್ಸಾಹ ಹೆಚ್ಚಿಸಿದೆ.
1: ನಾವೇನೋ ದೊಡ್ಡ ಸಾಧನೆ ಮಾಡಿದೀವಿ ಅಂತ ಅನ್ನಿಸ್ತಾ ಇದೆ. ಹಾಗಾದ್ರೆ ನಾವಿನ್ನೂ ಉಪಯುಕ್ತವಾಗಿದ್ದೀವಿ ಅಂತ ಆಯ್ತು.
3: ಆದ್ರೆ ನಮ್ ಕುಟುಂಬದವ್ರಿಗೆ ಮಾತ್ರ ನಾವು ಅಷ್ಟೇನು ಉಪಯುಕ್ತವಾಗಿ ಕಾಣೋದಿಲ್ಲ.
4: ಅವರು ಕೊನೆ ಪಕ್ಷ ಮಾತಾಡಿದ್ರೆ ಸಾಕು, ನಾವು ಪ್ರಯೋಜನಕ್ಕೆ ಬರ್ತೀವಂತ ಅನ್ಸತ್ತೆ. ಮನೆಯವರ್ಯಾರು ನಮ್ಗಾಗಿ ಎರಡ್ ನಿಮಿಷ ಸಹ ಕೊಡಲ್ಲ.
2: ಇಲ್ಲ, ಹಾಗಲ್ಲ. ಈ ದಿನಗಳಲ್ಲಿ ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ತೊಡಗಿರ್ತಾರೆ. ಎಲ್ರಿಗೂ ತಮ್ಮದೇ ಆದ ಒತ್ತಡಗಳು ಇರುತ್ತೆ.
3: ನಮ್ ನಮ್ಮ ಮಕ್ಕಳನ್ನ ಹೆತ್ತು ಸಾಕಿ ಬೆಳೆಸುವಾಗ ಸಾಕಷ್ಟು ಒತ್ತಡವನ್ನ ನಾವು ಎದುರಿಸಿದ ತಾನೆ. ಆಗ ಅವರೊಡೆ ನಾವು ಮಾತಾಡೋದೇನಾದ್ರು ನಿಲ್ಸಿದ್ವಾ? ಇಲ್ಲ ತಾನೆ.
1: ಏ, ನನ್ ಕಣ್ಣಿನ ತೊಂದರೆಗೆ ನನ್ ಕರ್ಕೊಂಡು ಹೋಗಪ್ಪ ಡಾಕ್ಟರ್ ಹತ್ರ ಅಂತ ನನ್ ಮಗನಿಗೆ ಎಷ್ಟು ದಿನಗಳಿಂದ ಹೇಳ್ತಾ ಇದ್ದೀನಿ ಗೊತ್ತಾ? ಅವನು ಕೆಲ್ಸದಲ್ಲಿ ರಜಾ ಕೊಡಲ್ಲ ಅಂತ ಹೇಳ್ತಾನೆ, ಅದ್ ಬಿಟ್ಟು ಕರ್ಕೊಂಡು ಹೋಗ್ತಾನೆ ಇಲ್ಲ ನೋಡಿ.
4: ನನ್ ಸೊಸೆ ಪ್ರತಿದಿನ ಕೆಲ್ಸಕ್ ಹೋಗ್ತಾಳೆ, ನಾನು ಇಡೀ ದಿನ ಮನೇಲೆ ಒಬ್ಬಂಟಿಯಾಗಿರ್ತೀನಿ. ನೆನ್ನೆ ಆ ಟೇಬಲ್ಗೆ ನನ್ ಮೊಣಕಾಲು ಜೋರಾಗಿ ಬಡಿತು, ಪ್ರಾಣ ಹೋಗೋ ಅಷ್ಟು ನೋವಾಯ್ತು. ಹೇಳಕ್ಕಾಗದೆ ಇಡೀ ದಿನ ಹಾಸಿಗೆಯಲ್ಲೇ ಮಲಗಿದ್ದೆ. ನನ್ ಸೊಸೆ ಸಂಜೆ ವಾಪಸ್ ಬಂದ್ಮೇಲೇನೆ ನನಗ್ ಕುಡಿಯೋಕೆ ಒಂದ್ ಲೋಟ ನೀರ್ ಸಿಕ್ಕಿದ್ದು.
2: ಏ ರಮಣ, ಪ್ರೀತಿ ಎಲ್ಲ ನೆನಪಲ್ಲೇ ಇರುತ್ತಪ್ಪ, ಆದ್ರೆ ಈ ದೈನಂದಿನ ಜಂಜಾಟ ಗದ್ದಲದಿಂದಾಗಿ ಮಕ್ಕಳಿಗೆ ಸಮಯ ಸಿಗಲ್ಲ ಅಷ್ಟೇ.
3: ಭರತಣ್ಣ, ನೀ ನಿಜವಾಗ್ಲು ಅದೃಷ್ಟಶಾಲಿ. ಯಾಕೆ ಹೇಳಿ, ನಿಮ್ ಮೊಮ್ಮಗಳೇ ನಿಮ್ಮನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದಾಳ್ವಾ? ಅದಕ್ಕೆ
2: ಸರಿಯಾಗಿ ಹೇಳಿದೆ ನೋಡು.
0: ಮತ್ತೆ ಇಲ್ಲಿಗ್ ಬರೋದು ಅಂದ್ರೆ ಸುಮ್ನೆನಾ? ಎಷ್ಟು ಸಮಯ ಬೇಕಾಗತ್ತೆ? ನಾನು ನನ್ನ ಸ್ವಂತ ಕೆಲಸವನ್ನೆಲ್ಲ ಬಿಟ್ಟು ನನ್ನ ಅತ್ಯಮೂಲ್ಯ ಸಮಯವನ್ನ ಕೂಡ ಕಳ್ಕೊಳ್ತಿದ್ದೀನಿ.
4: ಏನ್ ಹೇಳ್ತಿದ್ಯಾ ಪುಟಿ?
0: ಅಂದ್ರೆ ಕಾರಣವಿಲ್ಲದೆ ಪ್ರತಿ ಬಾರಿಯೂ ನಾನು ಇಲ್ಲಿಗೆ ಬರ್ಬೇಕಾಗಿಲ್ಲ ಅಂತ.
2: ಅಲ್ಲ ಪುಟಿ, ಹಾಗಾದ್ರೆ ಇವರೆಲ್ಲ ತಮ್ಮ ಕೆಲಸಗಳನ್ನ ಹೇಗ್ ಮಾಡಿ ಮುಗಿಸ್ತಾರೆ?
0: ಓ ತಾತ, ಕೇವಲ ಒಂದೇ ಒಂದು ಫೋನ್ ಕರೆ ಸಾಕು ಗೊತ್ತಾ?
1: ಏನೋ, ಒಂದು ಫೋನ್ ಕರೆಯಿಂದ ಎಲ್ಲ ಕೆಲಸ ಮಾಡಿ ಮುಗ್ಸಕ್ಕಾಗತ್ತಾ? ಆಗಿದ್ದಿದ್ರೆ ನಂದೆಲ್ಲ ಕೆಲಸ ಮಾಡಿ ಮುಗ್ಸ್ ಆರಾಮಾಗಿರ್ತಿದ್ದೆ. ನನ್ ಮಗನಿಗೆ ದಿನಕ್ಕೆ 8 ಸಲ ಫೋನ್ ಮಾಡ್ತೀನಿ, ಜೊತೆಗೆ ನನ್ ಕಣ್ಣಿನ ದೃಷ್ಟಿನೋ ಅದು ಕೂಡ ದಿನಕ್ಕೆ ದಿನ ಹಾಳಾಗ್ತಾ ಇದೆ.
0: ಅರೆ ತಾತ, ನೀವು ಸರಿಯಾದ ಸಂಖ್ಯೆ ಕರೆ ಮಾಡ್ತಾ ಇಲ್ಲ, ಅದಕ್ಕಾಗಿ ಇಷ್ಟೆಲ್ಲ ಆಗಿರೋದು.
1: ಏನ್ ಪುಟ್ಟಿ, ನಾನು ನನ್ ಮಗನ್ ನಂಬರ್ ದೊಡ್ಡ ದೊಡ್ಡ ಅಕ್ಷರದಲ್ಲಿ ಸೇವ್ ಮಾಡಿ ಇಟ್ಕೊಂಡಿದೀನಿ.
0: ಇರ್ಲಿ ತಾತ, ಈಗ ನಾನ್ ಹೇಳೋ ನಂಬರ್ಗೆ ಕರೆ ಮಾಡಿ.
2: ಹೋ, ಹಾಗಾದ್ರೆ ಆ ನಂಬರ್ ಅಲ್ಲಿ ಏನ್ ಮ್ಯಾಜಿಕ್ ಇದೆ ಪುಟ್ಟಿ?
0: ಮ್ಯಾಜಿಕ್ ಇದೆ, ನಿಜವಾಗ್ಲೂ ಮ್ಯಾಜಿಕ್ ಇದೆ. ಈ ಸಂಖ್ಯೆಗೆ ಒಂದ್ ಫೋನ್ ಮಾಡಿ ಸಾಕು, ನಿಮ್ಮ ಎಲ್ಲಾ ಸಮಸ್ಯೆಗಳು ಪರಿಹಾರವಾಗುತ್ತೆ.
4: ಕೇಳಕ್ಕೇನೋ ಚೆನ್ನಾಗಿದೆ, ಆದ್ರೆ ನಂಬಕ್ ಬಹಳ ಕಷ್ಟ ಆಗ್ತಿದೆ.
0: ಇದೊಂದ್ಸಲ ನನ್ನನ್ನ ನಂಬಿ, ನಿಮ್ ಫೋನ್ ತೆಗೆದುಕೊಂಡು 14567 ಡಯಲ್ ಮಾಡಿ.
2: ಏನಮ್ಮ ಪುಟ್ಟಿ, 14567?
0: ಹೌದು, 14567. ಇದು ಹಿರಿಯರ ಸಹಾಯವಾಣಿ.
1: ಓ, ಈ ಸಂಖ್ಯೆಗೆ ಕರೆ ಮಾಡೋದ್ರಿಂದ ಏನೋ ನನ್ ಕಣ್ಗಳು ಸರಿ ಹೋಗ್ಬಿಡುತ್ತಾ?
0: ಹೌದು.
3: ಇದು ನನ್ನ ಪಿಂಚಣಿ ಸಮಸ್ಯೆ ಬಗೆಹರಿಸುತ್ತಾ?
0: ಖಂಡಿತವಾಗ್ಲೂ ಹೌದು.
2: ಹಾಗಾದ್ರೆ ಪುಟ್ಟಿ, ಇದು ನನ್ನ ಡಿಎಲ್ ನವೀಕರಿಸುತ್ತಾ?
0: ಹೌದು.
4: ಮತ್ತೆ ನಾನ್ ದಿನವಿಡೀ ಮನೆಯಲ್ಲಿ ಒಬ್ಬಂಟಿಯಾಗಿರ್ತೀನಿ. ಈ ದೂರವಾಣಿ ಸಂಖ್ಯೆ ನನ್ನ ಒಂಟಿತನವನ್ನ ಹೋಗ್ಲಾಡ್ಸುತ್ತಾ?
0: ಹೌದೌದು.
4: ನಿಜವಾಗಿಯೋ?
3: ನಿಜವಾಗಿಯೋ?
2: ಲಕ್ಷ್ಮಿ, ನೀನು ಇಲ್ಲಿ ತುಂಬಾ ಭರವಸೆ ಕೊಡ್ತಾ ಇದೆಯಲ್ವನಮ್ಮ. ಯಾರ್ದಾದ್ರೂ ಒಂಟಿತನವನ್ನ ಅದು ಹೇಗೆ ಒಂದು ದೂರವಾಣಿ ಕರೆ ದೂರ ಮಾಡಕ್ ಸಾಧ್ಯ?
0: ತಾತ, ಇದು ಮಾತನಾಡುವ ಮೂಲಕ ಒಂಟಿತನವನ್ನ ತೆಗೆದುಹಾಕೋದಿಲ್ಲ, ಆದ್ರೆ ಒಂಟಿತನವನ್ನ ನಿವಾರಿಸೋಕೆ ಸಹಾಯ ಮಾಡುವ ದಾರಿಯನ್ನ ಸೃಷ್ಟಿಸುತ್ತೆ.
1: ಓ, ಇದು ನಿಜವಾಗ್ಲೂ ಮ್ಯಾಜಿಕ್ ಸಂಖ್ಯೆ ಅಂತ ಅನ್ಸುತ್ತಪ್ಪ ನಂಗೇನೋ.
4: ಮ್ಯಾಜಿಕ್? ಸರಿ, ಹಾಗಾದ್ರೆ ಇದಕ್ಕೆ ಹಣ ಕೊಡ್ಬೇಕಾಗತ್ತೇನೋ? ನಾವ್ ಇದಕ್ಕೆ ದುಡ್ಡು ಹೇಗ್ ಕೊಡೋದು?
0: ಇದು ಟೋಲ್ ಫ್ರೀ ಸಂಖ್ಯೆ, ಅಂದ್ರೆ ಏನು ಹಣ ಕೊಡಬೇಕಾಗಿಲ್ಲ, ಸಂಪೂರ್ಣವಾಗಿ ಉಚಿತ.
2: ಉಚಿತನಾ? ಹಂಗಾದ್ರೆ ಯಾರು ಬೇಕಾದ್ರೂ ಕರೆ ಮಾಡಬಹುದು. ಮತ್ತೆ ಇದಕ್ಕೆ ಏನು ದುಡ್ಡು ಕೊಡಬೇಕಾಗಿಲ್ಲ ತಾನೆ?
0: ಹೌದು. ಯಾವ ಸಮಯದಲ್ಲಾದ್ರೂ, ಅಂದ್ರೆ ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೆ ಕರೆ ಮಾಡಬಹುದು. ಈಗ ನೀವೆಲ್ಲರೂ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಯೊಂದಿಗೆ ನೇರವಾಗಿ ಮಾತನಾಡಲು ನಾನು ವ್ಯವಸ್ಥೆ ಮಾಡ್ತೀನಿ. ಅವರು ನಿಮಗೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಒದಗಿಸ್ತಾರೆ. ಈಗ ನಿಮಗಾಗಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಮಾಹಿತಿ ನೀಡಲಿದ್ದಾರೆ.
5: ಇದು ಬಂದ್ಬಿಟ್ಟು ಹಿರಿಯ ನಾಗರಿಕರಿಗೋಸ್ಕರನೇ ಸ್ಥಾಪನೆ ಆಗಿದ್ದ ಹೆಲ್ಪ್ ಲೈನ್. ಇದು ನಾವು ಪ್ರಸ್ತುತ ಕರ್ನಾಟಕದಲ್ಲಿ ಎಲ್ಲಾ ದಿನಗಳಲ್ಲಿ ಬೆಳಗ್ಗೆ 8 ಗಂಟೆಯಿಂದ ಸಂಜೆ 8 ಗಂಟೆವರೆಗೆ ಕಾರ್ಯನಿರ್ವಹಿಸುತ್ತಿದ್ದೇವೆ. ನಮ್ಮ ಸೇವೆಯ ಭಾಗವಾಗಿ ನಾವು ಉಚಿತವಾಗಿ ಕಾನೂನು ಮಾರ್ಗದರ್ಶನ ನೀಡ್ತೀವಿ. ಹಿರಿಯ ನಾಗರಿಕರ ಕಲ್ಯಾಣ ಮತ್ತು ಯೋಗಕ್ಷೇಮಕ್ಕಾಗಿ ಇರುವ ನಿರ್ವಹಣೆ ಕಾಯ್ದೆ 2007 ಕುರಿತು ಅರಿವು ನೀಡ್ತೀವಿ. ಅಂದ್ರೆ ಸ್ವಲ್ಪ ತಂದೆ ತಾಯಿಗೆ ಮಕ್ಕಳು ನೋಡ್ತಾ ಇಲ್ಲ ಅಂದ್ರೆ ಅವ್ರ ಜೊತೆ ಆ ತರ ಮೇಂಟೆನೆನ್ಸ್ ತಗೋಬೇಕನ್ನೋದು ಒಂದು ಕಾನೂನು ಇದೆ, ಅದ್ರ ಬಗ್ಗೆ ನಾವು ಅವರಿಗೆ ಅರಿವು ಮೂಡಿಸ್ತೀವಿ. ಅಲ್ಲದೆ ನಾವು ಹಿರಿಯ ನಾಗರಿಕರಿಗೆ ವೃದ್ಧಾಪ ಪಿಂಚಣಿ ಅಂದ್ರೆ ಒಳ್ಳೆ ಪೆನ್ಷನ್ ಯಾವ ತರ ತಗೋಬೇಕು, ಏನೇನು ಡಾಕ್ಯುಮೆಂಟ್ ಎಲ್ಲಿ ಅಪ್ಲೈ ಮಾಡ್ಬೇಕು ಅನ್ನೋದು ತಿಳಿಸ್ಕೊಡ್ತೀವಿ. ಯಾವುದೇ ಹಿರಿಯರು ದೈಹಿಕವಾಗಿ, ಮೌಖಿಕವಾಗಿ, ಆರ್ಥಿಕವಾಗಿ ಮತ್ತು ಭಾವನಾತ್ಮಕವಾಗಿ ನಿಂದನೆಗೆ ಒಳಗಾಗಿದ್ರೆ, ಅಂದ್ರೆ ಸರ್ ಇಲ್ಲಿ ಹಿರಿಯರಿಗೆ ಯಾರಾದ್ರೂ ಹರಸ್ಮೆಂಟ್ ಹೊಡೆಯೋದು ಬಡಿಯೋದು ಅಥವಾ ಬೈಯೋದು ಮಾಡಿದ್ರೆ ಅವರು ನಮಗೆ ಕಾಲ್ ಮಾಡಿ ಕಂಪ್ಲೇಂಟ್ ರೈಸ್ ಮಾಡಬಹುದು. ನಾವೇನಿದೆ ಅವ್ರ ಅದಕ್ಕೆ ನಾವು ಪರಿಶೀಲನೆ ಮಾಡಿ ಅವರಿಗೆ ನಾವು ರಿಸಾಲ್ವ್ ಮಾಡಕ್ಕೆ ಸಹಾಯ ಮಾಡ್ತೀವಿ ಸರ್ ನಮ್ಮ ಕಡೆಯಿಂದ. ಮತ್ತೆ ಯಾವುದೇ ಹಿರಿಯರು ಒಂಟಿಯಾಗಿರೋದು ಅಥವಾ ಭಾವನಾತ್ಮಕವಾಗಿ ಖಿನ್ನತೆಗೆ ಒಳಪಟ್ಟಿದ್ರೆ, ಅಂದ್ರೆ ಡಿಪ್ರೆಷನ್ ನಲ್ಲಿದ್ರೆ, ಹಿರಿಯ ನಾಗರಿಕರು ನಮಗೆ ಕಾಲ್ ಮಾಡಿ ಮಾತಾಡಬಹುದು. ನಾವು ಅವರಿಗೆ ಇಮೋಷನಲ್ ಕೌನ್ಸಿಲಿಂಗ್ ನೀಡ್ತೀವಿ. ಹಾಗೆ ಮನೆಯಿಂದ ಹೊರಹಾಕಲ್ಪಟ್ಟ ಅಥವಾ ನಿರ್ಗತಿಕರಾಗಿರುವ ಹಿರಿಯರನ್ನು ರಕ್ಷಿಸಿ ತಾತ್ಕಾಲಿಕವಾಗಿ ಆಶ್ರಯ ಒದಗಿಸಿ ಮತ್ತು ಅವರ ಕುಟುಂಬ ಇದೆ ಎಂದು ಗೊತ್ತಾದ್ರೆ ಮತ್ತೆ ಸೇರಲು ಅವ್ರ ಜೊತೆ ಒಂದಾಗಲು ಸಹಾಯ ಮಾಡ್ತೀವಿ ಸರ್. ಈ ಎಲ್ಲಾ ಸೇವೆಗಳ ಜೊತೆಗೆ ನಾವು ವೃದ್ಧಾಶ್ರಮಗಳು, ಆರೈಕೆ ಕೇಂದ್ರಗಳು, ಚಟುವಟಿಕೆ ಕೇಂದ್ರಗಳ ಬಗ್ಗೆ ಮಾಹಿತಿ ಒದಗಿಸ್ಕೊಡ್ತಿದ್ವಿ. ಇದೆಲ್ಲ ಸರ್ವಿಸ್ ನಮ್ಮ ಕಡೆ ನಾವು ಪ್ರೊವೈಡ್ ಮಾಡ್ತೀವಿ ಸರ್.
0: ಹಾಗಾದ್ರೆ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಕ್ತಲ್ವಾ?
1: ಹೌದೌದು, ಎಲ್ಲದಕ್ಕೂ ಉತ್ತರ ಏನೋ ಸಿಕ್ತು. ಆದ್ರೆ ಕೊನೆಯದಾಗಿ ಒಂದೇ ಒಂದು ವಿಷಯ ಮಾತ್ರ ಉಳಿದಿದೆ.
3: ರಾಮಣ್ಣ, ನಿನಗ್ ತೃಪ್ತಿ ಅನ್ನೋದೇ ಇಲ್ಲ ನೋಡು. ಯಾವಾಗ ನೋಡಿದ್ರು ಇನ್ನೊಂದ್ ವಿಷಯ ನಿಂಗೆ ಇದ್ದೇ ಇರುತ್ತೆ.
1: ನಂಗೆ ಒಂದ್ ಸಣ್ಣ ಅನುಮಾನ ಇತ್ತಪ್ಪ, ಅದಕ್ಕೆ ಕೇಳೋಣ ಅಂತ ಅನ್ಕೊಂಡೆ. ಇದಕ್ಕೆ ಇಷ್ಟಕ್ಕೆಲ್ಲ ಸಿಟ್ ಮಾಡ್ಕೋತಾರ ನೀನು?
3: ಅನುಮಾನ ಏನೋ ನಿವಾರಣೆ ಆಗುತ್ತೆ, ಆದ್ರೆ ಅದಕ್ಕೂ ಮೊದಲು ನೀನು ನಿನ್ ಅನುಮಾನ ಏನು ಅಂತ ಹೇಳು. ಆಗ ನಿಂದು ಸಣ್ಣ ಅನುಮಾನನ ದೊಡ್ಡ ಅನುಮಾನನ ಅಂತ ಗೊತ್ತಾಗುತ್ತೆ.
1: ತಮಾಷೆ ಮಾಡಬೇಡ.
3: ಹಾಗಾದ್ರೆ ನಾನು ಕೀಟ್ಲೇನು ಮಾಡಬಾರ್ದು, ಹಾಸ್ಯನೂ ಮಾಡಬಾರ್ದು, ಇನ್ನೇನ್ ಮಾಡಬಹುದು ಅಂತ ನೀನೆ ಹೇಳಪ್ಪ.
0: ಪ್ರಶ್ನೆಗಳನ್ನ ಕೇಳಬಹುದು ಅಂಕಲ್, ಕೇಳಿ, ನಿಮಗೇನ್ ಅನುಮಾನ?
1: ಏ ಪುಟ್ಟಿ, ನಾವ್ ಈ ರೀತಿ ಸಂಖ್ಯೆಗಳಿಗೆಲ್ಲ ಕರೆ ಮಾಡಿದಾಗ ಇದಕ್ಕಾಗಿ ಒಂದು ಒತ್ತಿ, ಅದಕ್ಕಾಗಿ ಎರಡು ಒತ್ತಿ ಅಂತ ಆವಾಗ ಅವಾಗ ಕೇಳ್ತಾನೆ ಇರ್ತೀವಿ, ಕೊಯ್ ಕೊಯ್ ಅಂತ.
4: ಅಷ್ಟೇ ಅಲ್ಲ, ಇಷ್ಟೆಲ್ಲಾ ಆಯ್ಕೆಗಳನ್ನ ಒತ್ತಿದ ಮೇಲೆಯೂ ನಮ್ಗೆ ಯಾರೊಟ್ಟಿಗೂ ಮಾತಾಡಕ್ಕೆ ಸಾಧ್ಯ ಆಗ್ದೇನೂ ಇರ್ಬೋದು.
2: ಸ್ವಲ್ಪ ಸಮಾಧಾನ, ನಮ್ ತರನೇ ಬಹಳ ಜನ ಕರೆ ಮಾಡ್ತಾ ಇರ್ತಾರೆ. ಸ್ವಲ್ಪ ಕಾದ್ರೆ ಯಾರಾದ್ರೂ ಒಬ್ರು ಮಾತಾಡೇ ಮಾತಾಡ್ತಾರೆ.
3: ನಮ್ ಪುಟ್ಟಿ ಹೇಳಾಯ್ತಲ್ವಾ, ಯಾರೇ ಫೋನ್ ಮಾಡಿದ್ರು ಖಂಡಿತವಾಗಿಯೂ ಅವ್ರ ಮಾತನ್ನ ಕೇಳೇ ಕೇಳ್ತಾರೆ ಅಂತ.
0: ಅಂಕಲ್, ಈಗ್ಲೇ ಕರೆ ಮಾಡಿ, ನಮ್ಗೆ ಯಾವ ಪ್ರತಿಕ್ರಿಯೆ ಸಿಗುತ್ತೆ ಅಂತ ನೋಡೇ ಬಿಡೋಣ.
2: ಹೌದು, ಇದು ಒಳ್ಳೆ ಉಪಾಯ, ಕರೆ ಮಾಡಿ. ಹಾಗಿದ್ರೆ
1: ನಾನಾ
3: ಮತ್ತಿನ್ಯಾರೋ ಫೋನ್ ಮಾಡಿ ನಿನ್ ಕಣ್ಣಿನ ಸಮಸ್ಯೆ ಅವ್ರಿಗೆ ಹೇಳೋ.
1: ಅಕ್ಕ, ನೀವು ಕರೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಒಬ್ಬ ಮಹಿಳೆ ಮೊದ್ಲು ಮಾತಾಡಿದ್ರೆ ಸಮಾಧಾನವಾಗಿ ಮಾತಾಡ್ತಾರೆ ಅನ್ಸುತ್ತೆ. ನೀವೇ ಮಾಡಿ ಅಕ್ಕ.
2: ರಮಣ, ಯಾಕಿಷ್ಟು ನಾಚಿಕೆ ಪಟ್ಕತಿಯ? ಸರಿ ಇರ್ಲಿ ಅಕ್ಕ, ನೀವೇ ಮೊದ್ಲು ಕರೆ ಮಾಡಿ.
4: ನಾನಾ? ಆದ್ರೆ ನಾನ್ ಏನ್ ಹೇಳ್ಕೊಳ್ಳಿ? ಪರಿಚಯನೇ ಇಲ್ದ ಇರೋರ್ ಜೊತೆ ವೈಯಕ್ತಿಕ ಸಮಸ್ಯೆಗಳನ್ನ ಹೇಳ್ಕೊಳ್ಳೋದು ವಿಚಿತ್ರ ಅನ್ಸಲ್ವಾ?
3: ಲಕ್ಷ್ಮಿ ಪುಟ್ಟಿ, ನೀನು ಹಿರಿಯರ ಸಹಾಯವಾಣಿ ಬಗ್ಗೆ ಏನೋ ಎಲ್ಲರಿಗೂ ಹೇಳಿದೆ, ಆದ್ರೆ ಅದ್ ನಿಜವಾಗಿ ಬಳಸುವಾಗ ಮಾಡಲು ಇವರಿಗೆಲ್ಲ ಸ್ವಲ್ಪ ಪ್ರೋತ್ಸಾಹ ಬೇಕಾಗುತ್ತೆ ಅಂತ ಅನ್ಸುತ್ತೆ.
2: ಹೌದು ಹೌದು, ಅದನ್ನು ಮಾಡೋಣ. ನಾವು ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇರಬೇಕು, ಆಗ ಎಲ್ರಿಗೂ ಇದ್ರ ಬಳಕೆ ಆಗುತ್ತೆ.
0: ನಾವು ಸಹಾಯ ಕೇಳ್ತಿದೀವಿ ಅಂದ್ರೆ ನಮ್ಮ ಪ್ರೀತಿ ಪಾತ್ರರ ಬಗ್ಗೆ ದೂರ್ ನೀಡ್ತಿದೀವಿ ಅಂತಲ್ಲ.
1: ಆದ್ರೆ ಇದು ನನ್ನ ಮಗನಿಗೆ ಇಷ್ಟ ಆಗದೆ ಇರಬಹುದು.
4: ನನ್ ಮಗಳು ಕೂಡ ಇದನ್ನ ಇಷ್ಟಪಡದೇ ಇರಬಹುದು. ಇವರ ಮಕ್ಕಳು ಇವರನ್ನ ನೋಡ್ಕೊಳಕ್ ಆಗಲ್ಲ, ಅದಕ್ಕೆ ಹೊರಗಿನಿಂದ ಸಹಾಯ ಕೇಳಿದ್ರು ಅಂತ ಜನ ಎಲ್ಲ ಮಾತಾಡ್ಕೋತಾರೆ.
2: ನೀವ್ ಹೇಳೋದು ಸರಿ, ಇದ್ರ ಬಗ್ಗೆ ನಮ್ ನಮ್ಮ ಕುಟುಂಬದ ಸದಸ್ಯರ ಜೊತೆ ಮೊದಲೇ ಮಾತಾಡಿರ್ಬೇಕು.
0: ಸರಿ, ನಾವು ಕುಟುಂಬದ ಸದಸ್ಯರೊಡನೆ ಮಾತಾಡೋಣ. ಆದ್ರೆ ಅದಕ್ಕೂ ಮೊದಲು ನಾನು ನಿಮ್ಗೆಲ್ಲ ಒಂದು ಕತೆ ಹೇಳ್ತೀನಿ.
4: ನೋಡ್ರಪ್ಪ, ಎಂತ ಕಾಲ ಬಂತು, ನಾವು ಸಣ್ಣವ್ರಿಗೆ ಕತೆಗಳನ್ನ ಹೇಳ್ತಿದ್ವಿ, ಈಗ ಸಣ್ಣವರೇ ನಮ್ಗೆ ಕತೆಗಳನ್ನ ಹೇಳ್ತಾರಂತೆ. ಇರ್ಲಿ, ಏನ್ ಹೇಳ್ತಾರೆ ಕೇಳೋಣಂತೆ.
0: ಸರಿ, ಹಾಗಾದ್ರೆ ಕತೆ ಶುರು ಮಾಡ್ತೀನಿ ಕೇಳಿ. ಒಂದ್ ಹಳ್ಳಿಲಿ ಮಲ್ಲಪ್ಪ ಅನ್ನೋ ಯುವಕ ವಾಸ ಮಾಡ್ತಿದ್ದ. ಅವನು ಅನಾಥನಾಗಿದ್ದ. ಕಷ್ಟಪಟ್ಟು ದುಡಿಮೆ ಮಾಡಿ ತನ್ನ ದುಡಿಮೆಗೆ ತಕ್ಕ ಸರಳ ಜೀವನವನ್ನ ಸಂತೋಷವಾಗಿ ನಡೆಸ್ತಾ ಇದ್ದ. ಒಂದಿನ ಅವನು ತನ್ನ ಕೆಲಸವನ್ನ ಮುಗಿಸಿ ಹಿಂತಿರುಗುವಾಗ ಅವನಿಗೆ ದಾರಿಯಲ್ಲಿ ಒಂದು ಹೊಳಿತಿದ್ದಂತಹ ವಸ್ತು ಕಾಣಿಸ್ತು. ಅವನು ಅದನ್ನ ಎತ್ಕೊಂಡು ನೋಡಿದಾಗ ಅದು ಬೆಳ್ಳಿಯ ನಾಣ್ಯ ಅಂತ ಗೊತ್ತಾಯ್ತು. ಮಲ್ಲಪ್ಪಂಗೆ ಸಂತೋಷ ಆಯ್ತು. ಅದ್ರ ಜೊತೆಗೆ ಬೆಳ್ಳಿ ನಾಣ್ಯನ ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ಲಿಲ್ಲ, ಯಾಕಂದ್ರೆ ಅವನು ತನ್ನ ಜೀವನದ ಅಗತ್ಯಗಳಿಗೆ ಸಾಕೋಗಷ್ಟು ದುಡಿಮೆನ ಮಾಡ್ತಾ ಇದ್ದ. ಇದ್ರಿಂದ ಆ ಬೆಳ್ಳಿ ನಾಣ್ಯನ ಎಲ್ಲಿಟ್ಕೊಳ್ಬೇಕು, ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದ್ದ. ಹೀಗೆ ಸ್ವಲ್ಪ ಹೊತ್ತು ಆಲೋಚನೆ ಮಾಡಿದ್ಮೇಲೆ ಆತನ ಮುಖದಲ್ಲಿ ಸಣ್ಣ ನಗುವೊಂದು ಮೂಡ್ತು. ಹೇಗೋ ಗ್ರಾಮಸ್ಥರೆಲ್ಲ ಸೇರಿ ನನ್ನ ಮದುವೆ ಮಾಡ್ಬೇಕು ಅಂತ ವಿಚಾರ ಮಾಡ್ತಾ ಇದಾರೆ, ಹಾಗಾಗಿ ತನ್ನದೇ ಆದ ಕುಟುಂಬ ಇನ್ನೇನು ಶುರು ಮಾಡ್ಬೇಕಾಗತ್ತೆ. ನಾನು ಈ ನಾಣ್ಯವನ್ನ ಇನ್ನೇನು ಸದ್ಯದಲ್ಲೇ ಬರಲಿರುವ ನನ್ನ ಹೆಂಡತಿಗಾಗಿ ಉಳಿಸ್ತೀನಿ ಅಂತ ಅವನು ಯೋಚನೆ ಮಾಡ್ದ. ಮಲ್ಲಪ್ಪ ತನ್ನ ಸಣ್ಣ ಗುಡಿಸಲಿನಲ್ಲಿ ನಾಣ್ಯವನ್ನ ಬಚ್ಚಿಡೋದು ಹೇಗೆ ಅಂತ ಸಾಕಷ್ಟು ಯೋಚನೆ ಮಾಡ್ತಾನೆ, ಯಾಕಂದ್ರೆ ಆ ಗುಡಿಸಲಲ್ಲಿ ಯಾವುದೇ ರೀತಿ ಭದ್ರತೆ ಇರೋದಿಲ್ಲ. ಹೀಗಾಗಿ ಅವನು ಈ ನಾಣ್ಯವನ್ನ ಅಡಗಿಸೋಕೆ ಸೂಕ್ತವಾದ ಸ್ಥಳ ಸಿಗ್ಲಿಲ್ಲ. ಏನ್ ಮಾಡೋದು ಅಂತ ಬಹಳ ಯೋಚನೆ ಮಾಡಿದ ನಂತರ ಆ ನಾಣ್ಯವನ್ನ ಊರಿನ ರಾಜನ ಹಳೆಯ ಅರಮನೆಯ ಗೋಡೆಯಲ್ಲಿ ಅಡಗಿಸಿ ಅದನ್ನ ಮಣ್ಣು ಇಟ್ಟಿಗೆಯಿಂದ ಮುಚ್ಚುತ್ತಾನೆ. ಇದಾದ್ಮೇಲೆ ಅವನಿಗೆ ಸಮಾಧಾನ ಕೂಡ ಆಗತ್ತೆ, ಪರವಾಗಿಲ್ಲ, ನನ್ನ ನಾಣ್ಯ ಎಲ್ಲೋ ಒಂದ್ ಕಡೆ ಸುರಕ್ಷಿತವಾಗಿದೆ ಅಂತ. ಹೀಗೆ ಕೆಲವು ತಿಂಗಳುಗಳ ನಂತರ ಗ್ರಾಮಸ್ಥರೆಲ್ಲ ಸೇರಿ ಮಲ್ಲಪ್ಪನ ಮದುವೆಯ ಏರ್ಪಾಡು ಮಾಡ್ತಾರೆ. ಬಾಲ್ಯದಿಂದಲೂ ಕೂಡ ಒಬ್ಬಂಟಿಯಾಗಿ ಬೆಳೆದಿದ್ದಂತಹ ಮಲ್ಲಪ್ಪನಿಗೆ ತನ್ನದೇ ಆದ ಸ್ವಂತ ಕುಟುಂಬವನ್ನ ಹೊಂದೋದಕ್ಕೆ ಬಹಳ ಸಂತೋಷ ಆಗುತ್ತೆ, ಅವನು ಕೂಡ ತುಂಬಾ ಸಂತೋಷ ಪಡ್ತಾನೆ. ಹೀಗೆ ಈ ಸಂತೋಷದಲ್ಲಿ ಅವನು ಬೆಳ್ಳಿಯ ನಾಣ್ಯದ ಬಗ್ಗೆ ಸಂಪೂರ್ಣವಾಗಿ ಮರೆತು ಬಿಡ್ತಾನೆ. ಕೆಲವು ತಿಂಗಳುಗಳ ನಂತರ ಅವನ ಪತ್ನಿ ಗರ್ಭಿಣಿ ಆಗ್ತಾಳೆ. ತಂದೆ ಆಗ್ತಿರುವಂತ ಸುದ್ದಿ ಕೇಳಿ ಬಹಳ ಸಂತೋಷ ಪಡ್ತಾನೆ ಮಲ್ಲಪ್ಪ. ತನ್ನ ಹೆಂಡತಿಗೆ ಒಳ್ಳೆಯ ಉಡುಗೊರೆ ನೀಡೋಕೆ ಕೂಡ ಬಯಸ್ತಾನೆ. ಆದ್ರೆ ಉಡುಗೊರೆ ತರೋಕೆ ಅವನ ಬಳಿ ಅಷ್ಟೊಂದು ಹಣ ಇರೋಲ್ಲ. ಈ ಸಮಯದಲ್ಲಿ ಅವನಿಗೆ ತಾನು ಅಡಗಿಸಿದ ಬೆಳ್ಳಿ ನಾಣ್ಯದ ನೆನಪಾಯ್ತು. ತಕ್ಷಣನೇ ಮಲ್ಲಪ್ಪ ಹಳೆಯ ಅರಮನೆ ಕಡೆ ಎದ್ನೋ ಬಿದ್ನೋ ಅಂತ ಏದುಸ್ರು ಬಿಡುತ್ತಾ ಓಡ್ತಾನೆ. ಆ ಊರಿನ ರಾಜ ತನ್ನ ಹೊಸ ಅರಮನೆಯ ಕಿಟಕಿಯಿಂದ ಹೀಗೆ ಯಾರೋ ಒಬ್ಬ ಯುವಕ ಹುಚ್ಚಾಟದಿಂದ ಏಳ್ತಾ ಬೀಳ್ತಾ ಓಡ್ತಾ ಇರೋದನ್ನ ನೋಡ್ತಾನೆ. ಹೀಗೆ ನೋಡಿದ ರಾಜ ಯೋಚನೆ ಮಾಡ್ತಾನೆ, ಮಟ ಮಟ ಮಧ್ಯಾಹ್ನದ ಹೊತ್ತಲ್ಲಿ ಈ ರೀತಿ ಓಡ್ತಾ ಇದ್ದಾನೆ ಅಂದ್ರೆ ಏನೋ ಅನಾಹುತ ಆಗಿರ್ಬೇಕು. ಜೊತೆಗೆ ಆ ರಾಜ ಬಹಳ ಒಳ್ಳೆ ರಾಜ ಆಗಿರ್ತಾನೆ, ತನ್ನ ಪ್ರಜೆಗಳ ಬಗ್ಗೆ ಬಹಳ ಪ್ರೀತಿ ದಯೆಯನ್ನ ತೋರ್ತಾ ಇರ್ತಾನೆ. ಹೀಗೆ ಪ್ರಜೆಗಳನ್ನ ಚೆನ್ನಾಗಿ ನೋಡ್ಕೊಳ್ಳೋದು ತನ್ನ ಆದ್ಯ ಕರ್ತವ್ಯ ಅಂತ ಕೂಡ ಪರಿಗಣಿಸಿದ್ದ ರಾಜ. ಹೀಗಿರುವಾಗ ರಾಜ ಆ ಯುವಕನನ್ನ ನೋಡಿ, ಆ ಯುವಕನನ್ನ ಇಲ್ಲಿ ಕರ್ಕೊಂಡ್ ಬನ್ನಿ ಅಂತ ಹೇಳಿ ತನ್ನ ಕಾವಲುಗಾರನನ್ನ ಕಳಿಸ್ತಾನೆ. ಹೀಗೆ ಕಾವಲುಗಾರರು ಮಲ್ಲಪ್ಪನನ್ನ ಕರ್ಕೊ ಬರ್ತಾರೆ. ಆಗ ರಾಜ ಇದ್ದವನು ಮಲ್ಲಪ್ಪನನ್ನು, ಯಾಕಪ್ಪ ಇಷ್ಟು ಅವಸರದಲ್ಲಿ ಬೀಳ್ತಾ ಏಳ್ತಾ ಎಲ್ಲಿಗೆ ಓಡ್ತಿದ್ಯಾ ಅಂತ ಕೇಳಿದಾಗ, ಆಗ ಮಲ್ಲಪ್ಪ ಹೇಳ್ತಾನೆ, ಮಹಾರಾಜ್ರೇ, ನಾನು ನನ್ನ ನಿಧಿಯನ್ನ ನಿಮ್ಮ ಹಳೆಯ ಅರಮನೆಯ ಗೋಡೆಯಲ್ಲಿ ಅಡಗಿಸಿಟ್ಟಿದ್ದೇನೆ ಅಂತ ಮಲ್ಲಪ್ಪ ಹೇಳುವಾಗ, ಇದನ್ನ ಕೇಳಿದ ರಾಜನಿಗೆ ಆಶ್ಚರ್ಯ ಆಯ್ತು. ಏನು ನಿಧಿನ? ಹೌದು, ಒಂದು ಬೆಳ್ಳಿಯ ನಾಣ್ಯ ಮಹಾರಾಜ್ರೆ. ಅದಕ್ಕೆ ಮಹಾರಾಜರು ಹೇಳ್ತಾರೆ, ನಿಧಿ ಇರುವಂತಹ ಶ್ರೀಮಂತ ವ್ಯಕ್ತಿ ತರ ನೀನೇನ್ ಕಾಣ್ತಾ ಇಲ್ವಲ್ಲ, ಸರಿಯಾಗಿ ಹೇಳು ಎಷ್ಟು ನಾಣ್ಯಗಳಿವೆ, ಅದಕ್ಕೆ ಸರಿಯಾದ ಮೊತ್ತವನ್ನ ನಾನು ನಿನಗೆ ಕೊಡ್ತೀನಿ. ಹೀಗೆ ಹುಚ್ಚಾಪಟ್ಟೆ ಓಡ್ತಾ ನಿನ್ನ ಜೀವಕ್ಕೆ ಅಪಾಯ ತಂದ್ಕೊಳ್ಳೋ ಅವಶ್ಯಕತೆನೆ ಇಲ್ಲ, ನನ್ನ ಪ್ರಜೆಗಳ ಸುರಕ್ಷತೆ ನನ್ನ ಪ್ರಮುಖ ಕರ್ತವ್ಯ. ಹಾಗಾಗಿ ಹೇಳು ಯುವಕ, ನಿನ್ನ ಬಳಿ ಎಷ್ಟು ನಾಣ್ಯಗಳಿವೆ? 1000? ಇಲ್ಲ ಮಹಾರಾಜ್ರೆ. 100? ಇಲ್ಲ ಮಹಾರಾಜ್ರೆ. ಮತ್ತೆ ಹೀಗೆ ಹುಚ್ಚಪಟ್ಟೆ ಒಂದು ಡಜನ್ ನಾಣ್ಯಗಳಿಗಾಗಿ ಓಡ್ತಾ ಇದ್ಯಾ ಅಂತ ರಾಜ ಕೇಳುವಾಗ, ಅದಕ್ಕೆ ಮಲ್ಲಪ್ಪ ಹೇಳ್ತಾನೆ, ಒಂದು ಡಜನ್ನು ಇಲ್ಲ ಮಹಾರಾಜ್ರೆ ಅಂತ ಉತ್ತರಿಸಿದಾಗ, ಮತ್ತೆ ರಾಜ ಹೇಳ್ತಾರೆ, ಹೌದಾ, ಮತ್ತೆ ಎಷ್ಟಿತ್ತು ಹೇಳು ಅಂತ ಪ್ರಶ್ನೆ ಮಾಡಿದಾಗ ಮಲ್ಲಪ್ಪ ಹೇಳ್ತಾನೆ, ನಾನು ಅಲ್ಲಿ ಒಂದು ಬೆಳ್ಳಿಯ ನಾಣ್ಯವನ್ನ ಗೋಡೆಯಲ್ಲಿ ಅಡಗಿಸಿಟ್ಟಿದ್ದೆ ಅಂತ ಮಲ್ಲಪ್ಪ ವಿವರಿಸ್ತಾನೆ. ರಾಜ ಜೋರಾಗಿ ನಗೋಕೆ ಪ್ರಾರಂಭ ಮಾಡ್ತಾರೆ. ಆಮೇಲೆ ಹೇಳ್ತಾನೆ, ನನಗೆ ನಿನ್ನ ಪ್ರಾಮಾಣಿಕತೆ ಬಹಳ ಇಷ್ಟ ಆಯ್ತು. ನೀನು ನನ್ನ ಬಳಿ 1000 ನಾಣ್ಯಗಳಿವೆ ಅಂತ ಹೇಳ್ಬೋದಿತ್ತು, ಆದ್ರೆ ನೀನು ಸುಳ್ಳು ಹೇಳಲಿಲ್ಲ. ನಾನ್ ನಿನಗೆ 1000 ನಾಣ್ಯಗಳನ್ನ ಕೊಡ್ತೀನಿ ಅಂತ ಮಹಾರಾಜ ಹೇಳ್ದಾಗ, ಇದನ್ ಕೇಳ್ದಂತ ಮಲ್ಲಪ್ಪ ಒಂದ್ ಕ್ಷಣ ಮೌನವಾಗ್ಬಿಟ್ಟ. ನಂತರ ಗೌರವದಿಂದ, ಹೃದಯಪೂರ್ವಕ ಧನ್ಯವಾದಗಳು ಮಹಾರಾಜ್ರೆ, ಆದ್ರೆ ಆ ನಾಣ್ಯವು ನನ್ನ ಸ್ವಂತ ನಿಧಿಯಾಗಿದೆ, ನಾನು ಜೀವನದಲ್ಲಿ ಮೊದಲ ಬಾರಿಗೆ ತಂದೆ ಆಗ್ತಾ ಇದ್ದೇನೆ. ಇಂತಹ ಸಂದರ್ಭದಲ್ಲಿ ನೀವು ಕರುಣೆಯಿಂದ ಕೊಡ ಮಾಡಿದ ಹಣದಿಂದ ನನ್ನ ಹೆಂಡತಿಗೆ ಉಡುಗೊರೆ ನೀಡೋಕೆ ನಾನು ಬಯಸೋದಿಲ್ಲ ಅಂತ ಹೇಳ್ದ. ಮಲ್ಲಪ್ಪ ಈ ರೀತಿ ಹೇಳ್ದಾಗ ಮಹಾರಾಜನಿಗೆ ಬಹಳ ಆಶ್ಚರ್ಯ ಆಯ್ತು. ಇಂತಹ ಒಬ್ಬ ಮುಗ್ಧ ವ್ಯಕ್ತಿ ಎಷ್ಟು ಪ್ರಾಮಾಣಿಕತೆಯಿಂದ ಇದನಲ್ಲ ಅಂತ ರಾಜನಿಗೆ ಆಶ್ಚರ್ಯ ಆಯ್ತು. ಜೊತೆ ಜೊತೆಗೆ ಒಬ್ಬ ಸರಳ ವ್ಯಕ್ತಿಯ ಉದಾತ್ತ ನಿಲುವಿನಿಂದ ರಾಜನಿಗೆ ಮುಖಭಂಗ ಆದ ಹಾಗೆ ಅನ್ಸಿ ಸಿಟ್ಟಿನಿಂದ ಜೋರಾಗಿ ಘೋಷಿಸ್ತಾನೆ, ನಾ ನಿನಗೆ 5000 ನಾಣ್ಯಗಳನ್ನ ಕೊಡ್ತೀನಿ, ತೆಗೆದುಕೊಂಡು ನೀನು ಇಲ್ಲಿಂದ ಹಿಂತಿರುಗು ಅಂತ ರಾಜ ಆಜ್ಞೆಯನ್ನ ಮಾಡ್ತಾನೆ. ಈ ಮಾತನ್ನ ಕೇಳಿದಂತಹ ಮಲ್ಲಪ್ಪ, ರಾಜನ ಆಜ್ಞೆಯನ್ನ ಸ್ವೀಕರಿಸ್ತಿದ್ರೆ ಅದು ನನ್ನ ಜೀವಕ್ಕೆ ಸಂಸ್ಕಾರ ತರಬಹುದು ಅಂತ ಅರ್ಥ ಮಾಡ್ಕೊಳ್ತಾನೆ. ಆದ್ರೆ ಎಷ್ಟೇ ಕಷ್ಟ ಆದ್ರೂ ತಾನು ಬಚ್ಚಿಟ್ಟ ತನ್ನ ನಾಣ್ಯವನ್ನ ಹಿಂಪಡಿಲೇಬೇಕು ಅಂತ ಕೂಡ ಬಯಸ್ತಾನೆ. ನಂತರದಲ್ಲಿ ವಿನಮ್ರವಾಗಿ, ಮಹಾರಾಜ್ರೇ, ನೀವು ತುಂಬಾ ದಯಾಳು, ಪ್ರಜೆಗಳನ್ನ ನಿಮ್ಮ ಮಕ್ಕಳ ರೀತಿ ನೋಡ್ಕೊಳ್ತಿದ್ದೀರಾ, ನಿಮ್ಮ ಬಳಿ ನಾನು ಇನ್ನೊಂದು ಬೇಡ್ಕೊಳ್ಬಹುದಾ, ಇನ್ನೊಂದು ಕೋರಿಕೆಯನ್ನ ಕೇಳಬಹುದಾ ಅಂತ ಕೇಳ್ತಾನೆ. ಆ ಮಲ್ಲಪ್ಪ ದಯೆ ತೋರಿ ಎನ್ನುವ ರೀತಿಯಲ್ಲಿ ಬೇಡ್ಕೊಂಡದ್ದು ನೋಡಿ ರಾಜನಿಗೆ ಬಹಳ ಸಂತೋಷ ಆಗತ್ತೆ. ನಂತರದಲ್ಲಿ ರಾಜ ಕನಿಕರದಿಂದ ಉದಾರ ಮನೋಭಾವ ವ್ಯಕ್ತಪಡಿಸ್ತಾ, ಖಂಡಿತವಾಗಿಯೂ ನೀನು ಏನ್ ಬೇಕಾದ್ರೂ ಕೇಳಬಹುದು ಅಂತ ಹೇಳ್ದ. ನಂತರದಲ್ಲಿ ಮಲ್ಲಪ್ಪ ತನ್ನ ಕೈಗಳನ್ನ ಜೋಡಿಸಿ, ಮಹಾರಾಜ್ರೇ, ನಾನು ಬಾಲ್ಯದಿಂದಲೂ ಒಂದು ಸಣ್ಣ ಗುಡಿಸಿಲಲ್ಲಿ ವಾಸ ಮಾಡ್ತಿದ್ದೀನಿ, ಈಗ ನನಗೆ ಮದುವೆ ಆಗಿದೆ, ನನ್ನ ಸ್ವಂತ ಕುಟುಂಬವನ್ನ ಪ್ರಾರಂಭಿಸ್ತಾ ಇರೋದ್ರಿಂದ ನನ್ನ ಕುಟುಂಬಕ್ಕಾಗಿ ಒಂದು ಸರಿಯಾದ ಮನೆಯನ್ನ ನಿರ್ಮಿಸೋಕೆ ಸ್ವಲ್ಪ ಭೂಮಿಯನ್ನ ಪಡಿಬಹುದೇ ಅಂತ ರಾಜನ ಹತ್ರ ಕೇಳಿದಾಗ ರಾಜ ಬಹಳ ಸಂತೋಷದಿಂದ, ಈ ರಾಜ್ಯದ ರಾಜನಾಗಿ ನಿನಗೆ ಇಷ್ಟ ಬಂದ ಕಡೆ 5 ಎಕರೆ ಭೂಮಿಯನ್ನ ಪಡ್ಕೋ ಅಂತ ಹೇಳಿ ನಾನು ಆಜ್ಞೆ ಮಾಡ್ತೀನಿ ಅಂತ ಘೋಷಿಸ್ತಾರೆ. ಮಲ್ಲಪ್ಪ ಮತ್ತೆ ತನ್ನ ಕೈಗಳನ್ನ ಮಡ್ಚಿ, ಹಾಗಾದ್ರೆ ಮಹಾರಾಜ್ರೆ, ನಾನು ಜಾಗವನ್ನ ಈ ಅರಮನೆಯ ಉತ್ತರ ದಿಕ್ಕಿನಲ್ಲಿ ಬಯಸ್ತೀನಿ ಅಂತ ಹೇಳ್ತಾನೆ. ರಾಜ, ಬಹಳ ಒಳ್ಳೆದು, ನನ್ನ ಹಳೆಯ ಅರಮನೆಯು ಇದೇ ಅರಮನೆಯ ಉತ್ತರ ದಿಕ್ಕಿನಲ್ಲಿದೆ ಅಂತ ನಿನಗೆ ಗೊತ್ತಲ್ವಾ? ಇರ್ಲಿ, ನೀನು ನನ್ನ ಆಜ್ಞೆಯನ್ನ ಪಾಲಿಸಿದ್ದಿ. ನೀನು ಪ್ರಾಮಾಣಿಕ, ಕಷ್ಟಪಟ್ಟು ದುಡಿಯುವವ, ಬುದ್ಧಿವಂತ ಮತ್ತು ನಿಯತಿನ ವ್ಯಕ್ತಿಯಾಗಿದ್ಯ. ಈಗ ನಿನ್ನ ನಿಧಿಯನ್ನು ಹಾಗೆ ಜಾಗವನ್ನು ಕೂಡ ನೀನು ಪಡಿತಾ ಇದ್ಯಾ ಅಂತ ಹೇಳಿ ರಾಜ ಹೇಳುವಾಗ ಮಲ್ಲಪ್ಪನಿಗೆ ಬಹಳ ಸಂತೋಷ ಆಯ್ತು. ಹಾಗೆ ಕೊನೆಗೂ ಮಲ್ಲಪ್ಪ ರಾಜ ನೀಡಿದಂತ 5 ಎಕರೆ ಜಾಗವನ್ನು ಜೊತೆಗೆ ತನ್ನ ಬೆಳ್ಳಿ ನಾಣ್ಯವನ್ನು ಪಡ್ಕೊಂಡ. ಹೀಗೆ ಈ ಕತೆ ಮುಗಿಯುತ್ತೆ. ಈ ಕತೆಯ ನೀತಿ ಪಾಠವೇನಂದ್ರೆ, ನೀವು ಏನನ್ನಾದ್ರೂ ಅಂತರಂಗದಿಂದ ಅಂದ್ರೆ ನಿಜವಾಗ್ಲೂ ಬಯಸಿದ್ರೆ ಅದನ್ನ ಸಾಧಿಸೋಕೆ ಪ್ರಯತ್ನಿಸುವುದನ್ನ ಮುಂದುವರೆಸಿದ್ರೆ ಇತರರು ಕೂಡ ನಮ್ಮನ್ನ ಬೆಂಬಲಿಸ್ತಾರೆ ಅಂತ ಅರ್ಥ ಆಗುತ್ತೆ.
2: ಓ, ಒಳ್ಳೇದು ಲಕ್ಷ್ಮಿ. ಯೋಜನೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ದೇ ಇರೋರಿಗೂ ಅರ್ಥ ಆಗೋ ರೀತಿನಲ್ಲಿ ನೀನು ಕಥೆಯನ್ನ ಹೇಳಿದ್ಯಾ.
0: ಹೌದಾ, ನಿಜವಾಗ್ಲೂ? ಹಾಗಾದ್ರೆ ನೀವೇನ್ ಅರ್ಥ ಮಾಡ್ಕೊಂಡ್ರಿ ಅನ್ನೋದನ್ನ ದಯವಿಟ್ಟು ನನ್ಗೆ ತಿಳಿಸಿ ನೋಡೋಣ.
1: ಅಂದ್ರೆ ನೀನು ಈ ಸಹಾಯವಾಣಿಯ ಬಗ್ಗೆ ನಮಗ್ ತಿಳಿಸ್ದಂತೆ ನಾವು ನಮ್ಮ ಸ್ನೇಹಿತರಿಗೆಲ್ಲ ತಿಳಿಸ್ತೀವಿ. ನಿನ್ ಮಾತನ್ ಕೇಳಿದ ನಂತರ ನನ್ ಮಗನಿಗೆ ಇಷ್ಟ ಆಗಲ್ಲ,
6: ನನ್ ಸೊಸೆಗೆ ಬೇಜಾರಾಗತ್ತೆ,
1: ಈ ತರ ಬೇರೆ ಬೇರೆ ಕಾರಣಗಳನ್ನ ಎಲ್ರು ಹೇಳ್ತಾನೆ ಇರ್ತಾರೆ. ಆದ್ರೆ ನಾವ್ ಅಂದ್ಕೊಂಡಿದ್ದನ್ನ ಹಾಗೆ ಯಾರೋ ಏನೋ ಹೇಳ್ತಾರೆ ಅಂತ ಬಿಟ್ಬಿಡ್ಬೇಕಾಗಿಲ್ಲ. ನಮಗ ಅವಕಾಶ ಸಿಕ್ಕಾಗ್ಲೆಲ್ಲ ಈ ಮಾಹಿತಿಯನ್ನ ನಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಲು ನಾವೆಲ್ಲ ಪ್ರಯತ್ನ ಪಡ್ತಾನೆ ಇರ್ತೀವಿ. ಅಲ್ರೇನ್ರಪ್ಪ?
2: ಹೌದು ರಾಮಣ್ಣ, ನೀನ್ ಹೇಳಿದ್ ಸರಿ ರಾಮಣ್ಣ. ಯಾಕಂದ್ರೆ ಈ ವಿಷಯಗಳು ನಮ್ಮ ಮಕ್ಕಳಿಗೆ ಕೆಟ್ಟದ್ ಮಾಡಕ್ಕಲ್ಲ, ನಮ್ಮ ಸ್ವಂತ ಉಪಯೋಗಕ್ಕಾಗಿ ಹಂಚಿಕೊಳ್ಬೇಕಾಗಿದೆ ಅಷ್ಟೇ.
0: ಸರಿಯಾಗಿ ಹೇಳಿದ್ರಿ ಜೊತೆಗಾರ. ಸರಿ, ಮತ್ತೆ ತಾತ ನಾವೀಗ ಫೋನ್ ಮಾಡ್ಬೇಕಲ್ವಾ? ನೀವು 1 4 5 6 7 ಈ ಸಂಖ್ಯೆಗೆ ಫೋನ್ ಮಾಡಿ ಮಾತಾಡಿ. ನಂತರ ನಾನ್ ನಿಮಗ್ ವಾಪಸ್ ಫೋನ್ ಮಾಡ್ತೀನಿ, ಆಗ ನೀವ್ ನನ್ ಫೋನ್ಗೆ ಉತ್ತರ ಕೊಡ್ತೀರಾ ತಾನೆ? ಮತ್ ಫೋನ್ ಎತ್ತಿ ಇದಕ್ಕಾಗಿ 1 ಒತ್ತ್ರಿ, ಅದಕ್ಕಾಗಿ 2 ಒತ್ತ್ರಿ ಅಂತ ಹೇಳಲ್ಲ ತಾನೆ?
7: ನಮ್ಮ ಹಿರಿಯರಿಗೆ ನಮ್ಮ ಗೌರವ.
8: ಇದುವರೆಗೆ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಭಾರತ ಸರ್ಕಾರ ಹಾಗೂ ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ನವದೆಹಲಿ ಇದರ ಸಹಯೋಗದಲ್ಲಿ ರೇಡಿಯೋ ನಿನಾದ 90.4 FM ಪ್ರಸ್ತುತಪಡಿಸಿದ ನಮ್ಮ ಹಿರಿಯರು ನಮ್ಮ ಗೌರವ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಇನ್ನೊಂದು ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM.

0: ಎಲ್ಲರಿಗೂ ನಮಸ್ಕಾರ. ಇಷ್ಟು ದಿನ ಬರೀತಾ ಇದ್ರು, ಓದ್ತಾ ಇದ್ರು, ಈಗ ತಮ್ಮ ಅನುಭವ ವಿಚಾರಗಳಿಗೆ ಅಕ್ಷರ ರೂಪ ನೀಡಿ ಪುಸ್ತಕವಾಗಿಸಿದ್ದಾರೆ. ಎಸ್, ಮಿಡಲ್ ಕ್ಲಾಸ್ ಬದುಕಿನ ಸುತ್ತ ಹೆಣೆದಿರುವ ಸುಂದರ ಕತೆ ಮಿಡಲ್ ಕ್ಲಾಸ್ ಮೇನಿಯಾ. ಪುಸ್ತಕದ ಲೇಖಕ, ಯುವ ಬರಹಗಾರ, ಎಸ್ಡಿಎಂ ಕಾಲೇಜಿನ ದ್ವಿತೀಯ ಪತ್ರಿಕೋದ್ಯಮ ವಿದ್ಯಾರ್ಥಿ ರಂಗನಾಥ್ ಚಿತ್ರದುರ್ಗ ಇವರ ಪುಸ್ತಕ ಬರೀಬೇಕಾದ್ರೆ ಎದುರಿಸಿದ ಸವಾಲುಗಳು, ಈ ಪುಸ್ತಕ ಬರೆಯೋಕೆ ಏನು ಸ್ಫೂರ್ತಿ, ಇವೆಲ್ಲದರ ಪ್ರಶ್ನೆಗಳಿಗೆ ಉತ್ತರವನ್ನ ಕೇಳ್ಕೊಂಡು ಬರೋಣ. ಬನ್ನಿ. ಯಾವಾಗಿಂದ ಶುರು ಮಾಡಿದ್ರಿ, ಯಾವಾಗಿಂದ ಬರೆಯುವ ಹವ್ಯಾಸ ಶುರುವಾಯ್ತು?
1: ಅಂದ್ರೆ ನನಗೆ ಮುಂಚೆಯಿಂದನೂ ಬರಿತಾ ಇದ್ದೆ, ಅಂದ್ರೆ ಸಣ್ಣ ಹುಡುಗ ಇದ್ದಾಗಿಂದ. ನಾನು ಒಂದು ಹಿಂದೆ ಹೈಸ್ಕೂಲ್ ಅಲ್ಲಿ ನಾನು ಒಂದು ಟೂರ್ ಹೋಗಿದ್ದೆ, ಕರ್ನಾಟಕ ದರ್ಶನ ಅಂತ ಹೇಳ್ಬಿಟ್ಟು ಸರ್ಕಾರದ ಕಡೆಯಿಂದ ಟೂರ್ ಕರ್ಕೊಂಡು ಹೋಗಿದ್ರು. ಆ ಟೂರ್ ಹೋಗಿ ಬಂದಾಗ 5 ದಿನದ ಪ್ರವಾಸ ಅದು. ಬಂದು ವಾಪಸ್ ಬಂದ್ಮೇಲೆ ನಾನೊಂದು A4 size ಶೀಟ್ ಎಲ್ಲ ಇಟ್ಕೊಂಡ್ಬಿಟ್ಟು ಒಂದು ಪುಸ್ತಕ ಬರೆದಿದ್ದೆ, ಅದಕ್ಕೊಂದು ಟೈಟಲ್ ಕೊಟ್ಟು ನನ್ನ ಪ್ರವಾಸ ಪುಸ್ತಕ ಅಂತ ಹೇಳ್ಬಿಟ್ಟು. ಆಗ ನಾನು ಎಲ್ಲೆಲ್ಲಿ ಓದೆ, ಏನೆಲ್ಲ ಮಾಡಿದೆ, ತುಂಬಾ ಚೆನ್ನಾಗಿ ಅದೊಂದು ಪುಸ್ತಕ ಬರೆದು ನಮ್ಮ ಟೀಚರ್ ಒಬ್ರಿಗೆ ತೋರಿಸಿದೆ, ಇಂಗ್ಲಿಷ್ ಟೀಚರ್ಗೆ. ಅವ್ರು ಹೇಳಿದ್ರು ತುಂಬಾ ಚೆನ್ನಾಗಿ ಬರೆದಿದ್ಯಾ ನೀನು, ಹೀಗೆ ಮುಂದುವರಿಸು ಬರೀಬಹುದು ಅಂತ. ಬಟ್ ಅಲ್ಲಿಂದ ನಿರಂತರವಾಗಿ ನಾನು ಬರಿತಾನೆ ಇದ್ದೆ. ಅದಾದ ನಂತರ ಒಂದಷ್ಟು ಪ್ರೀತಿಯ ಬರಹಗಳನ್ನ ಬರೀಲಿಕ್ಕೆ ಶುರು ಮಾಡಿದೆ, ಅಂದ್ರೆ ಪ್ರೀತಿ ಪ್ರೇಮದ ಬಗ್ಗೆ ಆ ರೀತಿ ಎಲ್ಲ ಬರೀಲಿಕ್ಕೆ ಶುರು ಮಾಡಿದಾಗ ಅದೊಂದು ಬರವಣಿಗೆ ಎನ್ನುವಂಥದ್ದು ನನ್ನ ಆಸಕ್ತಿ ಆಯ್ತು. ಅಲ್ಲಿಂದ ಬರವಣಿಗೆ ನನ್ನ ಅಭಿಯಾನ ಸಾಯ್ತು, ಸಾಗ್ತಾ ಬಂತು.
0: ಪುಸ್ತಕ ಮಾಡೋಕೆ ನಿಮ್ಗೆ ಏನು ಸ್ಫೂರ್ತಿ?
1: ಪುಸ್ತಕ ಮಾಡಬೇಕು ಎನ್ನುವಂಥದ್ದು ನಾನು ಈಗಾಗಲೇ ಹೇಳಿದಾಗೆ ಚಿಕ್ಕ ವಯಸ್ಸಿಂದ ಕನಸು ನನಗೆ. ನಾನೊಬ್ಬ ಬರಹಗಾರ ಆಗ್ಬೇಕು, ನಾನೊಬ್ಬ ಲೇಖಕ ಆಗ್ಬೇಕು, ಯುವ ಕವಿ ಅನಿಸ್ಕೊಳ್ಬೇಕು ಅನ್ನುವಂಥದ್ದು ನನಗೆ ತುಂಬಾ ಇತ್ತು ಸಣ್ಣ ಹುಡುಗ ಇದ್ದಾಗಿಂದ್ಲೂ. ಹಾಗೆ ಬರಿತಾ ಇದ್ದೆ, ಒಂದಷ್ಟು ಅಂಕಣಗಳನ್ನ, ಕಾಲಂಗಳನ್ನ ಮತ್ತೆ ಪತ್ರಿಕೆಗಳಿಗೆ ಬರಹಗಳನ್ನ ಬರೆದು ಕಳಿಸಿದಾಗ ತುಂಬಾ ಜನ ತುಂಬಾ ಚೆನ್ನಾಗಿ ಬರಿತೀಯ, ಹೀಗೆ ಬರಿತಾ ಇರು ಅಂತ ಹೇಳ್ಬಿಟ್ಟು ನನ್ನ ಬೆನ್ತಟ್ಟಿ ಪ್ರೋತ್ಸಾಹಿಸಿದ್ದಕ್ಕೆ ಬರಿಬೇಕು ನಾನು ಏನೋ ಒಂಥರ ಎನ್ನುವಂತಹ ಪ್ರೋತ್ಸಾಹದ ಇದು ನನಗೆ ಬಂತು. ಹಾಗಾಗ್ಬಿಟ್ಟು ಬರವಣಿಗೆ ಶುರು ಮಾಡಿದೆ. ಬರವಣಿಗೆ ಶುರು ಮಾಡಿದ್ಮೇಲೆ ಕನ್ನಡದ ಖ್ಯಾತ ವಿಮರ್ಶಕರು ಮತ್ತು ಕಥೆಗಾರರು ಡಾಕ್ಟರ್ ರಾಜಶೇಖರ್ ಸಾಳೆಮನೆ ಸರ್ ಹತ್ರ ಹೋಗಿ, ಸರ್ ಹೀಗೆ ಬರಿತಾ ಇದ್ದೀನಿ, ನನ್ನ ಇಷ್ಟೊಂದು ಅಂಕಣಗಳಿದಾವೆ ಮತ್ತೆ ಒಂದಷ್ಟು ಮಿಡಲ್ ಕ್ಲಾಸ್ ಬದುಕಿನ ಕಥೆಗಳಿಗೆ ನಾನು ಕಿವಿಯಾಗಿದ್ದೇನೆ, ಕೆಲವರ ಹತ್ರ ಕಥೆಗಳನ್ನ ಕೇಳಿದ್ದೇನೆ, ಅವರ ಬದುಕಿನ ಕಥೆಗಳಿಗೆ ಕಿವಿಯಾಗಿದ್ದೇನೆ, ಇದೆಲ್ಲವನ್ನ ಸೇರಿಸಿ ಒಂದು ಪುಸ್ತಕ ಮಾಡಬೇಕು ಅಂತ ಅನ್ಕೊಂಡಿದ್ದಾನೆ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಕೇಳಿದಾಗ ಅವರು ಅದನ್ನೆಲ್ಲ ನೋಡಿ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಓದಿ ಖಂಡಿತವಾಗಿಯೂ ಮರು ಮಾತಿಲ್ಲದೆ ಈ ಪುಸ್ತಕವನ್ನ ಮಾಡಬಹುದು ಅಂತ ಹೇಳಿದ್ರು. ಹಾಗೆ ಈ ಪುಸ್ತಕ ರೂಪುಗೊಳ್ತು.
0: ನಿಮ್ಮ ಪುಸ್ತಕ ಮಿಡಲ್ ಕ್ಲಾಸ್ ಮೇನಿಯಾ, ಟೈಟಲ್ ವಿಭಿನ್ನವಾಗಿದೆ, ಅದ್ರ ಬಗ್ಗೆ ಸ್ವಲ್ಪ ಮಾತಾಡಿ.
1: ಎಸ್, ಈಗಾಗಲೇ ಹೇಳಿದಂತೆ ಮಿಡಲ್ ಕ್ಲಾಸ್ ಬದುಕಿನ ಜೀವಿಗಳ ಕಥೆಗಳಿಗೆ ನಾನು ಕಿವಿಯಾಗಿದ್ದಾನೆ. ಯಾಕೆ ಅಂತಂದ್ರೆ ಮಧ್ಯಮ ವರ್ಗದ ಏನು ಜೀವನದಲ್ಲಿ ನಾವೆಲ್ಲ ಏನೆಲ್ಲ ತಲ್ಲಣಗಳನ್ನ ವಿಪ್ಲವಗಳನ್ನ ಅನುಭವಿಸ್ತೀವಿ, ಅದೆಲ್ಲವನ್ನು ಕೂಡ ಕ್ರೋಢೀಕರಿಸಿ ಒಂದೊಂದು ಆರ್ಟಿಕಲ್ ಆಗಿ, ಒಂದು ಪ್ರೀತಿಯಾಗಿರ್ಬೋದು, ಒಂದು ಕೆಲಸ ಆಗಿರ್ಬೋದು, ಒಂದು ಸಂಬಳ ಆಗಿರ್ಬೋದು, ಒಂದು ತಾಯಿ ಆಗಿರ್ಬೋದು, ಅದರ ಆಚೆ ಒಂದು ಬದುಕಾಗಿರ್ಬೋದು, ಅದೆಲ್ಲವನ್ನೂ ಕೂಡ ಅಕ್ಷರ ರೂಪಕ್ಕಿಳಿಸಿದೆ. ಹಾಗಾಗ್ಬಿಟ್ಟು ಮಧ್ಯಮ ವರ್ಗದ ಜೀವಿಗಳ ಕನಸೇ ಮತ್ತು ಅವರ ಹೋರಾಟ, ಅವರ ಬದುಕಿನ ಏನು ಚಿತ್ರಣ ಈ ಪುಸ್ತಕದಲ್ಲಿ ಇದ್ದ ಕಾರಣ ಮಿಡಲ್ ಕ್ಲಾಸ್ ಮೇನಿಯಾ ಎನ್ನುವಂತ ಟೈಟಲ್ ಸೂಕ್ತ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಟೈಟಲ್ ಅನ್ನ ಇಟ್ಟಂತದ್ದು.

0: ಜೀವನದಲ್ಲಿ ಬರುವಂತಹ ವಿಚಾರಗಳು, ಕಥೆಗಳು, ಕಾಲ್ಪನಿಕನ ಅಥವಾ ನಿಜವಾಗ್ಲೂ ನಡೆದಿರುವಂತಹದ್ದು, ಅದ್ರ ಬಗ್ಗೆ.
1: ಯಾವುದೇ ಒಬ್ಬ ಬರಹಗಾರ ತನ್ನ ಬರಹಗಳಲ್ಲಿ ತನ್ನ ಬರಹ ಯಾವಾಗ ಗಟ್ಟಿಯಾಗುತ್ತೆ, ತನ್ನ ಬರಹ ಯಾವಾಗ ಓದಿಸ್ಕೊಳ್ಳುತ್ತೆ, ತನ್ನ ಬರಹವನ್ನ ಓದುಗರು ಯಾವಾಗ ಮೆಚ್ಚುತ್ತಾರೆ ಅಂದ್ರೆ ಅದು ಕಾಲ್ಪನಿಕ ಮತ್ತು ನೈಜತೆ ಎರಡು ಮಿಕ್ಸ್ ಆದಾಗ. ನಾವು ಕೇವಲ ಕಾಲ್ಪನಿಕವಾಗಿ ಬರೆದ್ರೆ ಜನ ಒಪ್ಪಲ್ಲ, ಕೇವಲ ನೈಜವಾಗಿ ಬರಿತಾ ಹೋದ್ರೆ ಜನಕ್ಕೆ ಅದು ಬೋರ್ ಅನ್ಸುತ್ತೆ. ಹಾಗಾಗ್ಬಿಟ್ಟು ಕಾಲ್ಪನಿಕ ಮತ್ತು ನೈಜ ಎರಡನ್ನೂ ಮಿಶ್ರಣ ಮಾಡಿ ಬರೆದಾಗ ಮಾತ್ರ ಅದು ಓದುಗರಿಗೆ ಏನೋ ಒಂಥರ ಸಮಥಿಂಗ್ ಸ್ಪೆಷಲ್ ಅನ್ಸುತ್ತೆ. ಹಾಗಾಗ್ಬಿಟ್ಟು ನನ್ನ ಪುಸ್ತಕದಲ್ಲಿ ಬರುವಂತಹ ಕೆಲ ಪಾತ್ರಗಳು, ಬಹುತೇಕ ಪಾತ್ರಗಳು ನೈಜ, ಕೆಲವೇ ಕೆಲ ಪಾತ್ರಗಳು ಮಾತ್ರ ಕಾಲ್ಪನಿಕ, ಇಮ್ಯಾಜಿನರಿ.
0: ಪುಸ್ತಕ ಬಿಡುಗಡೆಗೊಳಿಸೋದ್ರಲ್ಲಿ ನೀವು ಏನೆಲ್ಲ ಸವಾಲುಗಳನ್ನ ಎದುರಿಸಿದ್ರಿ?
1: ಇವತ್ತು ಪುಸ್ತಕ ಬಿಡುಗಡೆಯ ಕೆಲಸ ಸಲೀಸಾಗಿದೆ, ಬಟ್ ನನ್ನ ಪುಸ್ತಕ ಬಿಡುಗಡೆ ಅಷ್ಟು ನಾನು ಅಂದುಕೊಂಡಷ್ಟು ಸಲೀಸಾಗಿ ಆಗ್ಲಿಲ್ಲ. ಯಾಕೆ ಅಂತಂದ್ರೆ ಪುಸ್ತಕ ಬಿಡುಗಡೆ ಅನ್ನುವಂಥದ್ದು ಇವತ್ತು ಸ್ವಪ್ರಕಾಶನಗಳಾಗ್ತವೆ, ಸಲೀಸಾಗಿ ನಾವು ಬಿಡುಗಡೆ ಮಾಡ್ಕೋಬಹುದು. ಬಟ್ ಒಂದೇನು ಅಂತಂದ್ರೆ ಸವಾಲುಗಳು ಅನೇಕ ಇರ್ತವೆ. ಯಾಕೆ ಅಂತಂದ್ರೆ ಇವತ್ತಿನ ದಿನಮಾನಗಳಲ್ಲಿ ಈ ರೀಲ್ಸ್ ಇದೆಲ್ಲ ಸೋಷಿಯಲ್ ಮೀಡಿಯಾ ಬಂದ ಮೇಲೆ ಎಲ್ಲ ಒಂದ್ ಕಡೆ ಸ್ಪ್ಯಾನ್ ಆಫ್ ಅಟೆನ್ಷನ್ ಕಡಿಮೆ ಆಗಿದೆ, ಓದುಗರು ಕಡಿಮೆ ಆಗಿದ್ದಾರೆ ಅಂತ ಒಂದಷ್ಟು ವಿಚಾರಗಳು ನಮ್ಮ ಕಿವಿಗೆ ಆಗ್ತಾ ಇರ್ತವೆ. ಅದೆಷ್ಟರ ಮಟ್ಟಿಗೆ ನಿಜನ ನನಗೆ ಗೊತ್ತಿಲ್ಲ. ಹಾಗಾಗ್ಬಿಟ್ಟು ಪುಸ್ತಕ ಮಾಡಬೇಕಾ ಬೇಡವಾ ಎನ್ನುವಂತಹ ಯೋಚನೆ ಮೊದಲಲ್ಲಿತ್ತು ನಂದು. ಯಾಕೆಂತಂದ್ರೆ ಇವತ್ತು ರೀಲ್ಸ್ ಎಲ್ಲ ಬಂದ ಮೇಲೆ ಸ್ವರೂಪ ಎಲ್ಲಿಗೆ ಬಂದಿದೆ ಅಂದ್ರೆ 60 ಸೆಕೆಂಡ್ಗೆ ಕ್ಲೈಮ್ಯಾಕ್ಸ್ ನೋಡ್ಬೇಕು. ನಾವೊಂದು ಕ್ಲೈಮ್ಯಾಕ್ಸ್ ನೋಡ್ಲಿಕ್ಕೆ ಹಿಂದೆಲ್ಲ 3 hour ಸಿನಿಮಾ ನೋಡ್ತಿದ್ವಿ, ಇವತ್ತು 60 ಸೆಕೆಂಡ್ಸ್ ಅಲ್ಲಿ ಅದರಲ್ಲಿ ಏನು ಇಲ್ಲ ಅಂದ್ರೆ ಲೈಕ್ಸ್ ಇಲ್ಲ, ಶೇರ್ ಇಲ್ಲ ಅನ್ನೋ ಪರಿಸ್ಥಿತಿಗೆ ಬಂದಿದ್ವಿ. ಹಾಗಾಗ್ಬಿಟ್ಟು ಮಾಡ್ಬೇಕೋ ಬೇಡವಾ ಎನ್ನುವಂತ ಒಂದು ಗೊಂದಲ ಫಸ್ಟ್ನೇ ಸವಾಲು. ಅದನ್ನ ಸುಮಾರು ಜನ ಕೇಳಿದಾಗ ನಾನೀಗ ಒಂದು ಪುಸ್ತಕ ಮಾಡ್ಬೇಕು ಅನ್ಕೊಂಡಿದೀನಿ, ಈಗ ಒಂದು ಬರ್ದಿದೀನಿ ಅಂತ ಹೇಳಿದಾಗ ಪುಸ್ತಕ ಎಲ್ಲ ಯಾರು ಓದ್ತಾರೆ ಅಂತ ಹೇಳಿದವರು ಇದಾರೆ, ಹೇ ಮಾಡು ಮರೆ ಚೆನ್ನಾಗಿ ಹೋಗುತ್ತೆ ಅಂತ ಹೇಳಿದವರು ಇದಾರೆ. ಯಾಕಂದ್ರೆ ಎರಡೂ ರೀತಿಯಾಗಿ ನನಗೆ ಸಜೆಷನ್ ಅನ್ನ ಕೊಟ್ಟಂತವ್ರು ಇದಾರೆ. ಹಾಗಾಗ್ಬಿಟ್ಟು ಅದು ಒಂದ್ ಸವಾಲು. ಅದನ್ನಾದ ನಂತರ ಇವತ್ತು ಕವರ್ ಪೇಜ್ ಮುಖಪುಟ ಏನಿದೆಯಲ್ಲ ಅದು ಲೇಖಕನಿಗೆ ಒಂದು ಕನಸಿರುತ್ತೆ, ನನ್ನ ಮುಖಪುಟ ಹೀಗೆ ಬರಬೇಕು. ಯಾಕಂದ್ರೆ ಲೇಖಕನಿಗೆ ಗೊತ್ತಿರುತ್ತೆ ಆ ಪುಸ್ತಕದ ಭಾವ ಏನು, ಅದು ಏನನ್ನ ಹೇಳುತ್ತೆ, ಅದರಲ್ಲಿ ಏನಿದೆ, ಏನು ಕಂಟೆಂಟ್ ಅಂತ. ಬಟ್ ಅದನ್ನ ಕಲಾವಿದರಿಗೆ ನಾವು ಅರ್ಥ ಮಾಡಿಸೋದ್ರಲ್ಲಿ ಎಲ್ಲ ಒಂದ್ ಕಡೆ ವಿಫಲನಾದೆ ಅಂತ ನನಗನ್ಸುತ್ತೆ. ಯಾಕೆಂತಂದ್ರೆ ನಾನು ಪುಸ್ತಕದ ಚಿತ್ರಣವನ್ನ ಕಲಾವಿದನಿಗೆ ಕಟ್ಟಿಕೊಡುವಲ್ಲಿ ವಿಫಲನಾಗಿದ್ದೆ. ಆ ಒಂದು ಕಾರಣದಿಂದಾಗಿ ನಾನು ಅಂದುಕೊಂಡಷ್ಟು ನನಗೆ ಸಮಾಧಾನ ತಂದುಕೊಡುವಷ್ಟು ಮುಖಪುಟ ಬರಲಿಲ್ಲ ಅಂತ ನನಗೆ ಅದೊಂದು ಇದೆ. ಹಾಗಾಗ್ಬಿಟ್ಟು ಕವರ್ ಪೇಜ್ ಮಾಡಿಸುವಂತದ್ದು ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುವಂತದ್ದು ಮತ್ತೊಂದು ಸವಾಲು. ಇನ್ನೊಂದು ಏನು ಅಂತಂದ್ರೆ ಏನೋ ಒಂದು ಸಮಾಜದಲ್ಲಿ ಗುರುತಿಸಿಕೊಂಡಂತವರು ಮುನ್ನುಡಿಯನ್ನ ಬರೀಬೇಕು ಎನ್ನುವಂತಹ ಬಯಕೆಗಳು ನಮ್ಮಲ್ಲಿರುತ್ತೆ. ಖಂಡಿತ ಅದು ತಪ್ಪಲ್ಲ, ಯಾವುದೇ ಒಬ್ಬ ಬರಹಗಾರನಿಗೆ ಆ ಬಯಕೆಗಳು ಇರಬೇಕು ಕೂಡ. ಬಟ್ ಒಂದೇನು ಅಂತಂದ್ರೆ ನಾನು ಮುನ್ನುಡಿ ಬರೆಸಲಿಕ್ಕೆ ಸರಿಸುಮಾರು 1 ತಿಂಗಳುಗಳ ಕಾಲ ಕಾಯ್ದಿದ್ದೆ. ಒಬ್ಬ ಯುವ ಲೇಖಕರನ್ನ ಕೇಳಿಕೊಂಡಾಗ ಅವರು ಖಂಡಿತವಾಗಿಯೂ ಬಹಳ ಪ್ರೀತಿಯಿಂದ ಆದಷ್ಟು ಬೇಗ ಬರ್ಕೊಟ್ರು. ಮಿಕ್ಕಿದ್ದೆಲ್ಲವೂ ಕೂಡ ಅಂದ್ರೆ ಮುದ್ರಣದ್ದು ಇತ್ತೀಚಿನ ದಿನಗಳಲ್ಲಿ ಮುದ್ರಣ ಬಹಳ ತುಂಬಾ ಈಸಿ ಆಗಿದೆ. ಈ ಮಿಷನ್ಗಳು, ಟೆಕ್ನಾಲಜಿ ಎಲ್ಲ ತುಂಬಾ ಬೆಳೆದಿರೋದ್ರಿಂದ ಬಹುಬೇಗನೆ ಲೇಔಟ್ಗೂ ಆಗ್ತಾರೆ, ವಿತಿನ್ 1 week ಮುದ್ರಣ ಆಗಿ ಪುಸ್ತಕ ಕೈ ಸೇರುತ್ತೆ ಅಷ್ಟು.
0: ಸಾಹಿತ್ಯ ಕ್ಷೇತ್ರದಲ್ಲಿ ನಿಮ್ಮ ಯೋಚನೆಗಳು ಏನೇನಿದೆ ಅಂತ?
1: ನಾನು ಒಬ್ಬ ಪತ್ರಕರ್ತನಾಗಬೇಕು ಅನ್ನುವಂತಹ ಕನಸು ಇದ್ರೂ ಕೂಡ ಸಾಹಿತ್ಯದಲ್ಲಿ ನನ್ನನ್ನು ನಾನು ನಿರಂತರವಾಗಿ ಜೀವನದುದ್ದಕ್ಕೂ ತೊಡಗಿಸ್ಕೊಳ್ಬೇಕು ಎನ್ನುವಂತ ಅಭಿಲಾಷೆ ನನ್ನಲ್ಲಿದೆ. ಏನೋ ಅಂತಂದ್ರೆ ಪತ್ರಿಕೋದ್ಯಮದಲ್ಲಿ ಇದ್ದುಕೊಂಡು ಇವತ್ತು ಸಾಹಿತ್ಯ ಕೃಷಿಯನ್ನ ಮಾಡದಂತವರು, ಸಾಹಿತ್ಯದಲ್ಲಿ ತಮ್ಮನ್ನ ತಾವು ಸಕ್ರಿಯವಾಗಿ ತೊಡಗಿಸಿಕೊಂಡವರು, ಸಾಹಿತ್ಯ ಮತ್ತು ಪತ್ರಿಕೋದ್ಯಮ ಎರಡನ್ನೂ ಉಸಿರಾಡದಂತವರು ಇವತ್ತು ನಮ್ಮ ಕಣ್ಣೆದುರಿಗೆ ಸಾಕಷ್ಟು ಇದ್ದಾರೆ, ಅವರೇ ನನಗೆ ಸ್ಫೂರ್ತಿ. ಹಾಗಾಗ್ಬಿಟ್ಟು ಪತ್ರಿಕೋದ್ಯಮದ ಜೊತೆಗೆ ಸಾಹಿತ್ಯದಲ್ಲಿ ಅಂತಂದ್ರೆ ಕನ್ನಡ ಸಾಹಿತ್ಯದಲ್ಲಿ ನಿರಂತರವಾಗಿ ನಾನು ಬರಿತಾ ಹೋಗ್ಬೇಕು. ಯಾವತ್ತೂ ಸುಮ್ಮನೆ ಕೂರ್ಬಾರ್ದು, ದಿನಕ್ಕೆ ಕನಿಷ್ಠ 1 ಪುಟವಾದರೂ 10 ಸಾಲುಗಳನ್ನಾದರೂ ತೋಚಿದ್ದನ್ನ ಗೀಚುವ ಮತ್ತು ಅದನ್ನ 4 ಮನಸ್ಸುಗಳಿಗೆ ತಲುಪಿಸುವಂತಹ ಕೆಲಸವನ್ನ ಮಾಡಬೇಕು. ಹಾಗಾಗ್ಬಿಟ್ಟು ಮುಂದಿನ ಪುಸ್ತಕಗಳಿಗೆ ಈಗಾಗಲೇ ಪ್ಲಾನ್ ಆಗ್ತಾ ಇದೆ, ಅದರ ಒಂದು ರೂಪುರೇಷೆ ಕೂಡ ಸಿದ್ಧಗೊಂಡಿದೆ.
0: ಸಾಮಾನ್ಯ ಬರಹಗಾರನಾಗಿ ರಾಜ್ಯಾದ್ಯಂತ ನಿಮ್ಮ ಪುಸ್ತಕವನ್ನ ಪ್ರಮೋಟ್ ಮಾಡುವಲ್ಲಿ ನೀವು ಏನೆಲ್ಲ ಸವಾಲುಗಳನ್ನ ಎದುರಿಸಿದ್ರಿ?
1: ಒಳ್ಳೆ ಪ್ರಶ್ನೆ. ಇದು ನನಗೆ ಕೂಡ ಒಂದು ಸ್ಪೆಷಲ್ ಫೀಲ್ ಕೊಡುತ್ತೆ ಈ ಪ್ರಮೋಷನ್ ಅಂತ ಬಂದಾಗ. ಒಬ್ಬ ಯುವ ಲೇಖಕ, ಒಬ್ಬ ಸಾಮಾನ್ಯ ಬರಹಗಾರ ಈಗ ತಾನೇ ಸಾಹಿತ್ಯ ಲೋಕಕ್ಕೆ ಕಾಲಿಟ್ಟಿದ್ದಾನೆ, ಅವನು ಬರೀತಾನೆ, ಅವನ ಪುಸ್ತಕಗಳನ್ನ ಕೊಳ್ಳಲಿಕ್ಕೆ ಏನು ಪುಸ್ತಕ ಮಳಿಗೆಗಳು ಮುಂದೆ ಬರೋದಿಲ್ಲ. ಬಟ್ ನನ್ನ ವಿಷಯದಲ್ಲಿ ಹಾಗಾಗ್ಲಿಲ್ಲ. ಯುವ ಲೇಖಕರ ಪುಸ್ತಕಗಳನ್ನ ಪುಸ್ತಕ ಮಳಿಗೆಗಳ ಖರೀದಿಸುವಲ್ಲಿ ಎಲ್ಲ ಒಂದ್ ಕಡೆ ಹಿಂದೇಟಾಗ್ತವೆ. ಹಾಗಾಗ್ಬಿಟ್ಟು ನನ್ನ ಪುಸ್ತಕವನ್ನ ನಾನೊಂದು ರೀಲ್ ಮಾಡಿದೆ, ಇನ್ಸ್ಟಾ ರೀಲ್. ಮೊಟ್ಟ ಮೊದಲನೇದಾಗಿ ನನ್ನ ಸ್ನೇಹಿತನೊಬ್ಬ ನನ್ನ ಪುಸ್ತಕದ 4 ಸಾಲುಗಳನ್ನ ಹೈಲೈಟ್ ಮಾಡಿ ಅದನ್ನ ಇನ್ಸ್ಟಾಗ್ರಾಮ್ ನಲ್ಲಿ ಹರಿಬಿಟ್ಟ. ಹಾಗಾಗ್ಬಿಟ್ಟು ಅದು ಎಲ್ಲ ಒಂದ್ ಕಡೆ ಹ್ಯೂಜ್ ರೆಸ್ಪಾನ್ಸ್ ಬಂತು. ಅದಕ್ಕೆ ಸರಿಸುಮಾರು 6,70,000 ಓದುಗರು ಅದನ್ನ ನೋಡಿದ್ರು ಇನ್ಸ್ಟಾದಲ್ಲಿ. ಒಂದಷ್ಟು ಒಳ್ಳೆ ಕಮೆಂಟ್ಸ್ ಬಂತು, ಒಂದೊಳ್ಳೆ ಲೈಕ್ ಬಂತು. ಅದು ನನಗೆ ಪ್ಲಸ್ ಪಾಯಿಂಟ್ ಆಯ್ತು ಪ್ರಮೋಷನ್ ಮಾಡ್ಲಿಕ್ಕೆ. ಯಾವ ಪುಸ್ತಕ ಮಳಿಗೆಯಲ್ಲಿ ಹೋದ್ರು ಕೂಡ ಪುಸ್ತಕವನ್ನ ಕೊಂಡ್ಕೊಂಡ್ರು. ಅದಾದ ನಂತರ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನಿರಂತರವಾಗಿ ಪ್ರಮೋಷನ್ ಮಾಡ್ತಾ ಬಂದೆ, ನಿರಂತರವಾಗಿ ನನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಆಕ್ಟಿವ್ ಆಗಿ ಪುಸ್ತಕದ ಬಗ್ಗೆ ಚಿತ್ರಗಳನ್ನ ವಿಡಿಯೋಗಳನ್ನ ನಿರಂತರವಾಗಿ ಬಿತ್ತರಿಸಿದೆ. ಅದು ಓದುಗರಿಗೆ ತಲುಪಿತು. ಪುಸ್ತಕದಲ್ಲಿನ ಕೆಲ ಸಾಲುಗಳು ಓದುಗರಿಗೆ ಇಷ್ಟ ಆಯ್ತು. ಹಾಗಾಗ್ಬಿಟ್ಟು ಪ್ರಮೋಷನ್ ಅತಿ ಸುಲಭವಾಗಿ ಆಯ್ತು ನನ್ನ ವಿಚಾರದಲ್ಲಿ ಅಂತ ನಾನು ಅನ್ಕೊಳ್ತೇನೆ. ಪುಸ್ತಕ ಮಳಿಗೆಯವರಿಗೆ ಥ್ಯಾಂಕ್ಸ್ ಹೇಳ್ತೇನೆ.

0: ಸೊ ಪುಸ್ತಕ ಪಬ್ಲಿಷ್ ಆದ್ಮೇಲೆ ಜನರ ರೆಸ್ಪಾನ್ಸ್ ಹೇಗಿದೆ?
1: ಎಸ್, ಖಂಡಿತವಾಗಿಯೂ ಒಬ್ಬ ಬರಹಗಾರನಿಗೆ ಅವನ ಅಕ್ಷರಗಳು ಪುಸ್ತಕದ ರೂಪ ಪಡೆದು ಓದುಗರ ಮನಸ್ಸು ತಲುಪಿ ಓದುಗರ ಬಾಯಲ್ಲಿ ಬರುವ ಮಾತುಗಳಿವೆಯಲ್ಲ, ಅದು ಕೊಟ್ಟಷ್ಟು ಖುಷಿ ಒಂದು ಕೋಟಿ ಕೊಟ್ಟರು ಸಿಗಲ್ಲ ಅಂತ ನಾನು ಅನ್ಕೋ. ನಾನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೇಜ್ ಹೈಲೈಟ್ ಮಾಡಿ ಹಾಕಿದ್ದಕ್ಕೆ ಬ್ರೋ ನೆಕ್ಸ್ಟ್ ಪೇಜ್ ಹಾಕಿ ಬ್ರೋ ಅಂತ ಕಮೆಂಟ್ ಮಾಡದಂತವ್ರು ಇದಾರೆ. ಅವರಿಗೆ ಪರ್ಸನಲ್ ಆಗಿ ಅವರು ವಾಟ್ಸ್ಆಪ್ ನಂಬರ್ ತರಿಸಿಕೊಂಡು ನನ್ನ ಪುಸ್ತಕದ ಅಷ್ಟೂ ಲೇಖನವನ್ನ ಅವರಿಗೆ ವಾಟ್ಸ್ಆಪ್ ಮಾಡಿದ್ದಂಥದ್ದು ಇದೆ, ಆ ಲೇಖನದ ಅಷ್ಟೂ ಪೇಜ್ ಗಳನ್ನ. ಹಾಗಾಗ್ಬಿಟ್ಟು ಒಳ್ಳೆ ರೆಸ್ಪಾನ್ಸ್ ಇದೆ, ಒಳ್ಳೆ ಲೈಕ್ಸ್ ಇದೆ, ಆ ಖುಷಿ ಖಂಡಿತವಾಗಿಯೂ ನನಗಿದೆ. ಇನ್ನು ಕೂಡ ದೀಕ್ಷಿತ್ ನಾಯರ್ ಒಬ್ಬ ಯುವ ಲೇಖಕ ಮತ್ತು ಪತ್ರಕರ್ತ, ಅವರು ಕೂಡ ನನ್ನ ಬಗ್ಗೆ ತುಂಬಾ ಒಳ್ಳೆಯ ಮಾತುಗಳನ್ನು ಆಡಿದ್ದಾರೆ ನನ್ನ ಪುಸ್ತಕದ ಬಗ್ಗೆ. ಆಗ್ಬಿಟ್ಟು ಒಳ್ಳೆ ರೆಸ್ಪಾನ್ಸ್ ಇದೆ, ನನಗೆ ಅದು ತುಂಬಾ ಖುಷಿ ಕೊಡುವಂತಹ ವಿಚಾರ.
0: ಸೊ ನೀವು ಈಗ ಒಂದು ರೀಲ್ ಬಗ್ಗೆನೆ ಮಾತಾಡಿದ್ರಿ, ನಿಮ್ಮ ಪುಸ್ತಕದಲ್ಲಿ 29 ಲೇಖನಗಳಿದ್ರು ಅದರಲ್ಲಿ ಒಂದೇ ಲುಕ್ ಗೆ ಬಿದ್ರೆ ಹೇಗೆ ಅನ್ನುವಂತ ಒಂದು ಲೇಖನ ಬಹಳ ಜನರಿಗೆ ಇಷ್ಟವಾಗಿದೆ. ಅದರಲ್ಲಿ ಸಾಲು ಒಂದು, ಇಂದು ಹುಡುಗರು ಹುಡುಗಿಯರನ್ನ ಹುಡುಕುತ್ತಿಲ್ಲ, ತಮ್ಮ ಖಾಲಿತನವನ್ನ ಒಂಟಿತನದ ಭಾವನೆಯನ್ನ ತುಂಬುವ ವಸ್ತುವನ್ನ, ನನಗೂ ಒಬ್ಬ ಗರ್ಲ್ ಫ್ರೆಂಡ್ ಇರಬೇಕಿತ್ತು ಅನ್ನೋ ಕನಸಿನ ಕೊರತೆಯನ್ನ ನೀಗಿಸುವ ಮಾಯೆಯನ್ನ ಹುಡುಕುತ್ತಿದ್ದಾರೆ. ಹುಡುಗಿಯರ ಒಂದೇ ಲುಕ್ಕಿಗೆ ಹುಡುಗರು ಬಿದ್ದರೆ ಅದು ಪ್ರೇಮವಲ್ಲ, ಅದು ನಮ್ಮ ಕಣ್ಣುಗಳ ಸೋಲು. ಸೊ ಇದೇ ಲೈನ್ ಬಗ್ಗೆ ನೀವು ಮಾತಾಡ್ತಾ ಇದ್ರಿ, ಈ ಲೈನ್ ಹಾಕಿದಂತ ಒಂದು ರೀಲ್ ಬಹಳ ಓಡಿದೆ, ಇದ್ರ ಬಗ್ಗೆ ಏನ್ ಮಾತಾಡ್ತೀರಿ?
1: ಅಂದ್ರೆ ಇವತ್ತು ನಾವೇನು ಕಾಲೇಜಿನ ಮೆಟ್ಟಿಲೇರಿದೀವಿ, ಕಾಲೇಜು ಕ್ಯಾಂಪಸ್ ನಿಂದ ಕಾಲೇಜು ಜೀವನ ಮುಗಿಸಿ ಹೊರ ಹೋಗ್ತಾ ಇದೀವಿ, ಯುವ ಮನಸ್ಸುಗಳು ನಾವೇನಿದೀವಿ, ನಮ್ಮ ಮನಸ್ಸುಗಳು ಇವತ್ತು ಎಲ್ಲ ಒಂದ್ ಕಡೆ ಪ್ರೀತಿಯ ಕಡೆಗಿಂತಲೂ ಅಟ್ರಾಕ್ಷನ್ ಆಕರ್ಷಣೆ ಅನ್ನುವಂತದ್ದಿದೆಯಲ್ಲ, ಆಕರ್ಷಣೆಯ ತುಡಿತಕ್ಕೆ ಒಳಗಾಗ್ತಾ ಇದ್ದಾವೆ. ಪ್ರೀತಿಯನ್ನ ಬಯಸ್ತಾ ಇಲ್ಲ, ಬದಲಾಗಿ ಆಕರ್ಷಣೆಯನ್ನ ಬಯಸ್ತಾ ಇದ್ದಾವೆ. ಪ್ರೀತಿ ಮಾಡ್ಲಿಕ್ಕೆ ಮನಸ್ಸು ಮನಸ್ಸುಗಳು ಅರ್ಥ ಮಾಡ್ಕೋಬೇಕು. ಆ ರೀತಿ ಆ ಒಂದು ನಾನು ನಿಟ್ಟಿನಲ್ಲಿ ಆ ಒಂದು ಲೈನ್ ಗಳನ್ನ ಬರೆದೆ, ಅದು ತುಂಬಾ ಓಡಿದೆ. ಖಂಡಿತವಾಗಿಯೂ ನಾನು ಒಬ್ಬ ಪ್ರೀತಿಸಿದವನೇ, ನನಗೂ ಪ್ರೀತಿ ಪ್ರೇಮ ಇದರಲ್ಲೆಲ್ಲ ಖಂಡಿತವಾಗಿಯೂ ಆಸಕ್ತಿ ಇತ್ತು. ನಾನು ಕೂಡ ಇದರಲ್ಲಿ ಅನೇಕ ಬಾರಿ ಹುಚ್ಚಾಟ ಆಡಿದ್ದೇನೆ, ಚಿತ್ರ ವಿಚಿತ್ರವಾದ ಸ್ಟೋರಿಗಳನ್ನ ಹಾಕೊಂಡಿದ್ದೇನೆ, ಸ್ಟೇಟಸ್ ಗಳನ್ನ ಹಾಕೊಂಡಿದ್ದೇನೆ. ನನ್ನ ಮೊದಲ ಪ್ರೇಮ ವಿಫಲ ಪ್ರೇಮ ಅದು, ನಾನು ಫಸ್ಟ್ ಲವ್ ಮಾಡಿದ್ದು ಅದು ಲವ್ ಫೇಲ್ಯೂರ್. ನಾನು ಹೇಳ್ಕೊಂಡಿಲ್ಲ ನಾನು ನಿಮ್ಮನ್ನ ಪ್ರೀತಿಸ್ತಿದ್ದೀನಿ ಅಂತ, ಹೇಳ್ಕೊಳ್ಳುವಂತಹ ಸನ್ನಿವೇಶನೂ ಇರಲಿಲ್ಲ, ಹಾಗಾಗ್ಬಿಟ್ಟು ನಾನು ಹೇಳ್ಕೊಳ್ಳಿಲ್ಲ. ಅದು ಎಲ್ಲ ಒಂದ್ ಕಡೆ ಅಟ್ರಾಕ್ಷನ್ ಅಟ್ರಾಕ್ಷನ್ ಆಗಿ ಉಳಿತು. ಹಾಗಾಗ್ಬಿಟ್ಟು ನಾವೆಲ್ಲ ಒಂದ್ ಕಡೆ ಆಕರ್ಷಣೆಗೆ ಒಳಗಾಗ್ತಾ ಇದೀವಿ, ಮುಂದಿನದನ್ನ ಯೋಚನೆ ಮಾಡ್ತಿಲ್ಲ ಅಂತ ಅನಿಸ್ತು, ಹಾಗಾಗಿ ಬರ್ದಿದ್ದು.
0: ನೀವು ನಿಮ್ಮ ಅನುಭವಗಳನ್ನೇ ಹಾಗಾದ್ರೆ ಬರಹವಾಗಿ ಪುಸ್ತಕವಾಗಿಸಿದ್ದೀರಾ ಅಂತ?
1: ಖಂಡಿತ ಹೌದು, ಅನುಭವಗಳು ಬಿಟ್ರೆ ಅಲ್ಲಿ ಬೇರೆ ಏನು ಇಲ್ಲ. ಅನುಭವಗಳು ಯಾವಾಗ ನಮ್ಮಲ್ಲಿ ಪಕ್ವವಾಗ್ತವೆ, ನಮ್ಮಲ್ಲಿ ಅನುಭವದ ಇಟ್ಟಿಗೆ ಗೂಡು ಯಾವಾಗ ಸುಡುತ್ತೆ, ಅದು ಸುಟ್ಟು ಕಸುವಾಗುತ್ತೆ, ಆಗ ಬರಹ ಗಟ್ಟಿಯಾಗುತ್ತೆ. ನಮ್ಮ ಅನುಭವಗಳು ಎಷ್ಟು ಜಾಸ್ತಿ ಆಗ್ತವೋ ಅಷ್ಟು ಬರವಣಿಗೆ ನಮ್ಮನ್ನ ವೃದ್ಧಿಸಿಕೊಂಡು ನಮ್ಮನ್ನ ಬರವಣಿಗೆಯಲ್ಲಿ ತೊಡಗಿಸುತ್ತೆ. ಹಾಗಾಗ್ಬಿಟ್ಟು ಅನುಭವಗಳು ಮಾಗಿದಷ್ಟು ಪುಸ್ತಕ ಚೆನ್ನಾಗಿ ಬರುತ್ತೆ ಅಂತ ನಾನು ಸ್ವತಃ ನಂಬಿದ್ದೀನಿ. ಅನುಭವಗಳ ಮೂಲಕ ಒಂದಷ್ಟು ಕಾಲ್ಪನಿಕತೆಯನ್ನು ಸೃಷ್ಟಿಸಿಕೊಂಡು ಪುಸ್ತಕವನ್ನು ಹೊರತಂದಿದ್ದೀನಿ.
0: ಮಿಡಲ್ ಕ್ಲಾಸ್ ಮೇನಿಯಾ, ಈ ಪುಸ್ತಕದ ವಸ್ತು ಏನು ಮತ್ತೆ ಈ ಪುಸ್ತಕವನ್ನ ಯಾಕೆ ಜನರು ತಕೊಂಡು ಓದ್ಬೇಕು ಅಂತ?
1: ಪುಸ್ತಕ ಫಸ್ಟ್ ಪುಸ್ತಕದ ಒಂದು ಇದನ್ನ ಅಂತ ಹೇಳಿದ್ರೆ ಅದು ಕಂಪ್ಲೀಟ್ 29 ಲೇಖನಗಳಲ್ಲಿ 7 ಅಂಕಣಗಳೇನಿದಾವೆ, ಕ್ರೀಡಾ ಅಂಕಣಗಳು. ಅವು ಕೂಡ ಮಧ್ಯಮ ವರ್ಗದ ಜೀವಿಗಳ ಅಂದ್ರೆ ಜನರ, ಯುವಕರ, ಯಾರು ತಿನ್ನಲಿಕ್ಕೆ ಒಂದೊತ್ತಿನ ಊಟಕ್ಕೂ ಕಷ್ಟಪಟ್ಟು ಬ್ಯಾಟ್ ಹಿಡಿದು ಮೈದಾನದಲ್ಲಿ ತನ್ನ ಬೆವರಿನ ಶ್ರಮವನ್ನ ಹರಿಸಿ ಏನು ಒಂದು ಉಜ್ವಲವಾದಂತಹ ಬದುಕನ್ನ ಕಟ್ಕೊಂಡ್ರು ಅಂತವರ ಕತೆ 7 ಇದಾವೆ. ಅದನ್ನ ಹೊರತುಪಡಿಸಿ ಉಳಿದೆಲ್ಲವೂ ಕೂಡ ಮಧ್ಯಮ ವರ್ಗದ ಜೀವಿಗಳ ಬದುಕು ಬವಣೆ, ಅವರ ತಲ್ಲಣ ವಿಪ್ಲವಗಳನ್ನ, ಅವರ ದಿನನಿತ್ಯದ ಬದುಕಿನಲ್ಲಿ ಅವರು ಅನುಭವಿಸಲಿರುವ ಮತ್ತು ಅನುಭವಿಸಿದಂತಹ ಮತ್ತು ಇಂದಿಗೂ ಅನುಭವಿಸುತ್ತಿರುವಂತಹ ಒಂದಷ್ಟು ವಿಚಾರಗಳನ್ನ, ವಿಚಾರಧಾರೆಗಳನ್ನ ಈ ಪುಸ್ತಕ ವಸ್ತು ಮಾಡಿಕೊಂಡಿದೆ, ತನ್ನ ಕಥಾ ವಸ್ತು ಮಾಡಿಕೊಂಡಿದೆ. ಅಲ್ಲಿರುವಂತಹ ಅಷ್ಟೂ ಲೇಖನಗಳು ಅದು ಕೇವಲ ಒಂದು ಮೋಟಿವೇಶನಲ್ ಕೈಪಿಡಿ ಅಂತ ಯಾರು ಭಾವಿಸಿಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಅದನ್ನ ಸುಮಾರು ಜನ ನನಗೆ ಹೇಳಿದ್ದಾರೆ, ನೈಜ ಚಿತ್ರಣ ಯಾಕೆ ಕೊಡ್ತಿದ್ದೀನಿ, ಅಲ್ಲಿ ಉದಾಹರಣೆಗಳು ತುಂಬಾ ಹೇಳಿದ್ದೀನಿ. ಒಬ್ಬ ಓದುಗನಿಗೆ ಉಪದೇಶ ಕೊಡೋದಕ್ಕಿಂತ ಉದಾಹರಣೆ ಕೊಟ್ಟಾಗ ಅದು ಅವನ ಮನಸ್ಸಿಗೆ ತಾಕತ್ತೆ. ಹಾಗಾಗ್ಬಿಟ್ಟು ಉದಾಹರಣೆಗಳ ಮೂಲಕ ವಿವರಣಾ ಸಹಿತವಾಗಿ ನಾನು ಆ ಪುಸ್ತಕದಲ್ಲಿ ನನ್ನ ಮಿಡಲ್ ಕ್ಲಾಸ್ ಬದುಕಿನ ನಾನು ಕಂಡುಂಟಂತಹ ನೋವು ನಲುವುಗಳು ಮತ್ತು ಅನುಭವಿಸಿದಂತಹ ನೋವನ್ನ ಮಿಕ್ಸ್ ಮಾಡಿ ಬರೆದಿರುವಂತದ್ದು. ಇನ್ನೊಂದು, ಈ ಪುಸ್ತಕವನ್ನು ಯಾಕೆ ಕೊಂಡು ಓದಬೇಕು ಅಂತ. ಎಸ್, ಖಂಡಿತವಾಗಿ ಈ ಪುಸ್ತಕ ನಾನು ಯುವ ಮನಸ್ಸುಗಳಿಗೆ ಅಂತಂದ್ರೆ ಯಾರು ಈಗಷ್ಟೇ ಕಾಲೇಜಿನ ಮೆಟ್ಲತ್ತಿದ್ದಾರೆ, ಕಾಲೇಜಿಂದ ಹೊರ ಹೋಗ್ತಿದ್ದಾರೆ, ಈಗಷ್ಟೇ ಮದುವೆಗಳಿಗೆ ಪೂರ್ವ ತಯಾರಿ ಮಾಡ್ಕೊಳ್ತಾರೆ, ಈಗಷ್ಟೇ ಕಾರ್ಪೊರೇಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾರೆ, ಈಗಷ್ಟೇ ಉದ್ಯೋಗ ಕ್ಷೇತ್ರದಲ್ಲಿ ತಮ್ಮನ್ನ ತಾವು ಗುರುತಿಸಿಕೊಳ್ಳಿಕ್ಕೆ ಟ್ರೈ ಮಾಡ್ತಿದ್ದಾರೆ, ಅವರಿಗೆ ಈ ಪುಸ್ತಕ ಬಹಳ ಆಪ್ತವಾಗುತ್ತೆ ಅಂತ ನಾನು ಅನ್ಕೊಳ್ತೇನೆ. ಅಂದ್ರೆ ಇವರೆಲ್ಲರ ಒಂದು ನೋವು ನಲಿವುಗಳು ಕೂಡ ಅಲ್ಲಿದ್ದಾವೆ. ಒಬ್ಬ ಮಿಡಲ್ ಕ್ಲಾಸ್ ಮದುವೆ ಅಂತ ಒಂದಿದೆ, ಒಬ್ಬ ಮಧ್ಯಮ ವರ್ಗದ ಹುಡುಗ ಮದುವೆಯಲ್ಲಿ ಅನುಭವಿಸುವಂತಹ, ಮದುವೆಯಲ್ಲಿ ಅವನಿಗೆ ಎದುರಾಗುವಂತಹ ಸಂದಿಗ್ಧ ಸನ್ನಿವೇಶ ಪರಿಸ್ಥಿತಿ. ಅದಾದ್ಮೇಲೆ ಮಹಾನಗರ ಮನೋಜ ಅಂತ ಇದೆ, ಬೆಂಗಳೂರು ಎನ್ನುವಂತಹ ಒಂದು ಜೀವನದಲ್ಲಿ ಅಲ್ಲಿ ಬೇರೆದ್ದೇ ಪ್ರಪಂಚ ಬೆಂಗಳೂರು. ಅಲ್ಲಿ ದುಡ್ಡು ಮಾಡ್ತೀವಿ, ಇನ್ನೇನ್ ಮಾಡ್ತೀವಿ ಅದು ಬೇರೆ, ದುಡ್ಡು ಮಾಡೋದ್ ಪಕ್ಕಕ್ಕೆ ಇಡೋಣ. ಬಟ್ ಬೆಂಗಳೂರು ಕಲಿಸಿದಷ್ಟು ಬದುಕನ್ನ ಅಷ್ಟು ಸಲೀಸಾಗಿ ಬೇರೆ ಯಾವ ಯೂನಿವರ್ಸಿಟಿನೂ ನಮಗೆ ಕಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಹೊತ್ತಿನ ಊಟಕ್ಕೂ ಪರದಾಡುವಂತಹ ಜನರನ್ನ ಹೊಟ್ಟೆ ಇಚ್ಚುಕಿಕೊಂಡು ನರಳುವಂತವರನ್ನ ನಾನು ನೋಡಿದ್ದೇನೆ. ಹಾಗಾಗ್ಬಿಟ್ಟು ಅಂತವರೆಲ್ಲರ ಕಥೆಗಳನ್ನ, ಬದುಕು ಬವಣೆಗಳನ್ನ ಒಂದ್ ಬಂದಿದೆ ಈ ಪುಸ್ತಕ. ಈ ಪುಸ್ತಕವನ್ನ ತಗೊಂಡು ಓದಿದಾಗ ಮಿಡಲ್ ಕ್ಲಾಸ್ ಜಗತ್ತೇನಿದೆ, ಮಿಡಲ್ ಕ್ಲಾಸ್ ಬದುಕು ಏನಿದೆ, ಮಧ್ಯಮ ವರ್ಗದ ಜೀವಿಗಳೇನಿದ್ದಾರೆ, ಅವರ ಕಥೆಗಳಿದಾವೆ, ಅದು ಓದುಗರಿಗೆ ಆಪ್ತವಾಗುತ್ತೆ, ಇಷ್ಟವಾಗುತ್ತೆ ಎನ್ನುವಂಥದ್ದು ನನ್ನ ಅಭಿಪ್ರಾಯ. ಹಾಗಾಗಿ ಈ ಪುಸ್ತಕವನ್ನ ಓದುಗರು ಕಣ್ಣಿಗೊತ್ತುಕೊಂಡು ಓದ್ತಾರೆ ಅಂತ ನಾನು ಅನ್ಕೊಂಡಿದ್ದೇನೆ. ಅದು ನನಗೆ ಎಲ್ಲ ಒಂದ್ ಕಡೆ ಕನಸಾಗಿತ್ತು, ಬಟ್ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದಾಗ ಓ ನಾನು ಬರೆದ್ರು ಓದ್ತಾರೆ ಎನ್ನುವಂತಹ ಭಾವನೆ ಬಂದಿದೆ.
0: ಸೊ ನಿಮ್ಮ ರೀತಿಯಲ್ಲಿಯೇ ಪುಸ್ತಕ ಬರೀಬೇಕು, ಲೇಖಕನಾಗ್ಬೇಕು ಅನ್ನುವಂತ ಕನಸುಗಳನ್ನ ಕಾಣ್ತಾರಲ್ವಾ, ಸೊ ಅಂತ ಯುವ ಬರಹಗಾರರಿಗೆ ಏನ್ ಹೇಳ್ತೀರಾ?
1: ಬರೆದದ್ದನ್ನ ನಾವು ಚಡಪಡಿಸ್ತೀವಿ, ಇಮಿಡಿಯೇಟ್ ಆಗಿ ಪ್ರಕಟ ಆಗ್ಬೇಕು. ಅದು ಇವತ್ತು ಬರೆದ್ರೆ ನಾಳೆ ಬೆಳಿಗ್ಗೆ ಪೇಪರ್ ಅಲ್ಲಿ ಪಬ್ಲಿಷ್ ಆಗ್ಬೇಕು, ಇವತ್ತು ಬರೆದ್ರೆ ನಾಳೆ ಬೆಳಿಗ್ಗೆ ವೆಬ್ಸೈಟ್ ಅಲ್ಲಿ ಬೈಲೈನ್ನೊಂದಿಗೆ ಬರಬೇಕು. ಅದು ತಪ್ಪು. ಆಕ್ಚುಲಿ ನನಗೆ ಸುಮಾರು ಜನ ಹೇಳಿರುವಂತದ್ದು ಯಾಕೆ ಅಂತಂದ್ರೆ, ಒಂದೇ ಹೊಡೆ ಬರವಣಿಗೆ, ಒಂದೇ ಒಂದು ಸಲಿಗೆ ನಾವು ಫಸ್ಟ್ ಟೈಮ್ ಬರಿತೀವಲ್ಲ, ಆ ಬರವಣಿಗೆ ಅಷ್ಟು ಚೆನ್ನಾಗಿರಲ್ಲ ಅಂತ ನಾನು ಸ್ವತಃ ನಂಬ್ತೇನೆ. ಒಂದು ಬರವಣಿಗೆಯನ್ನ ಬರೆದು, ಒಂದು ಆರ್ಟಿಕಲ್ ಅನ್ನ ಬರೆದು, ಆ ಪದಗಳನ್ನ ಒಡಿಬೇಕು, ಪದಕ್ಕೆ ಭಾವವನ್ನ ತುಂಬಬೇಕು, ಪದಕ್ಕೆ ಪದ ಕಟ್ಟಬೇಕು, ವಾಕ್ಯ ಸೇರಿಸಿ ಅಲ್ಲೊಂದು ರಚನೆ ರೂಪ ಕೊಡಬೇಕು. ಆಗ ಮಾತ್ರ ಬರಹ ಗಟ್ಟಿಯಾಗುತ್ತೆ, ಓದಿಸ್ಕೊಳ್ಳುತ್ತೆ. ಹಾಗಾಗ್ಬಿಟ್ಟು ಬರೆದದ್ದನ್ನ ಇಮಿಡಿಯೇಟ್ ಪ್ರಕಟ ಆಗಬೇಕು, ಇಮಿಡಿಯೇಟ್ ನಾಳೆ ಬೆಳಿಗ್ಗೆ ಪತ್ರಿಕೆಯಲ್ಲಿ ಬರಬೇಕು, ನಮ್ಮ ಬರಹವನ್ನ ನಾಳೆ ತುಂಬಾ ಜನ ಓದಬೇಕು. ಈ ರೀತಿ ಯಾವಾಗ ಮಹತ್ವ, ಅದನ್ನು ಹೇಳಿದೀನಿ ನಾನು ಮಹತ್ವಾಕಾಂಕ್ಷೆಗಳ ಬಗ್ಗೆ, ಆಕಾಂಕ್ಷೆಗಳು ಮಹತ್ವಾಕಾಂಕ್ಷೆಗಳನ್ನ ಇಟ್ಕೊಂಡು ಬರಹ ಬರೀಬಾರ್ದು. ಯಾರು ಓದಬೇಕು, ರಿಪ್ಲೈ ಮಾಡಬೇಕು, ನಾನು ಒಂದು ಲೆಟರ್ ಟು ದ ಎಡಿಟರ್ ಬರಿತೀನಿ ಅದಕ್ಕೆ ನನಗೆ ರಿಪ್ಲೈ ಬರಬೇಕು, ಅದರಿಂದ ಕೆಲಸ, ಆ ರೀತಿಯಾದಂತಹ ಆಕಾಂಕ್ಷೆಗಳನ್ನ ಇಟ್ಕೊಂಡು ಬರೆದ್ರೆ ಅಲ್ಲಿ ಬರವಣಿಗೆ ಗಟ್ಟಿಯಾಗಲ್ಲ, ಬರವಣಿಗೆ ಓದುಗನ ಮನಸ್ಸನ್ನ ಸ್ಪಷ್ಟವಾಗಿ ತಲುಪಲ್ಲ. ಆಗ್ಬಿಟ್ಟು ಅದೆಲ್ಲವನ್ನು ಕೂಡ ಬಿಟ್ಟು ಬರೆದಂದೇ ಮತ್ತೆ ಮತ್ತೆ ತಿದ್ದಿ ತೇಡಿ ಅದಕ್ಕೊಂದು ರೂಪ ಕೊಟ್ಟು ಪದೇ ಪದೇ ಓದಿದಾಗ ಚೇಂಜಸ್ ಗೊತ್ತಾಗುತ್ತೆ, ಎಲ್ಲಿ ಏನು ಬದಲಾವಣೆ ಮಾಡಬೇಕು ಅಂತ. ಹಾಗೆ ಬರೆದ್ರೆ ಉತ್ತಮ ಅಂತ ನನಗನ್ಸುತ್ತೆ, ಅದನ್ನ ನಾನು ಕೂಡ ಮಾಡ್ತಾ ಬಂದಿದೆ.
0: 29 ಲೇಖನವನ್ನ ಬರೀಬೇಕಾದ್ರೆ ಏನೆಲ್ಲ ಸವಾಲುಗಳನ್ನ ಎದುರಿಸಿದ್ರಿ ನೀವು?
1: ನನಗೆ 29 ಲೇಖನಗಳ ಕಾನ್ಸೆಪ್ಟ್ ಅಷ್ಟೇ ಅಲ್ಲ, ನನ್ನ ಕಣ್ಣು ಮುಂದೆ 100-150 ಲೇಖನಗಳ ಕಾನ್ಸೆಪ್ಟ್ ಇತ್ತು, ವಿಚಾರಗಳಿತ್ತು. ಮಧ್ಯಮವರ್ಗದ ಜೀವನ ನಾನು 100-150 ಪಟ್ಟಿ ಮಾಡಿ ಅದರಲ್ಲಿ ಯಾವುದನ್ನ ಆಯ್ಕೆ ಮಾಡಬೇಕು, ಯಾವುದನ್ನ ಪುಸ್ತಕಕ್ಕೆ ಹಾಕಬೇಕು, ಯಾವುದನ್ನ ಬೇಡ ಅನ್ನುವಂಥದ್ದನ್ನ ಅಳೆದು ತೂಗಿ ಲೆಕ್ಕ ಹಾಕಿ 29 ಲೇಖನಗಳನ್ನ ಆಯ್ದುಕೊಂಡೆ. ಸುಮಾರು ಕತೆ ಇತ್ತು, ಮಧ್ಯಮ ವರ್ಗದ ಜೀವಿಗಳ ಬದುಕು, ಒಬ್ಬ ಕ್ರಿಕೆಟರ್ ಕತೆ ಇತ್ತು, ಒಬ್ಬ ಅಂಗವಿಕಲೆ ಬದುಕನ್ನ ಕಟ್ಕೊಂಡಂತ ಕತೆ ಇತ್ತು. ನಾನು ಖಂಡಿತವಾಗಿಯೂ ಫೋನ್ ಮಾಡಿದ್ದೇನೆ ಅವರಿಗೆ, ಕೇಳಿದ್ದೀನಿ, ಅವರ ಕತೆಗಳಿಗೆ ಕಿವಿಯಾಗಿದ್ದೇನೆ. ಬರ್ಕೊಳ್ಳುವಾಗ ನನ್ನ ಪುಸ್ತಕ ತೊಯ್ಯುವಷ್ಟು ಹತ್ತಿದ್ದೀನಿ, ಆ ನನ್ನ ಕಣ್ಣೀರು ಆ ಪುಸ್ತಕದ ಮೇಲೆ ಬಿದ್ದಿದೆ. ಅವರ ಕತೆಗಳಿಗೆ ಕಿವಿಯಾಗಿದ್ದೇನೆ, ಫೋನ್ ಮಾಡಿ ನೀವು ಏನ್ ಮಾಡ್ತಿದ್ದೀರಿ ಏನು ಅಂತ ವಿಚಾರಿಸುವಾಗ, ಅವರು ಬದುಕಿನ ಕತೆಗಳನ್ನ ಹೇಳುವಾಗ ತುಂಬಾ ನನಗೆಲ್ಲ ಒಂದ್ ಕಡೆ ಬೇಸರ ಅನ್ಸಿದ್ದು ಇದೆ. ಯಾವ ವ್ಯಕ್ತಿ, ಯಾವ ಬರಹ ನನ್ನ ಮನಸ್ಸಿನ ಕದ ತಟ್ತೋ ಅಂತಹ ಲೇಖನಗಳನ್ನ ಮಾತ್ರ ನಾನು ಆಯ್ದುಕೊಂಡೆ. ತಿಥಿಯೂಟ ಮತ್ತು ಅವಳು ಅನ್ನುವಂತ ಒಂದು ಲೇಖನ ಇದೆ, ಆ ಲೇಖನವನ್ನ ನಾನು ದುಃಖಿಸಿ ಹತ್ತಿದ್ದೇನೆ ಆ ಲೇಖನ ಬರೆಯುವಾಗ, ಮತ್ತೆ ಫೋನ್ ಮಾಡಿ ಆ ಹುಡುಗಿಯ ಅಷ್ಟು ಮಾಹಿತಿಯನ್ನ ಕಲೆ ಹಾಕುವಾಗ. ನಾನು ಯಾವುದನ್ನು ಕೂಡ ಇಲ್ಲಿ ಬರಿಬೇಕು ಅಂತ ನಾನೇ ಸ್ವತಃ ಇಮ್ಯಾಜಿನ್ ಮಾಡ್ಕೊಂಡು, ಕಂಪ್ಲೀಟ್ ಇಮ್ಯಾಜಿನೇಷನ್ ಇಲ್ಲ ಅಲ್ಲಿ. ಎಲ್ಲವೂ ಕೂಡ ಒಬ್ಬೊಬ್ಬರ ಕತೆ, ಅದು ಒಂದೊಂದು ಲೇಖನ ಒಬ್ಬೊಬ್ಬರ ಜೀವನವನ್ನ, ಒಬ್ಬರ ಜೀವನ ಕಥೆಯನ್ನ ಪ್ರತಿನಿಧಿಸುತ್ತೆ. ಹಾಗಾಗ್ಬಿಟ್ಟು ಎಲ್ಲ ಒಂದ್ ಕಡೆ ನನಗೆ ಅದು ಸವಾಲಾಯಿತು, ಯಾವ್ದನ್ನ ಹಾಕ್ಬೇಕು ಯಾವ್ದನ್ನ ಬಿಡಬೇಕು ಅಂತ. ಕೊನೆಗೆ ನನಗೆ ಕನ್ಫ್ಯೂಷನ್, ಹೋ ಅದಾಕಿದ್ರೆ ಚೆನ್ನಾಗಿ, ಇದಾಕಿದ್ರೆ ಚೆನ್ನಾಗಿ, ಇದನ್ನ ಕಣ ಅದನ್ನ ಕಣ ಅದನ್ನ ಕಣ ಇದನ್ನ. ಬಟ್ ಕಂಪ್ಲೀಟ್ ಆಗಿ ಒಂದ್ ಒಳ್ಳೆ 29 ಲೇಖನಗಳನ್ನ ಆಯ್ದು ಪುಸ್ತಕಕ್ಕೆ ಹಾಕದೆ. ಇನ್ನು ತುಂಬಾ ಅದು ಅಷ್ಟು ಆಗ್ಬೋದಿತ್ತು, ಬಟ್ ಹಣಕಾಸಿನ ವಿಚಾರ ಇದೆಯಲ್ಲ, ದುಡ್ಡಿನ ವಿಚಾರ, ಅಷ್ಟು ಅನ್ನ ಪ್ರಿಂಟ್ ಮಾಡಿಸ್ಲಿಕ್ಕೆ ದುಡ್ಡು ಬಹಳ ಆಗುತ್ತೆ, ನನ್ನ ಹತ್ರ ಅಷ್ಟು ದುಡ್ಡು ಇರಲಿಲ್ಲ. ಆಗ್ಬಿಟ್ಟು 29 ಲೇಖನಗಳನ್ನ ಮಾತ್ರ ಅದ್ರೊಳಗೆ ಹಾಕುತ್ತೆ.
0: ಒಬ್ಬ ಯುವ ಬರಹಗಾರನಾಗಿ, ಸೊ ಈಗ ಫಿನಾನ್ಷಿಯಲಿ ನೀವು ಸ್ಟ್ರಾಂಗ್ ಇರೋದಿಲ್ಲ, ಸೊ ಯಾವ ರೀತಿಯ ಬಜೆಟ್ ಪ್ಲಾನ್ಗಳೆಲ್ಲ ಹೇಗಾಯ್ತು ಪುಸ್ತಕವನ್ನ ಹೊರ ತರಬೇಕಾದ್ರೆ?
1: ಜಗತ್ತಲ್ಲಿ ದುಡ್ಡಿಲ್ಲದೆ ಏನೂ ಆಗಲ್ಲ, ಮನೆಯ ಉದಾಸಲಿನಿಂದ ಹೊರಗಡೆ ಕಾಲಿಟ್ರೆ ನಮಗೆ ದುಡ್ಡು ಬೇಕು. ಆಗಿಬಿಟ್ಟು ಬರವಣಿಗೆನು ಕೂಡ ಅದರಿಂದ ಏನು ಹೊರತಾಗಿಲ್ಲ, ಬರವಣಿಗೆಗೂ ಒಂದಷ್ಟು ದುಡ್ಡು ಬೇಕಾಗತ್ತೆ. ಪತ್ರಿಕೆಗೆ ಬರೆಯೋದು ಬೇರೆ, ಅಂಕಣಗಳನ್ನು ಬರೆಯೋದು ಬೇರೆ, ವೆಬ್ಸೈಟ್ಗಳಿಗೆ ಬರೆಯೋದು ಬೇರೆ, ಬಟ್ ಪುಸ್ತಕ ಮಾಡಲಿಕ್ಕೆ ಒಂದಷ್ಟು ದುಡ್ಡು ಅಂತ ಬೇಕಾಗತ್ತೆ. ಪ್ರಕಾಶಕರು ಇದ್ರೆ ಏನು ಅನ್ಸಲ್ಲ, ಅಂದ್ರೆ ಪುಸ್ತಕ ಪ್ರಕಾಶಕರು ಇದ್ರೆ ಅವ್ರು ಒಂದಷ್ಟು ದುಡ್ಡು ಹಾಕ್ತಾರೆ, ನಾವು ಅದಕ್ಕೆ ಪ್ರಮೋಷನ್ ಮಾಡಿ ಅವರಿಗೆ ಒಂದಷ್ಟು ಮಾರಾಟ ಆಗೋ ರೀತಿ ಮಾಡಿದ್ರೆ, ಚೆನ್ನಾಗಿ ಬರೆದ್ರೆ ಅಷ್ಟು ಸಮಸ್ಯೆ ಆಗಲ್ಲ. ಈಗ ನಂತರ ಯುವ ಬರಹಗಾರಿರ್ತಾರಲ್ಲ, ಅವರ ಪುಸ್ತಕವನ್ನು ಪ್ರಕಾಶನ ಮಾಡಲಿಕ್ಕೆ ಯಾರು ಮುಂದೆ ಬರಲ್ಲ, ಅಂಥವರಿಗೆ ದುಡ್ಡಿನ ಅವಶ್ಯಕತೆ ಇರುತ್ತೆ. ಹಾಗಾಗ್ಬಿಟ್ಟು ಇವತ್ತು ಪೇಜ್ಗಳ ರೇಟ್ ಜಾಸ್ತಿ ಆಗಿದೆ, ಮತ್ತೆ ಕಲಾವಿದರು ಕೂಡ ಇವತ್ತು ಒಂದು ಮುಖಪುಟ ಮಾಡಿಸ್ಲಿಕ್ಕೆ ಹೆಚ್ಚು ಕಡಿಮೆ 3,500-4,000 ಬೇಕು. ಪುಸ್ತಕ ಒಂದು 500 ಕಾಪಿ ಪುಸ್ತಕ ಮಾಡಲಿಕ್ಕೆ ಒಂದು 35,000-40,000 ದುಡ್ಡು ಬೇಕು. ಹಾಗಾಗ್ಬಿಟ್ಟು ಫಿನಾನ್ಷಿಯಲಿ ಏನು ಅಂತಂದ್ರೆ, ನಾನು ಕೊಡೋ ಸಣ್ಣ ಸಜೆಷನ್ ಏನು ಅಂತಂದ್ರೆ, ಫಸ್ಟ್ ದುಡ್ಡು ನಿಮ್ಮ ಹತ್ರ ಇದೆಯಾ, ಪುಸ್ತಕಕ್ಕೆ ಆಗುವಷ್ಟು ದುಡ್ಡು ಇದೆಯಾ, ಟೈಟ್ ಆಗಿ ತುಂಬಾ ಬಜೆಟ್ ಪ್ಲಾನ್ ಮಾಡಿ, ಯಾವ್ಯಾವುದಕ್ಕೆ ಎಷ್ಟೆಷ್ಟು, ಪುಸ್ತಕ ಪ್ರಕಟಣೆಗೆ ಎಷ್ಟು, ನನ್ನ ಪ್ರಮೋಷನ್ಗೆ ಎಷ್ಟು ಎತ್ತಿಡಬೇಕು, ಕವರ್ ಪೇಜ್ಗೆ ಎಷ್ಟಾಗುತ್ತೆ, ಆ ರೀತಿಯಾದಂಥ ಪ್ಲಾನ್ ಮಾಡಿ ಪುಸ್ತಕವನ್ನ ಹೊರತಂದ್ರೆ ತುಂಬಾ ಅಂದ್ರೆ ಫಿನಾನ್ಷಿಯಲಿ ಶಿಸ್ತಿರಬೇಕು, ಆರ್ಥಿಕ ಶಿಸ್ತಿರಬೇಕು. ಪುಸ್ತಕವನ್ನ ಎಲ್ಲ ಒಂದ್ ಕಡೆ ಒಂದು ಪ್ರಾಪರ್ ಬಜೆಟ್ ಇಟ್ಕೊಂಡು ಮಾಡಿದ್ರೆ ಖಂಡಿತವಾಗಿಯೂ ಅದನ್ನ ಓದುಗರಿಗೆ ತಲುಪಿಸಬಹುದು ಅಂತ ನನಗನ್ಸುತ್ತೆ. ಅದು ಏನು ಕಷ್ಟ, ಪಬ್ಲಿಷರ್ ಇದ್ರೆ ಕಷ್ಟ ಆಗಲ್ಲ, ಬಟ್ ಸ್ವಪ್ರಕಾಶನ ಇದ್ದಾಗ ಈ ರೀತಿಯಾದಂತಹ ಅಳೆದು ತೂಗಿ ಲೆಕ್ಕಾಚಾರ ಹಾಕ್ಬೇಕಾಗತ್ತೆ.
0: ಸೊ ಯುವ ಮನಸ್ಸುಗಳು ನಿಮ್ಮ ಬರವಣಿಗೆಗೆ ಅಭಿಮಾನಿಗಳಾಗಿ ಆ ರೀತಿ ಯಾವ ರೀತಿಯಾದರೂ ರೆಸ್ಪಾನ್ಸ್ಗಳು ಬಂದಿದ್ಯಾ?
1: ಇತ್ತೀಚೆಗೆ ಓದುಗರೊಬ್ರು ಹೇಳ್ತಾ ಇದ್ರು ಏನು ಅಂತಂದ್ರೆ, ಇನ್ನು ಮೊನ್ನೆ ತಾನೇ ಓದ್ ಮುಗಿಸಿದ್ದಾರೆ ಪುಸ್ತಕವನ್ನ. ಅವ್ರು ಹೇಳ್ತಾ ಇದ್ರು ತುಂಬಾ ಚೆನ್ನಾಗಿ ಕಟ್ಕೊಟ್ಟಿದ್ದೀರಾ ಅಂದ್ರೆ, ವಿವರಣಾ ಸಹಿತವಾಗಿ, ವಿವರಣೆ ಶೈಲಿ ಆಗಿರ್ಬೋದು, ಉದಾಹರಣೆ ಸಹಿತ ವಿವರಣೆ ಆಗಿರ್ಬೋದು, ಉಪದೇಶವನ್ನ ನೀಡದೆ ಬರೀ ಉಪದೇಶವನ್ನ ಉದಾಹರಣೆಯನ್ನ ಎರಡು ಒಟ್ಟೊಟ್ಟಾಗಿ ಇನ್ನು ರಸವತ್ತಾಗಿ ಅಕ್ಷರ ರೂಪ ಕೇಳಿಸಿ ಕಳಿಸಿದ್ರ, ಅದು ತುಂಬಾ ಇಷ್ಟ ಆಯ್ತು ನಮಗೆ. ಅದರಲ್ಲೂ ಎಸ್ಪೆಷಲಿ ಒಂದೇ ಲುಕ್ಕಿಗೆ ಬಿದ್ದರೆ ಹೇಗೆ ಎನ್ನುವಂತಹ ಲೇಖನದ ಬಗ್ಗೆ ತುಂಬಾ ಚರ್ಚೆಗಳು ನಡೀತಾ ಇದಾವೆ. ಅದೆಲ್ಲರೂ ಸ್ಟೇಟಸ್ ಸ್ಟೋರಿಗಳು ಹಾಕೋತಾ ಇದ್ದಾರೆ, ಅದ್ರ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ನಡೀತಾ ಇದೆ, ನನ್ನ ಕಮೆಂಟ್ ನಲ್ಲಿ ಯುದ್ಧ ನಡೆಯುತ್ತೆ. ಕೆಲವರು ಇದು ಪಾರ್ಶಿಯಲಿ ಕರೆಕ್ಟ್ ಅಂತಾರೆ, ಇನ್ನು ಕೆಲವರು ನೀವು ಎಲ್ಲರನ್ನು ಜನರಲೈಸ್ ಮಾಡಿ ಹೇಗೆ ಹೇಳ್ತೀರಾ ಅಂತಾರೆ, ಇನ್ನು ಕೆಲವರು ಅವರವರೇ ಕಿತ್ತಾಡ್ತಾರೆ. ಖಂಡಿತವಾಗಿಯೂ ಇದು ನಿಜ ಅಂತ ಕೆಲವರು ಹೇಳ್ತಾರೆ. ಆ ಕಿತ್ತಾಟವನ್ನ ನೋಡಿದಾಗ ಬರ್ದದಕ್ಕೂ ಸಾರ್ಥಕ ಆಯ್ತು ಅಂತ ನನ್ಗೆ ಅನ್ಸುತ್ತೆ.
0: ಮಿಡಲ್ ಕ್ಲಾಸ್ ಮೇನ್ ನಿಮ್ಮ ಕನಸಿನ ಪುಸ್ತಕ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ, ಎಷ್ಟು ಖುಷಿ ಇದೆ ಪುಸ್ತಕವನ್ನ ಬಿಡುಗಡೆಗೊಳಿಸಿರೋದು.
1: ತುಂಬಾ ಖುಷಿ ಇದೆ, ಅದು ನನ್ನ ನಿರಂತರ ತಪಸ್ಸು, ಒಂದು ವರ್ಷಗಳ ನಿರಂತರ ಹೋರಾಟ ತಪಸ್ಸು. ನಾನು ತುಂಬಾ ಒಂದು 9 ತಿಂಗಳು ನನ್ನ ಮನಸ್ಸಲ್ಲಿ ಹಾಗೆ ಇಟ್ಕೊಂಡಿದ್ದೆ, ಅದನ್ನ ಬರೀತಾ ಪಬ್ಲಿಷ್ ಆಗುತ್ತೋ ಇಲ್ವೋ ಅಂದ್ಕೊಂಡು ಕೆಲಸ ಆಗುತ್ತೋ ಇಲ್ಲ, ಮುಂಚೆ ಹೇಳ್ಕೊಳ್ಳೋದು ಬೇಡ, ನೋಡೋಣ ಕಾಯೋಣ ಅಂತ ಹಾಗೆಯೇ ಇಟ್ಕೊಂಡಿದ್ದೆ. ಯಾವಾಗ ಪುಸ್ತಕ ಪಬ್ಲಿಷ್ ಆಗುತ್ತೆ ಎನ್ನುವಂಥದ್ದು ಕನ್ಫರ್ಮ್ ಆಯ್ತು, ಆಗ ನಾನು ಅದನ್ನ ಬಹಿರಂಗವಾಗಿ ನನ್ನ ಪುಸ್ತಕ ಬರ್ತಿದೆ ಅಂತ ಹೇಳ್ಕೊಂಡೆ. ಖಂಡಿತವಾಗಿ ಅದು ನನಗೆ ತುಂಬಲಾರದ ಖುಷಿ ಕೊಟ್ಟಿದೆ.
0: ಸೊ ಕೊನೆಯದಾಗಿ, ಮಿಡಲ್ ಕ್ಲಾಸ್ ಮೇನಿಯಾ ಪುಸ್ತಕವನ್ನ ಜನರು ಯಾಕೆ ಓದಬೇಕು?
1: ಯಾಕೆ ಓದಬೇಕು

0: ಗಳು ಸವಾಲುಗಳು ಇರೋದೇ ಎದುರಿಸ್ಲಿಕ್ಕಲ್ವಾ. ಹಾಗಾಗ್ಬಿಟ್ಟು ಸಾಸಿವೆ ಕಾಳಿನ ಸವಾಲಿಗೆ ಕುಂಬಳಕಾಯಿ ಗಾತ್ರದ ಜೀವನವನ್ನ ನಾನು ತ್ಯಾಗ ಮಾಡ್ತೇನೆ ಎನ್ನುವಂತ ಯುವ ಮನಸ್ಸುಗಳು, ಒಂದು ಇವತ್ತು ಒಂದು PUC ರಿಸಲ್ಟ್ ಬಂದ್ರೆ ತಾನು ಅಂದುಕೊಂಡಷ್ಟು ಮಾರ್ಕ್ಸ್ ಬರದೆ ಹೋದ್ರೆ ಇವತ್ತು ಏನೆಲ್ಲ ಘಟನೆಗಳಾಗ್ತವೆ. ನಾವು ಎಸ್ಪೆಷಲಿ ನಾವು ಜರ್ನಲಿಸಮಲ್ಲಿದ್ದು ಹುಡುಕೋತಿರ್ತೀವಿ ಎಲ್ಲೆಲ್ಲಿ ಏನೇನ ಆಗಿದೆ, ರಿಸಲ್ಟ್ ಬಂದಿದೆ, ಯಾರ್ಯಾರು ಕೆರೆ ಬಾವಿ ನೋಡ್ಕೊಂಡಿದ್ದಾರೆ ಅಂತ. ಹಾಗಾಗ್ಬಿಟ್ಟು ತಮ್ಮನ್ನ ತಾವು ಗಟ್ಟಿಗೊಳಿಸ್ಕೋಬೇಕು. ಈ ಸವಾಲುಗಳು, ಕಷ್ಟ ಇವತ್ತು ಬರುತ್ತೆ ನಾಳೆ ಹೋಗುತ್ತೆ ಅಂತ ಅನ್ಕೊಳ್ಳುವಂತಹ ಭಾವ ಓದುಗರಲ್ಲಿ ಬರಬೇಕು. ಬರಬೇಕು ಅಂತಾನೆ ನಾನು ಬರೆದಿರೋದು. ಆ ಭಾವ ಓದುಗನಲ್ಲಿ ಬಂದ್ರೆ ನಿಜಕ್ಕೂ ನಾನು ಬರೆದದಕ್ಕೂ ಸಾರ್ಥಕ ಆಯ್ತು ನಾನು ಅಂತ ನಾನು ಅನ್ಕೊಳ್ತೇನೆ. ಅದಕ್ಕಾಗಿ ಪುಸ್ತಕವನ್ನ ಯುವ ಮನಸ್ಸುಗಳು ಓದಬೇಕು ಅಂತ ನಾನು ಕೇಳ್ತೇನೆ.
1: ವಿದ್ಯಾರ್ಥಿ ಜೀವನದಲ್ಲಿ ಪುಸ್ತಕ ಹೊರತಂದು ಎಲ್ಲಾ ಯುವ ಬರಹಗಾರರಿಗೆ, ಓದುಗಾರರಿಗೆ ನೀವು ಸ್ಫೂರ್ತಿಯಾಗಿದ್ದೀರಿ. ನಿಮ್ಮ ಬರವಣಿಗೆ ಕೃಷಿ ಹೀಗೆ ಸಾಗಲಿ. ಇನ್ನಷ್ಟು ಪುಸ್ತಕಗಳನ್ನ ನೀವು ಬರೆದು ಹೊರತರುವಂತಾಗಲಿ ಅಂತ ನಿಮಗೆ ಶುಭಾಶಯಗಳನ್ನ ಕೋರ್ತಾ ಇದ್ದೇವೆ. ಥ್ಯಾಂಕ್ ಯು.
0: ಥ್ಯಾಂಕ್ ಯು ಕವನ್ ಅವರೇ.

ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಎಸ್ಡಿಎಂ ಕಾಲೇಜಿನ

0: ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ ಇಲ್ಲಿನ ಜನಸಮುದಾಯದ ಭಾಷೆಯಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳು ನಿರಂತರವಾಗಿ ಪ್ರಸಾರವಾಗುತ್ತಿವೆ. ಇದು STM ಶಿಕ್ಷಣ ಸಂಸ್ಥೆಯು ಸಮಾಜಕ್ಕೆ ಸೇವಾ ರೂಪದಲ್ಲಿ ನೀಡುತ್ತಿರುವ ಒಂದು ಅಮೂಲ್ಯವಾದ ಸಾಮುದಾಯಿಕ ಕೊಡುಗೆಯಾಗಿದೆ. ನಮ್ಮ ಈ ಬಾನುಲಿಯು ಕೇವಲ ಮನರಂಜನೆಗೆ ಸೀಮಿತವಾಗದೆ ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಅರಿವು ಮತ್ತು ಈ ರೀತಿಯ 10 ಹಲವು ಉಪಯುಕ್ತ ಮಾಹಿತಿಗಳ ಹಂಚಿಕೆಗೆ ವೇದಿಕೆಯಾಗಿದೆ. ಅಷ್ಟೇ ಅಲ್ಲದೆ ನಮ್ಮ ಮಣ್ಣಿನ ಸೊಗಡಿನ ಸ್ಥಳೀಯ ಭಾಷೆಗಳಲ್ಲಿ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಬಿತ್ತರಿಸುತ್ತಿರುವ ಈ ಭಾಗದ ಏಕೈಕ ಮತ್ತು ಪ್ರಬಲ ಮಾಧ್ಯಮ ಇದಾಗಿದೆ. ವಿಶೇಷವಾಗಿ ಬೆಳ್ತಂಗಡಿಯ ಜನತೆ ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ STM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ಬೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್ನ ಹುಡುಕಾಟದಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಆಯ್ಕೆಯಾಗಿರಲಿ SDM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಉಜಿರೆ.
2: ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡಾಟಾ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಹಾಗೂ ಸಿವಿಲ್ ಇಂಜಿನಿಯರಿಂಗ್.
1: ಗುಣಮಟ್ಟದ ತಾಂತ್ರಿಕ ಶಿಕ್ಷಣ, ನುರಿತ ಪ್ರಾಧ್ಯಾಪಕರು, ಆಧುನಿಕ ಲ್ಯಾಬ್, ಹಾಸ್ಟೆಲ್ ಸೌಲಭ್ಯ ಹಾಗೂ ಅತ್ಯುತ್ತಮ ಪ್ಲೇಸ್ಮೆಂಟ್.
2: ಈಗಲೇ ಪ್ರವೇಶಾತಿ ಆರಂಭಗೊಂಡಿದೆ. ಕಾಂಟ್ಯಾಕ್ಟ್ 8762127991 ಅಥವಾ 0825623691.
1: SDM ಇಂಜಿನಿಯರಿಂಗ್ ಕಾಲೇಜ್ ಉಜರೆ, ಎಕ್ಸಲೆನ್ಸ್ ಇನ್ ಎಜುಕೇಶನ್, ಕಮಿಟ್ಮೆಂಟ್ ಟು ಸೊಸೈಟಿ.
3: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಅಭಯ ದಾಮ್ಲೆ. ಮುಖ್ಯಾಂಶಗಳು. ಭಾರತ ನ್ಯೂಜಿಲೆಂಡ್ ನಡುವೆ ರಕ್ಷಣಾ ಪಶುಸಂಗೋಪನೆ ಸೇರಿ 5 ಪ್ರಮುಖ ಒಪ್ಪಂದಗಳಿಗೆ ಸಹಿ. ಇಂಡೋ ಪೆಸಿಫಿಕ್ ಪ್ರಾಂತ್ಯದಲ್ಲಿ ಶಾಂತಿ, ಸ್ಥಿರತೆ, ಭದ್ರತೆ ಬಲವರ್ಧನೆಯಲ್ಲಿ ಭಾರತ ನ್ಯೂಜಿಲೆಂಡ್ ಪ್ರಮುಖ ಪಾತ್ರ, ಪ್ರಧಾನಿ ನರೇಂದ್ರ ಮೋದಿ. ದೇಶದ ಕರಾವಳಿಯ ಸಂಪೂರ್ಣ ಭದ್ರತೆಗೆ ಸರ್ಕಾರ ಕಟಿಬದ್ಧ, ಗೃಹ ಸಚಿವ ಅಮಿತ್ ಶಾ ಪ್ರತಿಪಾದನೆ. ಸ್ವದೇಶಿ ನಿರ್ಮಿತ ಮಹೇಂದ್ರಗಿರಿ F-38 ಯುದ್ಧ ನೌಕೆ ನೌಕಾಪಡೆಗೆ ಇಂದು ಸೇರ್ಪಡೆ. ಹಾಗೂ ಫಿಫಾ ವಿಶ್ವಕಪ್, ಬೆಲ್ಜಿಯಂ ವಿರುದ್ಧ ಸ್ಪೇನ್ಗೆ ರೋಚಕ ಗೆಲುವು, ಸೆಮಿಫೈನಲ್ ಪ್ರವೇಶ. ವಾರ್ತೆಗಳ ವಿವರ. ರಕ್ಷಣಾ ಪಶುಸಂಗೋಪನೆ, ಪ್ರವಾಸೋದ್ಯಮ, ಕ್ರೀಡೆ ಹಾಗೂ ವಿಪತ್ತು ನಿರ್ವಹಣೆ ಸೇರಿದಂತೆ 5 ಪ್ರಮುಖ ಒಪ್ಪಂದಗಳಿಗೆ ಭಾರತ ಮತ್ತು ನ್ಯೂಜಿಲೆಂಡ್ ಇಂದು ಸಹಿ ಹಾಕಿವೆ. ನ್ಯೂಜಿಲೆಂಡ್ನ ಆಕ್ಲೆಂಡ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಅಲ್ಲಿನ ಪ್ರಧಾನಿ ಕ್ರಿಸ್ಟೋಫರ್ ಲಕ್ಸನ್ ನಡುವೆ ನಡೆದ ನಿಯೋಗ ಮಟ್ಟದ ಮಾತುಕತೆ ನಂತರ ಒಪ್ಪಂದಗಳನ್ನು ವಿನಿಮಯ ಮಾಡಿಕೊಳ್ಳಲಾಯಿತು. ಸೇನಾ ಸಹಕಾರ ಮತ್ತು ಎರಡೂ ದೇಶಗಳ ನಡುವಿನ ಕಾರ್ಯತಂತ್ರ ಮಾತುಕತೆ ಮುಂದುವರೆಸುವ ಉದ್ದೇಶವನ್ನು ರಕ್ಷಣಾ ಒಡಂಬಡಿಕೆ ಹೊಂದಿದೆ. ಸಂಶೋಧನೆ, ಆವಿಷ್ಕಾರ ಮತ್ತು ಉತ್ತಮ ವಿಧಾನಗಳನ್ನು ಪಶುಸಂಗೋಪನೆ ಕುರಿತ ಒಪ್ಪಂದ ಉತ್ತೇಜಿಸಲಿದೆ. ಪ್ರವಾಸೋದ್ಯಮ ಕುರಿತ ಒಪ್ಪಂದ ಪ್ರವಾಸ ವಲಯದಲ್ಲಿ ಸಹಕಾರವನ್ನು ಬಲಪಡಿಸಲಿದೆ. ಕ್ರೀಡಾಭಿವೃದ್ದಿ ಮತ್ತು ಅಥ್ಲೀಟ್ಗಳ ವಿನಿಮಯದಲ್ಲಿ ಸಹಭಾಗಿತ್ವವನ್ನು ಬಲಪಡಿಸಲು ಜಂಟಿ ಕಾರ್ಯಯೋಜನೆಯನ್ನು ಸಹ ಎರಡೂ ದೇಶಗಳು ಅನುಮೋದಿಸಿವೆ. ವಿಪತ್ತು ನಿರ್ವಹಣಾ ಕುರಿತ ಒಡಂಬಡಿಕೆಯು ವಿಪತ್ತು ಎದುರಿಸುವ ಸನ್ನದ್ದತೆ, ತುರ್ತು ನಿರ್ವಹಣೆಯಲ್ಲಿ ಸಹಕಾರವನ್ನು ಹೆಚ್ಚಿಸಲಿವೆ. ಈ 5 ಒಪ್ಪಂದಗಳು ಭಾರತ ನ್ಯೂಜಿಲೆಂಡ್ ನಡುವಿನ ವೃದ್ಧಿಯಾಗುತ್ತಿರುವ ಪಾಲುದಾರಿಕೆಗೆ ಮತ್ತು ಕಾರ್ಯತಂತ್ರ, ಆರ್ಥಿಕ ಮತ್ತು ಜನರ ನಡುವಿನ ಸಂಪರ್ಕ ವಲಯಗಳಲ್ಲಿ ಸಹಕಾರ ಭದ್ರತೆಗೆ ನಿದರ್ಶನವಾಗಿವೆ. ಇದಕ್ಕೂ ಮುನ್ನ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ ಅವರು, ನ್ಯೂಜಿಲೆಂಡ್ನ ತಮ್ಮ ಪ್ರವಾಸ ಎರಡೂ ದೇಶಗಳ ನಡುವಿನ ದ್ವಿಪಕ್ಷೀಯ ಸಂಬಂಧಗಳಲ್ಲಿ ಮೈಲುಗಲ್ಲಾಗಲಿದ್ದು ಬಾಂಧವ್ಯಗಳ ವೃದ್ಧಿಗೆ ಹೊಸ ವೇಗ ನೀಡಲಿದೆ. ಕಡಿಮೆ ಅವಧಿಯಲ್ಲಿ ಮುಕ್ತ ವ್ಯಾಪಾರ ಒಪ್ಪಂದ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸುವ ನ್ಯೂಜಿಲೆಂಡ್ನ ಕಾರ್ಯಗಳು ಶ್ಲಾಘನೀಯ. ಎರಡೂ ದೇಶಗಳು ಇದೀಗ ಕಾರ್ಯತಂತ್ರ ಪಾಲುದಾರಿಕೆ ಸ್ಥಾಪನೆಯತ್ತ ಮಹತ್ವದ ಹೆಜ್ಜೆ ಇಟ್ಟಿವೆ ಎಂದು ಹೇಳಿದರು. ಇಂಡೋ ಪೆಸಿಫಿಕ್ ಪ್ರಾಂತ್ಯದಲ್ಲಿ ಶಾಂತಿ, ಸ್ಥಿರತೆ ಮತ್ತು ಭದ್ರತೆ ಬಲಪಡಿಸಲು ಭಾರತ ಮತ್ತು ನ್ಯೂಜಿಲೆಂಡ್ ಪ್ರಮುಖ ಪಾತ್ರ ವಹಿಸಿವೆ. ನ್ಯೂಜಿಲೆಂಡ್ನ ತಮ್ಮ ಈ ಪ್ರವಾಸ ದ್ವಿಪಕ್ಷೀಯ ಬಾಂಧವ್ಯಗಳನ್ನು ಮತ್ತಷ್ಟು ವೃದ್ಧಿಸಿ ಜಾಗತಿಕ ಶಾಂತಿ ಮತ್ತು ಸಮೃದ್ಧತೆಯನ್ನು ಹೆಚ್ಚಿಸುವ ನಿರೀಕ್ಷೆ ಇದೆ ಎಂದು ಹೇಳಿದರು. ಕ್ರಿಸ್ಟೋಫರ್ ಲಕ್ಸನ್ ಮಾತನಾಡಿ, 40 ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ಭಾರತೀಯ ಪ್ರಧಾನಿಯೊಬ್ಬರು ನ್ಯೂಜಿಲೆಂಡ್ಗೆ ಭೇಟಿ ನೀಡುತ್ತಿರುವುದು ಐತಿಹಾಸಿಕ ಮೈಲುಗಲ್ಲಾಗಿದೆ. ವಾಣಿಜ್ಯ ಕಾರ್ಯಸೂಚಿಯಲ್ಲಿ ಎರಡೂ ದೇಶಗಳಲ್ಲಿ ಮಹತ್ವದ ಪ್ರಗತಿ ಸಾಧಿಸಿವೆ. ಮುಕ್ತ ವ್ಯಾಪಾರ ಒಪ್ಪಂದವನ್ನು ಮೀರಿ ಎರಡೂ ದೇಶಗಳ ಸಂಬಂಧಗಳು ವಿಸ್ತರಿಸುತ್ತಿವೆ ಎಂದು ಹೇಳಿದರು. ಇಂದು ಪ್ರಧಾನಿಯವರು ಪ್ರಮುಖ ವಾಣಿಜ್ಯ ಮತ್ತು ಕ್ರೀಡಾ ಗಣ್ಯರೊಂದಿಗೆ ಸಂವಾದ ನಡೆಸಲಿದ್ದಾರೆ. ದೇಶದ ಕರಾವಳಿ ಸಂಪೂರ್ಣ ಭದ್ರತೆಗೆ ಸರ್ಕಾರ ಕಟಿಬದ್ದವಾಗಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ದೆಹಲಿಯಲ್ಲಿ ನಿನ್ನೆ ಕೇಂದ್ರ ಬಂದರು, ಹಡಗು ಮತ್ತು ಜಲಮಾರ್ಗ ಖಾತೆ ಸಚಿವ ಸರ್ಬಾನಂದ ಸೋನೋವಾಲ್ ಅವರೊಂದಿಗೆ ಬಂದರು ಭದ್ರತೆ ಬ್ಯೂರೋನ ಪ್ರಗತಿ ಪರಿಶೀಲನಾ ಸಭೆಯನ್ನುದ್ದೇಶಿಸಿ ಅವರು ಮಾತನಾಡಿದರು. ಬಂದರು ಭದ್ರತೆಗೆ ಕೇವಲ ಪರವಾನಿಗೆ ಹೊಂದಿದ ಖಾಸಗಿ ಭದ್ರತಾ ಸಂಸ್ಥೆಗಳಿಗೆ ಅವಕಾಶ ನೀಡಲಾಗುವುದು ಮತ್ತು ಕೇಂದ್ರೀಯ ಭದ್ರತಾ ಪಡೆಗಳಿಂದ ತರಬೇತಿ ಹೊಂದಿದ ಸಿಬ್ಬಂದಿಯನ್ನು ಮಾತ್ರ ನಿಯೋಜಿಸಲಾಗುವುದು. ಪ್ರಸ್ತುತ ಇರುವ ಮೂಲಸೌಕರ್ಯವನ್ನು ಆರಂಭದಲ್ಲಿಯೇ ಬಳಸಿಕೊಂಡು ಬಂದರು ಭದ್ರತಾ ತರಬೇತಿ ಸಂಸ್ಥೆ ಕಾರ್ಯನಿರ್ವಹಿಸಬೇಕು. ಬಂದರು ಭದ್ರತಾ ಬ್ಯೂರೋ ಅಡಿ ನಿಯೋಜನೆಗೊಂಡ ಎಲ್ಲಾ ಭದ್ರತಾ ಸಿಬ್ಬಂದಿಯ ಸಮಗ್ರ ಮಾಹಿತಿಯನ್ನು ರೂಪಿಸಬೇಕು ಎಂದು ಅಧಿಕಾರಿಗಳಿಗೆ ಸಚಿವರು ಕರೆ ನೀಡಿದರು. ಬಂದರು ಭದ್ರತಾ ಬ್ಯೂರೋ ವ್ಯಾಪ್ತಿಗೆ ಬರುವ ಎಲ್ಲಾ ಬಂದರುಗಳಲ್ಲಿ ಕಂಟೇನರ್ ಸ್ಕ್ಯಾನಿಂಗ್ ವ್ಯವಸ್ಥೆ ಮಾಡಬೇಕು. ವಿಶಾಖಪಟ್ಟಣಂ ಬಂದರು, ಜವಾಹರ್ಲಾಲ್ ನೆಹರು ಬಂದರು ಮತ್ತು ಮುಂದ್ರಾ ಬಂದರು ಸೇರಿದಂತೆ ಪ್ರಮುಖ ಬಂದರುಗಳಲ್ಲಿ ಉದ್ದೇಶಿತ ಭದ್ರತಾ ಸಿದ್ದತೆಗಳ ಕಾರ್ಯವನ್ನು ಆರಂಭಿಸುವಂತೆ ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆಗೆ ಸಚಿವರು ಸೂಚಿಸಿದರು. ಸಭೆಯಲ್ಲಿ ಕೇಂದ್ರ ಗೃಹ ಕಾರ್ಯದರ್ಶಿ, ಬೇಹುಗಾರಿಕೆ ಬ್ಯೂರೋ ನಿರ್ದೇಶಕರು, ಗಡಿ ನಿರ್ವಹಣಾ ಕಾರ್ಯದರ್ಶಿ, ಬಂದರು ಹಡಗು ಜಲಮಾರ್ಗಗಳ ಸಚಿವಾಲಯದ ಕಾರ್ಯದರ್ಶಿ, ಮೀನುಗಾರಿಕೆ ಇಲಾಖೆ ಕಾರ್ಯದರ್ಶಿ, ಸಿಎಎಸ್ಎಫ್ನ ಮಹಾನಿರ್ದೇಶಕರು ಮತ್ತು ಇತರೆ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರಿಂದು ಬಿಹಾರದ ಗಯಾಕ್ಕೆ ಭೇಟಿ ನೀಡಲಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಬಿಹಾರ ಸಾರ್ವಜನಿಕ ಆಡಳಿತ ಮತ್ತು ಗ್ರಾಮೀಣಾಭಿವೃದ್ದಿ ಸಂಸ್ಥೆಯಲ್ಲಿ ಆಯೋಜಿಸಲಾಗಿರುವ ಬಿಹಾರ ವಿಧಾನಸಭೆಯ ಸದಸ್ಯರ ತರಬೇತಿ ಕಾರ್ಯಕ್ರಮದ ಉದ್ಘಾಟನಾ ಅಧಿವೇಶನವನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತೀಯ ನೌಕಾಪಡೆಯ ಸ್ವದೇಶಿ ನಿರ್ಮಿತ ಪ್ರಾಜೆಕ್ಟ್ 17A ಸರಣಿಯ 6ನೇ ಸ್ಟೆಲ್ತ್ ಯುದ್ದನೌಕೆ ಮಹೇಂದ್ರಗಿರಿ F-38 ಇಂದು ವಿಶಾಖಪಟ್ಟಣದಲ್ಲಿ ಭಾರತೀಯ ನೌಕಾಪಡೆಗೆ ಸೇರ್ಪಡೆಯಾಗಲಿದೆ. ರಕ್ಷಣಾ ಸ್ವಾವಲಂಬನೆ ಮತ್ತು ಸ್ವದೇಶಿ ಯುದ್ದನೌಕೆ ನಿರ್ಮಾಣದ ಭಾರತದ ಪಯಣದಲ್ಲಿ ಇದು ಮತ್ತೊಂದು ಮಹತ್ವದ ಮೈಲಿಗಲ್ಲಾಗಲಿದೆ. ವಿಶಾಖಪಟ್ಟಣದಲ್ಲಿ ನೌಕಾ ಸಿಬ್ಬಂದಿಯನ್ನುದ್ದೇಶಿಸಿ ಮಾತನಾಡಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು, ಹಿಂದೂ ಮಹಾಸಾಗರ ಪ್ರಾಂತ್ಯದಲ್ಲಿ ಶಾಂತಿ ಮತ್ತು ಸ್ಥಿರತೆಗೆ ಭಾರತ ಬದ್ದವಾಗಿದೆ. ಸಂಕೀರ್ಣ ಜಾಗತಿಕ ಭದ್ರತಾ ಪರಿಸರದ ನಡುವೆಯೂ ಭಾರತೀಯ ನೌಕಾಪಡೆ ದೇಶದ ಸಾಗರ ವಲಯದ ಹಿತಾಸಕ್ತಿಯನ್ನು ಕಾಪಾಡುತ್ತಿದೆ. ಹಿಂದೂ ಮಹಾಸಾಗರ ಪ್ರಾಂತ್ಯದಲ್ಲಿ ಭಾರತ ಅತಿದೊಡ್ಡ ಮತ್ತು ಅತಿ ಜವಾಬ್ದಾರಿಯುತ ಭಾಗಿದಾರ ದೇಶವಾಗಿದ್ದು, ಈ ಪ್ರಾಂತ್ಯದಲ್ಲಿ ಶಾಂತಿ ಸ್ಥಿರತೆ ಕಾಪಾಡುವುದು ಅಷ್ಟೇ ಜವಾಬ್ದಾರಿಯಾಗಿದೆ ಎಂದು ಹೇಳಿದರು. ಸಮುದ್ರ ಮಾರ್ಗಗಳ ಮೂಲಕ ಭಾರತದ ವಾಣಿಜ್ಯದ ಶೇಕಡ 90% ಪ್ರಮಾಣ ಸಾಗುತ್ತಿರುವುದರಿಂದ ದೇಶದ ಆರ್ಥಿಕ ಪ್ರಗತಿ, ಇಂಧನ ಭದ್ರತೆ ಮತ್ತು ದ್ವೀಪಗಳ ರಕ್ಷಣೆಗೆ ಸಾಗರ ಭದ್ರತೆ ಪ್ರಮುಖವಾಗಿದೆ. ಯುದ್ದ ಸ್ವರೂಪವು ತೀವ್ರ ಬದಲಾವಣೆಯಾಗುತ್ತಿದ್ದು, ಮುಂದಿನ ದಿನಗಳಲ್ಲಿ ಸಂಘರ್ಷಗಳು ಸಹ ಹೊಸ ರೂಪ ಪಡೆಯಲಿವೆ. ಈ ನಿಟ್ಟನಲ್ಲಿ ಸಶಸ್ತ ಪಡೆಗಳು ತಮ್ಮ ಕೌಶಲ್ಯಗಳನ್ನು ಹೆಚ್ಚಿಸಿಕೊಂಡು ಹೊಸ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳಬೇಕು. ಹೊಸ ಭದ್ರತಾ ಸವಾಲುಗಳನ್ನು ಎದುರಿಸಲು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸಿದ್ದರಾಗಿರಬೇಕು ಎಂದು ಸಚಿವರು ಕರೆ ನೀಡಿದರು. ನೌಕಾಪಡೆ ಮುಖ್ಯಸ್ಥ ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್, ಈಸ್ಟರ್ನ್ ನೇವಲ್ ಕಮಾಂಡ್ನ ಫ್ಲಾಗ್ ಆಫೀಸರ್ ಕಮಾಂಡಿಂಗ್ ಇನ್ ಚೀಫ್ ವೈಸ್ ಅಡ್ಮಿರಲ್ ಸಂಜಯ್ ಭಲ್ಲಾ ಹಾಗೂ ನೌಕಾಪಡೆಯ ಇತರ ಹಿರಿಯ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಈ ಸ್ಟೆಲ್ತ್ ಫ್ರಿಗೇಟ್ ಅನ್ನು ಭಾರತೀಯ ನೌಕಾಪಡೆಯ ಯುದ್ದನೌಕೆ ವಿನ್ಯಾಸ ಬ್ಯೂರೋ ದೇಶೀಯವಾಗಿ ವಿನ್ಯಾಸಗೊಳಿಸಿದೆ ಮತ್ತು ಮುಂಬೈನ ಮಜ್ಗಾಂವ್ ಡಾಕ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್ ನಿರ್ಮಿಸಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಪೂರ್ವ ಘಟ್ಟಗಳಲ್ಲಿರುವ ಭವ್ಯ ಮಹೇಂದ್ರಗಿರಿ ಪರ್ವತ ಶ್ರೇಣಿಯ ಹೆಸರನ್ನು ಈ ಯುದ್ದ ನೌಕೆಗೆ ನಾಮಕರಣ ಮಾಡಲಾಗಿದೆ. ಆಧುನಿಕ ಸಂಯೋಜಿತ ಅನಿಲ ಚಾಲನಾ ವ್ಯವಸ್ಥೆಯನ್ನು ಹೊಂದಿರುವ ಈ ಯುದ್ದ ನೌಕೆಯು ಸಮುದ್ರ ಕಾರ್ಯಾಚರಣೆಗಳ ಎಲ್ಲಾ ವಿಧದ ಕಾರ್ಯಗಳಲ್ಲಿ ಹೆಚ್ಚಿನ ವೇಗ ಮತ್ತು ದೀರ್ಘಾವಧಿಯ ಕಾರ್ಯಾಚರಣೆಯ ಸಾಮರ್ಥ್ಯವನ್ನು ಹೊಂದಿದೆ. ಶೇಕಡ 75%ಕ್ಕೂ ಹೆಚ್ಚು ಸ್ವದೇಶಿ ಘಟಕಗಳನ್ನು ಒಳಗೊಂಡಿರುವ ಮಹೇಂದ್ರಗಿರಿ ಯುದ್ದ ನೌಕೆಯು ಕೇಂದ್ರ ಸರ್ಕಾರದ ಆತ್ಮನಿರ್ಭರ ಭಾರತ ಅಭಿಯಾನದ ಯಶಸ್ಸಿಗೆ ಅತ್ಯುತ್ತಮ ಉದಾಹರಣೆಯಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಮುಂಬರುವ ಮುಂಗಾರು ಅಧಿವೇಶನದ ಸಿದ್ದತೆಗಳನ್ನು ಸಂಸದೀಯ ವ್ಯವಹಾರಗಳ ಖಾತೆ ರಾಜ್ಯ ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಮತ್ತು ಸಚಿವ ಡಾ ಎಲ್ ಮುರುಗನ್ ಸಂಸತ್ ಭವನದಲ್ಲಿ ನಿನ್ನೆ ಪರಿಶೀಲಿಸಿದರು. ಸಂಸತ್ತಿನ ಮುಂಗಾರು ಅಧಿವೇಶನ ಇದೇ 20ರಂದು ಆರಂಭಗೊಂಡು ಆಗಸ್ಟ್ 13ರವರೆಗೆ ನಡೆಯಲಿದೆ. ಮುಂಬರುವ ಅಧಿವೇಶನಕ್ಕೆ ನಿಗದಿಪಡಿಸಲಾದ ಶಾಸಕಾಂಗ ವ್ಯವಹಾರಗಳ ಸಮಗ್ರ ಪರಿಶೀಲನೆಯನ್ನು ನಡೆಸಲಾಗಿದೆ ಮತ್ತು ಅಗತ್ಯ ಮಾರ್ಗಸೂಚಿಗಳನ್ನು ನೀಡಲಾಗಿದೆ ಎಂದು ಸಚಿವ ಮೇಘವಾಲ್ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 2ನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಸ್ಪೇನ್ ತಂಡ ಬೆಲ್ಜಿಯಂ ವಿರುದ್ದ 2-1 ಗೋಲುಗಳ ಅಂತರದಿಂದ ರೋಚಕ ಜಯ ಸಾಧಿಸಿ ಸೆಮಿಫೈನಲ್ಗೆ ಪ್ರವೇಶಿಸಿದೆ. ಅಮೆರಿಕದ ಲಾಸ್ ಆಂಜಲೀಸ್ ಕ್ರೀಡಾಂಗಣದಲ್ಲಿ ಕಳೆದ ರಾತ್ರಿ ನಡೆದ ಪಂದ್ಯದ ಮೊದಲಾರ್ಧದ ಮುಕ್ತಾಯಕ್ಕೆ ಉಭಯ ತಂಡಗಳು 1-1 ಗೋಲುಗಳಿಂದ ಸಮಬಲ ಸಾಧಿಸಿದ್ದವು. ಪಂದ್ಯದ 30ನೇ ನಿಮಿಷದಲ್ಲಿ ಫ್ಯಾಬಿಯನ್ ರೂಯಿಸ್ ಗೋಲು ಗಳಿಸಿ ಸ್ಪೇನ್ಗೆ ಮುನ್ನಡೆ ತಂದುಕೊಟ್ಟರು. ಇದಕ್ಕೆ ತಕ್ಕ ತಿರುಗೇಟು ನೀಡಿದ ಬೆಲ್ಜಿಯಂ ತಂಡ 40ನೇ ನಿಮಿಷದಲ್ಲಿ ಚಾರ್ಲ್ಸ್ ಡಿ ಕೆಟಲೇರಿ ಅವರ ಗೋಲಿನ ಮೂಲಕ ಸಮಬಲ ಸಾಧಿಸಿತು. ತದನಂತರ 88ನೇ ನಿಮಿಷದಲ್ಲಿ ಮೈಕಲ್ ಮೆರಿನೋ ಸ್ಪೇನ್ ಪರ ಗೋಲು ಗಳಿಸಿ ಜಯ ತಮ್ಮದಾಗಿಸಿಕೊಂಡರು. ಇಂದು ರಾತ್ರಿ ಮಿಯಾಮಿ ಗಾರ್ಡನ್ಸ್ನಲ್ಲಿ ನಡೆಯಲಿರುವ 3ನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ನಾರ್ವೆ ತಂಡ ಇಂಗ್ಲೆಂಡ್ ಸವಾಲನ್ನು ಎದುರಿಸಲಿದ್ದು, ಈ ಪಂದ್ಯ ಭಾರತೀಯ ಕಾಲಮಾನ ಇಂದು ಮಧ್ಯರಾತ್ರಿ 2:30 ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ನ್ಯೂಜಿಲೆಂಡ್ ನಡುವೆ ರಕ್ಷಣಾ ಪಶುಸಂಗೋಪನೆ ಸೇರಿ 5 ಪ್ರಮುಖ ಒಪ್ಪಂದಗಳಿಗೆ ಸಹಿ. ಇಂಡೋ ಪೆಸಿಫಿಕ್ ಪ್ರಾಂತ್ಯದಲ್ಲಿ ಶಾಂತಿ, ಸ್ಥಿರತೆ, ಭದ್ರತೆ ಬಲವರ್ಧನೆಯಲ್ಲಿ ಭಾರತ ನ್ಯೂಜಿಲೆಂಡ್ ಪ್ರಮುಖ ಪಾತ್ರ, ಪ್ರಧಾನಿ ನರೇಂದ್ರ ಮೋದಿ. ದೇಶದ ಕರಾವಳಿಯ ಸಂಪೂರ್ಣ ಭದ್ರತೆಗೆ ಸರ್ಕಾರ ಕಟಿಬದ್ಧ, ಗೃಹ ಸಚಿವ ಅಮಿತ್ ಶಾ ಪ್ರತಿಪಾದನೆ. ಸ್ವದೇಶಿ ನಿರ್ಮಿತ ಮಹೇಂದ್ರಗಿರಿ F-38 ಯುದ್ದನೌಕೆ ನೌಕಾಪಡೆಗೆ ಇಂದು ಸೇರ್ಪಡೆ. ಹಾಗೂ ಫಿಫಾ ವಿಶ್ವಕಪ್ ಬೆಲ್ಜಿಯಂ ವಿರುದ್ದ ಸ್ಪೇನ್ಗೆ ರೋಚಕ ಗೆಲುವು, ಸೆಮಿಫೈನಲ್ ಪ್ರವೇಶ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು.
3: ಆತ್ಮೀಯ ಕೇಳುಗರೆ, ಇವತ್ತು ವಿಶೇಷವಾದ ವ್ಯಕ್ತಿಯನ್ನ ನಿಮಗೆ ಪರಿಚಯಿಸ್ತಾ ಇದ್ದೇವೆ. ಅವರು ನಾದ ಮಣಿ ನಾಲ್ಕೂರು ಅಂತೇಳಿ ಹಾಡನ್ನೇ ಉಸಿರನ್ನಾಗಿ ತಮ್ಮ ಜೀವನವನ್ನು ರೂಪಿಸಿಕೊಳ್ತಾ ಇರತಕ್ಕಂಥವ್ರು. ಇಡೀ ನಾಡಿನಾದ್ಯಂತ ತಮ್ಮ ಹಾಡುಗಳ ಮೂಲಕ ಒಂದು ಅರಿವಿನ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ. ಪರಿಸರ ಜೀವಸಂಕುಲಗಳು ಹೇಗೆ ಸಹಜವಾಗಿ ಜೀವಿಸ್ತಾ ಇದ್ದವೋ ಹಾಗೆ ಇಡೀ ಮನುಷ್ಯ ಜನಾಂಗ ಜೀವಿಸಬೇಕು ಎನ್ನುವುದು ಅವರ ದೊಡ್ಡ ಆಶಯ. ಆ ಹಿನ್ನೆಲೆಯಲ್ಲಿ ಅವರು ಒಂದು ಅಳಿಲು ಸೇವೆಯನ್ನು ಮಾಡ್ತಾ ಇದ್ದಾರೆ. ಅವರ ಹಾಡುಗಳ ಒಳ ಧ್ವನಿ ಇರುವಂಥದ್ದು ಮನುಷ್ಯನನ್ನು ಮನುಷ್ಯನನ್ನಾಗಿ ರೂಪಿಸುವಂತಹ ಒಂದು ಕಳಕಳಿಯನ್ನು ನಾವು ಕಾಣುತ್ತೇವೆ. ಕರ್ನಾಟಕದ ಮೂಲೆ ಮೂಲೆಗಳಿಗೆ ಹೋಗಿ ತಮ್ಮ ಹಾಡುಗಳ ಮೂಲಕ ಮನುಷ್ಯನ ಮಲಿನತೆಯನ್ನು ತೊಳಿತಾ ಇದ್ದಾರೆ, ಮನುಷ್ಯನ ಕೇಡುಗಳನ್ನು ತೊಳಿತಾ ಇದ್ದಾರೆ, ಮನುಷ್ಯನ ಅಶುದ್ಧತೆಯನ್ನು ಶುದ್ಧ ಮಾಡ್ತಾ ಇದ್ದಾರೆ. ಹೀಗಾಗಿ ಅವರು ಕರ್ನಾಟಕದ ಅಪರೂಪದ ಅರಿವಿನ ಹಾಡುಗಾರರು. ಬಹಳ ಮುಖ್ಯವಾಗಿ ನಮ್ಮ ನೆಲದಲ್ಲಿ ಆಗಿ ಹೋಗಿರುವಂತಹ ಶರಣರು, ತತ್ವಪದಕಾರರು, ಕೀರ್ತನಕಾರರು, ಮಹಾಕವಿಗಳ ಒಂದು ದಾರ್ಶನಿಕತೆ ಏನಿದೆ ಆ ದಾರ್ಶನಿಕತೆಯನ್ನು ಕೇಳುಗರಿಗೆ ದಾಟಿಸುವ ಒಂದು ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ. ಅವರ ವಿಶೇಷತೆ ಏನಂದರೆ ಹಾಡುಗಳಲ್ಲಿ ಯಾವ ಒಂದು ಧ್ವನಿ ಇದೆಯೋ, ಯಾವ ದಾರ್ಶನಿಕತೆ ಇದೆಯೋ, ತತ್ವ ಇದೆಯೋ ಅದನ್ನು ತಮ್ಮ ಬದುಕಿನಲ್ಲಿ ಅಕ್ಷರಶಃ ಅಳವಡಿಸಿಕೊಂಡಿರ್ತಕ್ಕಂಥವ್ರು. ಹೀಗಾಗಿ ಅವರು ನಾಡಿನ ಹಾಡುಗಾರರಲ್ಲಿ ಬಹಳ ಅಪರೂಪದ ವ್ಯಕ್ತಿತ್ವ ಉಳ್ಳವರು. ಅವರು ತಮ್ಮದೇ ಆದ ಅರಿವಿನ ಒಂದು ಚಿಂತನೆಯನ್ನು ನಾಡಿನಲ್ಲಿ ಬಿತ್ತುತ್ತಾ ಇದ್ದಾರೆ. ಮುಖ್ಯವಾಗಿ ನಮ್ಮ ಡಿ ಎಡ್ ಶಿಕ್ಷಕರಿಗೆ, ಬಿ ಎಡ್ ಶಿಕ್ಷಕರಿಗೆ, ವಿದ್ಯಾರ್ಥಿಗಳಿಗೆ, ಯುವಕರಿಗೆ ಜೀವನ ಅಂದರೆ ಏನು, ನಾವೇನನ್ನು ಕಲಿಬೇಕಾಗಿದೆ, ಏನನ್ನು ಕಲಿಸಬೇಕಾಗಿದೆ ಅನ್ನುವಂತಹ ಸಾವಿರಾರು ತರಬೇತಿ ಶಿಬಿರಗಳನ್ನು ನಾಡಿನಾದ್ಯಂತ ಮಾಡ್ತಾ ಇದ್ದಾರೆ. ಇವತ್ತು ಪರಿಸರಕ್ಕೆ ಸಂಬಂಧಿಸಿರುವಂತಹ ಮತ್ತು ಒಂದು ಬದುಕಿನ ಚಿಂತನೆಗೆ ಸಂಬಂಧಿಸಿರತಕ್ಕಂಥ ಕೆಲವು ಹಾಡುಗಳನ್ನು ಹಾಡಲಿಕ್ಕಿದ್ದಾರೆ. ಅವರನ್ನು ಬಹಳ ಹೃದಯಪೂರ್ವಕವಾಗಿ ನಾನು ನಿನಾದ ರೇಡಿಯೋಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನಮಸ್ಕಾರ ಸರ್.

0: ನಾವೆಲ್ಲ ಈ ಜೀವಪರವಾಗಿರುವಂತ ಪ್ರಕೃತಿಗೆ ಮತ್ತು ಮನುಷ್ಯನಿಗೆ ಯಾವತ್ತೂ ಋಣಿಯಾಗಿರಬೇಕು. ಆ ಋಣಭಾರವನ್ನು ನಾವು ಹೊತ್ತುಕೊಂಡು ಜೀವನ ಮಾಡ್ತಾ ಇದ್ದೇವೆ. ಆ ಋಣಭಾರಕ್ಕೆ ನಾವು ಹೊಸದಾಗಿ ಏನು ಕೊಡಬಹುದು, ಏನು ಕೊಡಲಿಕ್ಕಿಲ್ಲ, ಅದನ್ನು ಪ್ರೀತಿಯಿಂದ ಕರುಣೆಯಿಂದ ನಾವೆಲ್ಲ ನೋಡಬೇಕು. ಅಂತಹ ಒಂದು ಹಾಡನ್ನು ನಾದ ಅವರು ಹಾಡಿದರು. ಈಗ ಮುಂದೆ ಇನ್ನೊಂದು ಹಾಡನ್ನು ಹಾಡಲಿದ್ದಾರೆ.
1: ನಿಶ್ಚಿಂತನಾಗಬೇಕಂತೀ

ನಾವೆಲ್ಲ ಚಿಂತೆ ಬಿಡಬೇಕಂತಲೇ ಚಿಂತೆ ಮಾಡ್ತಾ ಇರ್ತೀವಿ. ಇದು ಮನುಷ್ಯನ ಭಾಳ ಬಿಕ್ಕಟ್ಟಿನ ಸಂದರ್ಭ ಇದು. ದೇವರನ್ನು ಧ್ಯಾನ ಮಾಡ್ತಾ ಇರ್ತೀವಿ, ದೇವರಿಗೆ ವಿರುದ್ಧವಾಗಿ ನಡ್ಕೊಳ್ತಾ ಇರ್ತೀವಿ, ಈ ಬದುಕಿನ ಎಲ್ಲ ವ್ಯಾಮೋಹಗಳನ್ನು ಮೀರಬೇಕಂತ ಯೋಚನೆ ಮಾಡ್ತಾ ಇರ್ತೀವಿ, ಆದರೆ ಅದೇ ವ್ಯಾಮೋಹದಲ್ಲಿ ತೊಳಲಾಡ್ತಾ ಇರ್ತೀವಿ. ಅದರಿಂದ ಬಿಡುಗಡೆ ಹೇಗೆ, ಬಿಡುಗಡೆ ಆಗಿ ನಾವು ಸಹಜವಾಗಿ ಬದುಕೋದು ಹೇಗೆ ಅನ್ನುವಂಥ ಒಂದು ಚಿಂತನೆಯ ಹಾಡನ್ನು ನಾದ ಮಣಿನಾಲ್ಕೂರವರು ಹಾಡಿದರು. ಈಗ ಇನ್ನೊಂದು ಹಾಡನ್ನು ಹಾಡುವುದರ ಮೂಲಕ ನಮ್ಮ ಅರಿವನ್ನು ಅವರು ಹೆಚ್ಚಿಸ್ತಾ ಇದ್ದಾರೆ. ಹುಯಿ

0: ನಾವು ಎಷ್ಟೇ ವಿಕಾಸ ಹೊಂದಿದ್ರು, ಎಷ್ಟೇ ಅಭಿವೃದ್ಧಿ ಹೊಂದಿದ್ರು, ನಾವೆಲ್ಲ ಪ್ರಕೃತಿಗೆ ದಾಸರಾಗಿರಲೇಬೇಕು. ಪ್ರಕೃತಿಯ ಕರುಣೆಯಲ್ಲಿ ನಾವು ಇರಬೇಕು. ಮಳೆ ಇಲ್ಲದೆ ಈ ಜಗತ್ತಿನಲ್ಲಿ ಏನೂ ಇಲ್ಲ ಅಂತ ಮಳೆಯನ್ನು ಪ್ರಾರ್ಥಿಸುವಂಥ ಒಂದು ಅದ್ಭುತ ಪದ್ಯವನ್ನು ನಾದ ಅವರು ಹಾಡಿದರು. ಮಳೆ ಬಂದಾಗ ಹೇಗೆ ನೆಲ ಚಿಗುರೊಡೆದು ಒಂದು ಹೊಸ ಉಲ್ಲಾಸವನ್ನು ಸಂತೋಷವನ್ನು ತರುತ್ತೋ, ಹಾಗೆ ನಮ್ಮ ಮನಸ್ಸಿನ ಕೊಳೆಯನ್ನು ತೊಳೆದುಕೊಂಡು ನಾವೆಲ್ಲ ಮನಸ್ಸಿನ ಮೂಲಕ, ಹೃದಯದ ಮೂಲಕ, ಆತ್ಮದ ಮೂಲಕ ಒಂದು ಹೊಸ ಹಸಿರನ್ನು, ಮಾನವೀಯತೆಯನ್ನು ಈ ಜಗತ್ತಿನಲ್ಲಿ ಸೃಷ್ಟಿ ಮಾಡಬೇಕಾಗಿದೆ ಎನ್ನುವಂಥ ದೊಡ್ಡ ಆಶಯವನ್ನಿಟ್ಟುಕೊಂಡು ನಾದ ಅವರು ತಮ್ಮ ಅರಿವಿನ ಹಾಡಿನ ಸಂಚಾರ ಮಾಡುತ್ತಿದ್ದಾರೆ. ಅವರು ನಮ್ಮ ನಿನಾದ ರೇಡಿಯೋಕ್ಕೆ ಆಗಮಿಸಿ ಹಾಡುಗಳನ್ನು ಹಾಡಿದ್ದಾರೆ. ಸಹೃದಯರ ಪರವಾಗಿ, ನಮ್ಮ ಸಂಸ್ಥೆಯ ಪರವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ.
1: ಶರಣ ನಮಸ್ಕಾರ.
2: ವಿವಿಧ ಭಾಷೆಗಳ ಸಂಗಮ ನಮ್ಮ ತುಳುನಾಡು, ಸಂಸ್ಕೃತಿಗಳ ನೆಲೆಬೀಡು. ನಮ್ಮಲ್ಲಿ ಯಕ್ಷಗಾನ, ಭೂತಕೋಲ, ಕಂಬಳ ಜಾತ್ರೆಗಳಿಗೆ ಕಡಿಮೆಯೇನೂ ಇಲ್ಲ. ಹೀಗೆಲ್ಲ ಜಾತ್ರೆಯ ಉತ್ಸವಗಳು ನಡೆಯುವಾಗ ಇಂತಹದೊಂದು ಶಬ್ದ, ನಾದ ನಮಗೆ ಕೇಳುತ್ತಲೇ ಇರುತ್ತದೆ. ಒಮ್ಮೊಮ್ಮೆ ಹೊಸ ಉತ್ಸಾಹ, ಬಡಿದೆಬ್ಬಿಸುವ ನಾದ ವೈಭವ. ಇದು ತಾಸೆಯ ಸದ್ದು, ನಾದ ಸ್ವರದ ಕಂಪು. ಿದಾಗ ಒಮ್ಮೊಮ್ಮೆ ಒಗ್ಗೂಡುತ್ತದೆ ನಮ್ಮ ಮೈಮನಗಳು. ಇದು ಗ್ರಾಮೀಣ ಸಂಸ್ಕೃತಿ, ಇಲ್ಲಿ ಇಲ್ಲ ಯಾವುದೇ ಇತಿಮಿತಿ. ಕಾಲುಗಳು ಕುಣಿಯುತ್ತದೆ, ಹೃದಯ ಸಂಭ್ರಮಿಸುತ್ತದೆ. ತುಳುನಾಡಿನ ವೈಶಿಷ್ಟ್ಯ ನಮ್ಮ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ.

0: ರೇಡಿಯೋ ನಿನಾದನ್ ಕೇಳುವರಿಗೆ ಆತ್ಮೀಯ ಸ್ವಾಗತ. ನಾನು ಮೇಘ. ಇಂದು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸ್ನಾತಕೋತ್ತರ ಅಧ್ಯಯನ ಕೇಂದ್ರದ ಪತ್ರಿಕೋದ್ಯಮ ವಿಭಾಗದ ಪ್ರಥಮ ವರ್ಷದ ವಿದ್ಯಾರ್ಥಿಗಳಾದ ನಾವು ಬೇಸಿಗೆ ಮತ್ತು ಜಾಗತಿಕ ತಾಪಮಾನದ ಏರಿಕೆಯ ಕುರಿತು ಚರ್ಚಿಸಲಿದ್ದೇವೆ.
1: ಎಂತ ಗೊತ್ತಾ ಮೇಡಮ್, ಎಲ್ಲರೂ ಹೇಳ್ತಾರೆ ಈ ಬೇಸಿಗೆ ಕಾಲದಲ್ಲಿ ಯಾವುದೋ ಕಾಟನ್ ಬಟ್ಟೆ ಹಾಕ್ಬೇಕು ಮತ್ತೆ ಮೈಗೆ ಅದೇನೋ ಕ್ರೀಮು ಗೀಮು ಹಚ್ಚಬೇಕು ಅಂತ. ಆದ್ರೆ ನಮ್ಗೆ ಗದ್ದೆಗೆ ಹೋಗ್ಲಿಕ್ಕೆ ತೋಟಕ್ಕೆ ಹೋಗ್ಲಿಕ್ಕೆ ಒಂದೆರಡು ಜೊತೆ ಬಟ್ಟೆ ಇರುದು, ಮತ್ತೆ ಆ ಕ್ರೀಮ್ ಗೀಮು ಹಚ್ಕೊಳ್ಳುದು ಯಾರು?
2: ನೋಡಿ, ಈ ಬೇಸಿಗೆ ಕಾಲದಲ್ಲಿ ಬೆವರಿಕೆ ಜಾಸ್ತಿ ಆಗೋದ್ರಿಂದ ನೀವು ದಿನ ಸ್ನಾನ ಮಾಡ್ಲೇಬೇಕು. ಕಾಟನ್ ಬಟ್ಟೆ ಹಾಕದೇ ಇದ್ರೂ ಪರವಾಗಿಲ್ಲ, ಆದಷ್ಟು ಕಪ್ಪು ಬಣ್ಣದ ಬಟ್ಟೆನ ಅವಾಯ್ಡ್ ಮಾಡಿ. ಒಂದ್ಸಲ ಹಾಕಿದ ಬಟ್ಟೆನ ಮತ್ತೊಂದ್ಸಲ ಹಾಕುವಾಗ ತೊಳೆದು ಹಾಕೊಳ್ಳಿ, ಯಾಕಂದ್ರೆ ಬೇಸಿಗೆ ಕಾಲದಲ್ಲಿ ತುಂಬಾ ಬೆವರೋದ್ರಿಂದ ಈ ಫಂಗಲ್ ಇನ್ಫೆಕ್ಷನ್ ಆಗುತ್ತೆ. ಒಬ್ಬರು ಬಳಸಿರೋ ಬಟ್ಟೆನ ಇನ್ನೊಬ್ರು ತೊಳೆಯೋದೇ ಬಳಸಬಾರ್ದು. ಬಿಸಿಲಲ್ಲಿ ಹೊರಗಡೆ ಹೋಗೋದೇ ಆದ್ರೆ ತಲೆನ ಬಟ್ಟೆ ಅಥವಾ ಟೋಪಿಯಿಂದ ಕವರ್ ಮಾಡ್ಕೊಳ್ಳಿ. ಛತ್ರಿ ಕೂಡ ಬಳಸೋದು ಒಳ್ಳೇದು. ಈ ಸನ್ಸ್ಕ್ರೀನ್ ಅಂತ ಹಚ್ಕೋಬೇಕಂತಾನೆ ಇಲ್ಲ, ಅದಾಗದೇ ಇದ್ರೂ ಪರವಾಗಿಲ್ಲ, ಕೊಬ್ಬರಿ ಎಣ್ಣೆ ಅಥವಾ ಎಳ್ಳೆಣ್ಣೆ ಕೂಡ ಬಳಸಿ. ಆದಷ್ಟು ಬಿಸಿಲಲ್ಲಿ ಹೊರಗಡೆ ಹೋಗೋದನ್ನ ಕಡಿಮೆ ಮಾಡಿ. ಬೆಳಗ್ಗೆ ಮತ್ತು

ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಇದರ ಸಹಯೋಗದಲ್ಲಿ ರೇಡಿಯೋ ನಿನಾದ 90.4 FM ಪ್ರಸ್ತುತಪಡಿಸುವ ಸರಣಿ ಕಾರ್ಯಕ್ರಮ ಎಸ್ಟಿಎಂ ಆರೋಗ್ಯವಾಣಿ.

ರೇಡಿಯೋ ನೀನಾದ 90.4 ಎಫ್ಎಂ ಕೇಳುಗರಿಗೆ ಎಸ್ಡಿಎಂ ಆರೋಗ್ಯವಾಣಿ ಸರಣಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತು ನಮ್ಮೊಂದಿಗೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಇಲ್ಲಿನ ಮಕ್ಕಳ ಚಿಕಿತ್ಸಾ ವಿಭಾಗದ ಡಾಕ್ಟರ್ ನಿಖಿತಾ ಮಿರ್ಲೆ ಇವರು ನಮ್ಮೊಂದಿಗಿದ್ದಾರೆ. ಆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.

0: ಡಾಕ್ಟರ್ ನಿಖಿತಾ ಮಿರ್ಲೆ ಇವರು ಶ್ವಾಸಕೋಶ ಸಂಬಂಧಿ ವಿಶೇಷ ಅಧ್ಯಯನವನ್ನು ಕೂಡ ಮಾಡಿದ್ದಾರೆ. ಇವರು ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಮಕ್ಕಳನ್ನ ಕಾಡುವ ಅಂದ್ರೆ ಮಕ್ಕಳಲ್ಲಿ ಶ್ವಾಸಕೋಶ ಸಂಬಂಧಿ ಯಾವುದೆಲ್ಲ ಸಮಸ್ಯೆಗಳು ಬರ್ತದೆ, ನಿವಾರಿಸುವುದು ಹೇಗೆ, ಈ ಎಲ್ಲ ವಿಚಾರಗಳ ಬಗ್ಗೆ ನಮಗೆ ಮಾಹಿತಿಯನ್ನ ಕೊಡ್ಲಿಕ್ಕಿದ್ದಾರೆ. ಡಾಕ್ಟರ್, ಈಗ ಮೊದಲನೇದಾಗಿ ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳು ಅಂತ ಹೇಳುವಾಗ ಯಾವ್ದೆಲ್ಲ ಕಾಮನ್ ಆಗಿ ಸಮಸ್ಯೆಗಳು ಕಾಡುತ್ತೆ?
1: ಈಗ ನೀವು ಹೇಳ್ದಂಗೆ ಜನರಲ್ ಪೀಡಿಯಾಟ್ರಿಕ್ಸ್ ಅಂತ ಬಂದಾಗ ಮಕ್ಕಳು ಕಾಮನ್ ಆಗಿ ಒಂದು ಆಸ್ಪತ್ರೆಗೆ ಬರೋದು ಶೀತ, ಕೆಮ್ಮು, ನೆಗಡಿ, ಪದೇ ಪದೇ ಕೆಮ್ಮು ಜ್ವರ ಬರೋದು, ಇದೆಲ್ಲ ಕಾಮನ್ನು. ಇದಕ್ಕೆ ಹಲವಾರು ಕಾರಣ ಇರುತ್ತೆ. ಮೋಸ್ಟ್ ಕಾಮನ್ ಕಾರಣಗಳು ಮಕ್ಕಳಲ್ಲಿ ಬರೋದು ಅಂದರೆ ನಿಮೋನಿಯಾಯಿಂದ ಆಗಿರ್ಬೋದು, ಅಲರ್ಜಿಗಳಿಂದ ಆಗಿರ್ಬೋದು, ಆಸ್ತ್ಮಾಯಿಂದ ಆಗಿರ್ಬೋದು, ಅಥವಾ ಇನ್ಫೆಕ್ಷನ್ಸಿಂದ ಆಗಿರ್ಬೋದು. ಇದು ಕಾಮನ್ ಆಗಿ ಮಕ್ಕಳಿಗೆ ಬರೋ ಅಂಥದ್ದು. 50-60% ಆಫ್ ದಿ OPD ಕೇಸಸ್ ನಮಗೆ ಲಂಗ್ ಇನ್ಫೆಕ್ಷನಿಂದ ಕೂಡ ಬರುತ್ತೆ.
0: ಅಸ್ತಮಾ ಅಂತ ಸಾಮಾನ್ಯವಾಗಿ ಎಲ್ಲರೂ ಮಾತಾಡ್ತೇವೆ, ಈ ಮಕ್ಕಳಲ್ಲಿ ಕಾಡುವಂತ ಅಸ್ತಮಾದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡ್ತೀರಾ?
1: ಸೊ ಅಸ್ತಮಾ ಅಂದ್ರೆ ಏನು ಅಂದ್ರೆ ಎಲ್ಲಾ ಮಕ್ಕಳನ್ನು ಕೆಮ್ಮು ಜ್ವರ, ಇದು ಮೋಸ್ಟ್ ಜನರಲ್ ಪಾಪ್ಯುಲೇಷನ್ ಅಲ್ಲಿ ಮಕ್ಕಳಲ್ಲಿ ಬರೋದು ಕಾಮನ್ ಅಂದ್ರೆ ಶೀತ, ಕೆಮ್ಮು, ನೆಗಡಿ. 50-60% ಆಫ್ ದಿ ಮಕ್ಕಳು ನಮ್ಮ ಆಸ್ಪತ್ರೆಗೆ ಬರ್ತಾರೆ ಅಂದ್ರೆ ಅದು ಶೀತ, ಕೆಮ್ಮು, ನೆಗಡಿ ಅಂತಾನೆ ಇರುತ್ತೆ. ಎಲ್ಲಾ ಶೀತ, ಕೆಮ್ಮು, ನೆಗಡಿ ಎಲ್ಲ ಅಸ್ತಮಾ ಅಲ್ಲ. ಅಸ್ತಮಾ ಅಂದ್ರೆ ಕ್ರೋನಿಕ್ ಡಿಸೀಸ್, ಅದು ವಿಂಡ್ ಪೈಪ್ ನಲ್ಲಿ ಆಗುವಂತ ಡಿಸೀಸ್ ಆಗುತ್ತೆ. ಇದು ಯೂಶಲಿ ಮೋರ್ ದನ್ 5 ಇಯರ್ಸ್ ನವ್ರಿಗೆ ನಾವು ಆಸ್ತ್ಮಾ ಅಂತ ಇದ್ದವ್ರಿಗೆ ಆಸ್ತ್ಮಾ ಅಂತ ಹೇಳ್ತೀವಿ. ಆಸ್ತ್ಮಾ ಅಂದ್ರೆ ಮಕ್ಕಳು ಹೆಂಗೆ ಬರ್ತಾರೆ, ಯೂಶಲಿ ಕೆಮ್ಮಿಂದ ಬರ್ತಾರೆ. ಅದೇ ಸ್ವಲ್ಪ ಮಕ್ಕಳು ದೊಡ್ಡವರಾಗ್ತಿದ್ದಂಗೆ ಉಸಿರಾಡ್ಲಿಕ್ಕೆ ಕಷ್ಟ ಆಗುತ್ತೆ, ಮತ್ತೆ ಸೌಂಡ್ ಬರುತ್ತೆ ಅಂದ್ರೆ ವೀಸಿಂಗ್ ಅಂತ ಹೇಳ್ತೀವಿ, ವಿಸಿಲ್ ತರ ಸೌಂಡ್ ಬರೋದು ಉಸಿರಾಡಬೇಕಾದ್ರೆ, ಅಥವಾ ಏನಾದ್ರು ಆಟಾಡಬೇಕಾದ್ರೆ ದಮ್ಮು ಕಟ್ಟೋದು, ಇದೆಲ್ಲ ಸಿಂಪ್ಟಮ್ಸ್ ಆಸ್ತ್ಮಾದಲ್ಲಿ ಇರುತ್ತೆ.
0: ಈ ತರದ್ದು ಆರಂಭದಲ್ಲಿ ಏನಾದ್ರೂ ಅದಕ್ಕೆ ಲಕ್ಷಣ ಅಂತ ಇರುತ್ತಾ ಈ ತರ ಕಾಯಿಲೆಗಳು?
1: ಹೌದು, ಯಾವಾಗ ನಿಮ್ಮ ಮಕ್ಕಳಿಗೆ ಪದೇ ಪದೇ ಕೆಮ್ಮು ಬರ್ತಾ ಇದೆ, ವೀಸಿಂಗ್ ಬರ್ತಾ ಇದೆ, ಮಲಗಬೇಕಾದ್ರೆ ಕೆಮ್ಮಾಗೋದು, ಅಥವಾ ಅಲರ್ಜಿಕ್ ಸಿಂಪ್ಟಮ್ಸ್, ಅಲರ್ಜಿಕ್ ಸಿಂಪ್ಟಮ್ಸ್ ಅಂದ್ರೆ ಪದೇ ಪದೇ ಸೀನೋದು ಅಥವಾ ಮೂಗಿಂದ ಸೋರೋದು, ಮೂಗು ಬ್ಲಾಕ್ ಆಗೋದು, ಕಣ್ಣು ಉಜ್ಜೋದು, ಮೂಗು ತುರಿಸೋದು, ಇದೆಲ್ಲ ಅಲರ್ಜಿಕ್ ಸಿಂಪ್ಟಮ್ಸ್. ಇದೆಲ್ಲ ಇದ್ದಾಗ ಆಸ್ತ್ಮಾ ಇರುತ್ತೆ. ಇಂಥ ಯಾವುದೇ ಸಿಂಪ್ಟಮ್ಸ್ ಇದ್ದಾಗ ನೀವು ಅಕಸ್ಮಾತ್ ಬಂದಾಗ ನಾವು ಟೆಸ್ಟ್ಗಳು ಮಾಡಿ ಅದು ಆಸ್ತ್ಮಾನ ಅಲ್ವಾ ಅಂತ ಗೊತ್ತಾಗ್ಲಿಕ್ಕಾಗತ್ತೆ. ಸೊ ಯೂಶಲಿ ಈ ಆಸ್ತ್ಮಾ ಇದ್ದ ಮಕ್ಕಳಲ್ಲಿ ನಾ ಹೇಳ್ದಂಗೆ ಸಿಂಪ್ಟಮ್ಸ್ ಕೆಮ್ಮು ಇದೆಲ್ಲ ಇರುತ್ತೆ. ಸ್ವಲ್ಪ ಮಕ್ಕಳಿಗೆ ಆಸ್ತ್ಮಾ ಇದ್ದವ್ರು ಕೂಡ ಸಿಂಪ್ಟಮ್ಸ್ ಇರಲ್ಲ, ಲೇಟರ್ ಆನ್ ಬೆಳೀತಾ ಬೆಳೀತಾ ಸಿಂಪ್ಟಮ್ಸ್ ಬರುತ್ತೆ. ಈ ಮಕ್ಕಳು ಏನ್ ಮಾಡ್ತಾರೆ, ಯೂಶಲಿ ಶೀತ, ಕೆಮ್ಮು ಅಥವಾ ಈ ವೀಸಿಂಗ್ ಇದ್ದಾಗ ಮಾತ್ರ ಸಿಂಪ್ಟಮ್ಸ್ ತಗೊಳ್ತಾರೆ. ಈ ಪ್ರಿವೆನ್ಷನ್ ಅನ್ನೋದು ಯೂಶಲಿ ಮಕ್ಕಳು ತಗೊಳ್ಳಲ್ಲ. ಈ ಪ್ರಿವೆನ್ಷನ್ ಯಾತಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಆಸ್ತ್ಮಾದಲ್ಲಿ ಅಂದ್ರೆ, ಆಸ್ತ್ಮಾದಲ್ಲಿ ಏನಾಗುತ್ತೆ, ವಿಂಡ್ ಪೈಪ್ ಅಂತ ಇರುತ್ತೆ, ಅಂದ್ರೆ ಎಲ್ಲಿ ಉಸಿರು ಗಾಳಿ ಒಳಗೆ ಹೋಗಿ ಹೊರಗಡೆ ಬರೋ ಅಂತ ವಿಂಡ್ ಪೈಪ್ ಇರುತ್ತೆ, ಅದರಲ್ಲಿ ಪ್ರಾಬ್ಲಮ್ ಆಗುತ್ತೆ. ಎಂತ ಪ್ರಾಬ್ಲಮ್ ಆಗ್ಬಹುದು ಆಸ್ತ್ಮಾದಲ್ಲಿ? 3 ತರ ಪ್ರಾಬ್ಲಮ್ ಆಗ್ಬಹುದು. ಒಂದು, ಅದ್ರಲ್ಲಿ ಸುತ್ತ ಇರೋ ಮಸಲ್ಸ್ ಟೈಟ್ ಆಗ್ಬಹುದು. ಇನ್ನೊಂದು, ಅಲ್ಲಿ ಇನ್ಫ್ಲಮೇಷನ್ ಅಥವಾ ಸ್ವೆಲ್ಲಿಂಗ್ ಅಂದ್ರೆ ಒಳಗಡೆ ಇರೋ ಸೀಲಿಯ ಎಪಿಥೀಲಿಯಂ ಸ್ವೆಲ್ಲಿಂಗ್ ಆಗ್ಬಹುದು, ಅಥವಾ ಜಾಸ್ತಿ ಮ್ಯೂಕಸ್ ಅಥವಾ ಕಫ ಕಟ್ಬಹುದು. ಈ ತರ ಆದಾಗ ಉಸಿರು ತಗೊಳ್ಳಿಕ್ಕೆ ಅಥವಾ ಉಸಿರು ಬಿಡೋದಕ್ಕೆ ಮಕ್ಕಳಿಗೆ ಕಷ್ಟ ಆಗುತ್ತೆ, ಇದು ಆಸ್ತ್ಮಾ ಅಂತಾರೆ. ಸೊ ಪ್ರಿವೆನ್ಷನ್ ಹೆಂಗೆ ಮಾಡಬಹುದು? ಯೂಶಲಿ ಆಸ್ತ್ಮಾ ಅಂದ್ರೆ ಕ್ರೋನಿಕ್ ಇಲ್ನೆಸ್ ಅಂತ ನಾವು ಹೇಳ್ತೀವಿ ಡೆಫಿನೇಷನ್, ಅಂದರೆ ಸುಮಾರು ದಿನಗಳಿಗೆ ಅಥವಾ ತಿಂಗಳ ತನಕ ಇರುವಂತದ್ದು. ಸೊ ಹಂಗಾಗಿ ಪ್ರಿವೆನ್ಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಪ್ರಿವೆನ್ಷನ್ ಅಂದ್ರೆ ನೀವು ಯಾವ ತರ ಪ್ರಿವೆಂಟ್ ಮಾಡಬಹುದು? ಯೂಶಲಿ ಇನ್ಹೇಲರ್ಸ್ ಇಸ್ ದಿ ಬೆಸ್ಟ್ ಮೆಥಡ್. ಇನ್ಹೇಲರ್ಸ್ ಅಂದ್ರೆ ಏನು, ನೀವು ನೋಡಿರ್ತೀರಾ, ಪಂಪ್ ತಗೊಳ್ಳೋ ಅಂತದ್ದು, ಇದೆಲ್ಲ ಪ್ರಿವೆನ್ಷನ್. ಪ್ರಿವೆನ್ಷನ್ ಯಾಕೆ ಬೇಕು? ಆಸ್ತ್ಮಾ ಸಿಂಪ್ಟಮ್ಸ್ ಇಲ್ಲದೆ ಇದ್ದಾಗ್ಲೂ ಮಕ್ಕಳಲ್ಲಿ ಈ ತರ ನಾ ಹೇಳಿದ್ದು ಸಿಂಪ್ಟಮ್ಸ್ ಇರುತ್ತೆ, ಅಂದ್ರೆ ಉಸಿರಾಡೋ ವಿಂಡ್ ಪೈಪ್ ಸಣ್ಣದಾಗಿರ್ಬೋದು ಈತ. ಸೊ ಹಂಗಾಗಿ ನೀವು ಪ್ರಿವೆನ್ಷನ್ ತಗೊಂಡ್ರೆ ಪದೇ ಪದೇ ಶೀತ ಕೆಮ್ಮು ಬರೋದಾಗ್ಲಿ, ಅಥವಾ ಆಸ್ತ್ಮಾ ಅಟ್ಯಾಕ್ಸ್ ಅಂತಾರೆ ಅಂದ್ರೆ ಸಿಂಪ್ಟಮ್ಸ್ ಸಿವಿಯರ್ ಆಗೋದಾಗ್ಲಿ, ಪದೇ ಪದೇ ಹಾಸ್ಪಿಟಲ್ ಅಡ್ಮಿಷನ್ ಆಗೋದಾಗ್ಲಿ, ನೆಬುಲೈಸೇಷನ್ ತಗೊಳ್ಳೋದಾಗ್ಲಿ ಕಡಿಮೆ ಆಗುತ್ತೆ. ಸೊ ನೀವು ಪ್ರಿವೆನ್ಷನ್ ಅಥವಾ ಇನ್ಹೇಲರ್ಸ್ ತಗೊಳ್ಳೋದ್ರಿಂದ ಇದೆಲ್ಲ ನಿಮ್ಮ ಮಗುಗೆ ಕಡಿಮೆ ಅಟ್ಯಾಕ್ಸ್ ಆಗುತ್ತೆ.
0: ಈಗ ಸಾಮಾನ್ಯವಾಗಿ ಈ ಶ್ವಾಸಕೋಶ ಸಂಬಂಧಿ ಅಂದ್ರೆ ಅಸ್ತಮಾ ನೀವು ಹೇಳಿದ್ರಿ ಈಗಾಗಲೇ, ಈ ತರದೆಲ್ಲ ಬರೋದಕ್ಕೆ ಮುಂಚೆ ಸ್ವಲ್ಪ ಫುಡ್ ಕಂಟ್ರೋಲ್ ಕೂಡ ಬೇಕಾಗುತ್ತೆ. ಲೈಕ್ ಈಗ ಆಯಿಲ್ ಮಿಕ್ಸ್ಡ್ ಫುಡ್ಗಳಾಗಿರ್ಬೋದು ಅಥವಾ ಬೇರೆ ರೀತಿಯಾದ ಫುಡ್ಗಳನ್ನು, ಅದನ್ನು ತಾವು ಏನಾದ್ರೂ ಸಜೆಸ್ಟ್ ಮಾಡೋದಾದ್ರೆ ಯಾವ ರೀತಿ ಕಂಟ್ರೋಲ್ ಮಾಡಬಹುದು ನಾವೇ?
1: ಸೊ ಆಸ್ತ್ಮಾದಲ್ಲಿ ನೀವು ಖಂಡಿತ ಕಂಟ್ರೋಲ್ ಮಾಡಬಹುದು. ಆಸ್ತ್ಮಾ ಹೆಂಗೆ ಕಂಟ್ರೋಲ್? ಯೂಶಲಿ ಇಟ್ ಇಸ್ ಇನ್ಹೆರೆಂಟ್ ಡಿಸಾರ್ಡರ್, ಅಂದ್ರೆ ಅಕಸ್ಮಾತ್ ತಂದೆ ತಾಯಿಗೆ ಇದ್ರೆ ಮಕ್ಕಳಿಗೆ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತೆ ಅಲರ್ಜಿ ಪ್ರೋನ್, ಅಂದ್ರೆ ಸ್ವಲ್ಪ ಮಕ್ಕಳಿಗೆ ಅಲರ್ಜಿಯಿಂದ ಬೇಗ ರಿಯಾಕ್ಷನ್ ಆಗುತ್ತೆ, ಅಂತವ್ರು ಅಲರ್ಜಿನ ನೀವು ಅವಾಯ್ಡ್ ಮಾಡ್ಬೇಕಾಗತ್ತೆ. ಹೆಂಗೆ ಅಲರ್ಜಿನ ಹೆಂಗ್ ಅವಾಯ್ಡ್ ಮಾಡೋದು, ಇದು ಕಾಮನ್ ಪ್ರಶ್ನೆ ಪೇರೆಂಟ್ಸ್ ಗೆ. ಫಸ್ಟ್ ಏನು ಅಂದ್ರೆ ಕಾಮನ್ ಅಲರ್ಜನ್ಸ್ ಯಾವ್ಯಾವ್ದು ಅಂದ್ರೆ ಡಸ್ಟ್ ಆಗಿರ್ಬೋದು, ಅಥವಾ ಮೋಲ್ಡ್ ಆಗಿರ್ಬೋದು, ಫಂಗಸ್, ಗೋಡೆ ಮೇಲೆ ಫಂಗಸ್ ಕೂತಿರೋದಾಗ್ಲಿ, ಡಸ್ಟ್ ಯೂಶಲಿ ಕಾರ್ಪೆಟ್ಸ್ ನಲ್ಲಿ ಬೆಡ್ ಮೇಲೆ ಇರೋದೆಲ್ಲ, ಇದೆಲ್ಲ ಕ್ಲೀನ್ ಆಗಿ ಮಾಡೋದು ಒಂದು. ಇನ್ನೊಂದು, ಮನೆಯಲ್ಲಿ ಸ್ವಲ್ಪ ಜನ ಪ್ರಾಣಿ ಪಕ್ಷಿಗಳೆಲ್ಲ ಇದ್ರೆ ಅದರದ್ದು ಫರ್ ಅಂತಾರೆ, ಅದರದ್ದು ಕೂದಲಿಂದ ಕೂಡ ಇದು ಅಲರ್ಜಿಕ್ ಆಗ್ಬಹುದು. ಇನ್ನೊಂದು, ಮನೇಲಿ ಯಾರಾದ್ರೂ ಸ್ಮೋಕರ್ಸ್ ಇದ್ರೆ, ಮನೆಯಲ್ಲೇ ಸ್ಮೋಕ್ ಮಾಡೋದು, ಮಕ್ಕಳ ಮುಂದೆ ಸ್ಮೋಕ್ ಮಾಡೋದು, ಅಥವಾ ಸ್ಮೋಕ್ ಮಾಡಿ ಹ್ಯಾಂಡ್ ವಾಶ್ ಮಾಡದೆ ಮಕ್ಕಳ ಹತ್ರ ಬಂದು ಮಾತಾಡೋದು, ಇದೆಲ್ಲಾನು ಅಲರ್ಜನ್ ಆಗುತ್ತೆ. ಅಥವಾ ಡಸ್ಟ್ ಪೊಲ್ಯೂಷನ್ ಹೋಗೋದು, ದಿವಾಲಿಗೆ ಹೋಗ್ಬೇಕಾದ್ರೆ ಪೊಲ್ಯೂಷನ್ ಜಾಸ್ತಿ ಇರೋ ಕಡೆ ಹೋಗೋದು, ಇದನ್ನೆಲ್ಲ ಅವಾಯ್ಡ್ ಮಾಡ್ಬೇಕಾಗತ್ತೆ.
0: ಈಗ ಸಾಮಾನ್ಯವಾಗಿ ಕೆಲವರೆಲ್ಲ ಕೋಲ್ಡ್ ವಾಟರ್ ಆಗಿರ್ಬೋದು ಅಥವಾ ಬಿಸಿ ಮಾಡದಂತ ಫುಡ್ಗಳನ್ನೆಲ್ಲ ತಗೊಳ್ತಾರೆ, ಅಂತವರಿಗೆ ನಿಮ್ಮ ಸಜೆಷನ್?
1: ಫುಡ್ ಅಂತ ಬಂದಾಗ ಮಕ್ಕಳಿಗೆ ಹುಟ್ಟದಾಗ್ಲಿಂದ 6 ಮಂತ್ಸ್ ನಾವ್ ಹೇಳೋದು ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್, ಅಂದ್ರೆ ಎದೆ ಹಾಲು ಬಿಟ್ಟು ಇನ್ನೇನು ಬೇಕಾಗೋದಿಲ್ಲ. 6 ಮಂತ್ಸ್ ತನಕ ಮಗುಗೆ ಏನೇ ನ್ಯೂಟ್ರಿಷನ್ಸ್ ಬೇಕೋ ಎಲ್ಲ ಎದೆ ಹಾಲ್ನಲ್ಲೇ ಇರುತ್ತೆ. ಸೊ 6 ತಿಂಗಳ ಪ್ರಾಯದ ತನಕ ಎದೆ ಹಾಲು ಮಾತ್ರ ಸಾಕಾಗತ್ತೆ, ಇದು ಬಿಟ್ಟು ಒಂದು ಹನಿ ನೀರು ಕೂಡ ಬೇಕಾಗೋದಿಲ್ಲ. 6 ತಿಂಗಳ ಆದ್ಮೇಲೆ ನೀವು ಮಿಕ್ಕಿದಂತೆ ಕಾಂಪ್ಲಿಮೆಂಟರಿ ಫೀಡ್ಸ್ ಅಂತ ಹೇಳ್ಬೋದು, ರಾಗಿ ಮಣ್ಣಿ ಆಗಿರ್ಬೋದು, ಇದೆಲ್ಲ ಶುರು ಮಾಡಬಹುದು. 1 ವರ್ಷದ ಆದ್ಮೇಲೆ ತಂದೆ ತಾಯಿ ಏನೇನ್ ತಿಂತಾರೋ ಎಲ್ಲ ಕೂಡ ಮಕ್ಕಳಿಗೆ ಕೊಡಬಹುದು. ಸೊ ಮೇನ್ ಫುಡ್ ನಲ್ಲಿ ಏನು ಅಂದ್ರೆ ಅವಾಯ್ಡ್ ಮಾಡೋದು ಹೇಳೋದು ಜಂಕ್ ಫುಡ್, ಈ ಕುರ್ಕುರೆ ಆಗ್ಲಿ, ಲೇಸ್ ಆಗ್ಲಿ, ಆಯಿಲಿ ಫುಡ್ ಆಗ್ಲಿ, ಐಸ್ ಕ್ರೀಮ್ಗಳಾಗ್ಲಿ, ಚಾಕ್ಲೇಟ್ಸ್ ಆಗ್ಲಿ, ಇದರಿಂದ ಯಾವುದು ನ್ಯೂಟ್ರಿಷನ್ ಸಿಗಲ್ಲ. ಸೊ ಇದನ್ನೆಲ್ಲ ಅವಾಯ್ಡ್ ಮಾಡ್ಬೇಕಾಗತ್ತೆ. ಸ್ವಲ್ಪ ಮಕ್ಕಳಿಗೆ ಕಾಫಿ, 1 ವರ್ಷಕ್ಕೆ ಕಾಫಿ ಕುಡಿಯೋ ಅಭ್ಯಾಸ, ಟೀ ಕುಡಿಯೋ ಅಭ್ಯಾಸ, ಬಿಸ್ಕೆಟ್ಸ್ ತಿನ್ನೋ ಅಭ್ಯಾಸ, ಇದನ್ನೆಲ್ಲ ಬಿಡ್ಬೇಕಾಗತ್ತೆ. ಬಿಸ್ಕೆಟ್ ಗಳಲ್ಲಿ ನ್ಯೂಟ್ರಿಯಂಟ್ ಬಿಸ್ಕೆಟ್ ಅಂತ ಹೇಳ್ತಾರೆ, ಅದರಿಂದ ನ್ಯೂಟ್ರಿಯಂಟ್ ಸಿಗಲ್ಲ. ನಿಮ್ಗೆ ಮಗುಗೆ ಒಳ್ಳೆ ನ್ಯೂಟ್ರಿಯಂಟ್ಸ್ ಬೇಕು ಅಂದ್ರೆ ಕರೆಕ್ಟ್ ಆಹಾರ ಬೇಕು, ಫ್ರೂಟ್ಸ್ ತಿನ್ಬೇಕು, ವೆಜಿಟೇಬಲ್ಸ್ ತಿನ್ಬೇಕು. ಇದರಲ್ಲಿ ನಿಮ್ಗೆ ಮೈಕ್ರೋನ್ಯೂಟ್ರಿಯನ್ಸ್, ವೈಟಮಿನ್ಸ್, ಮಿನರಲ್ಸ್ ಎಲ್ಲ ಸಿಗುತ್ತೆ, ಒಳ್ಳೆ ಇಮ್ಯುನಿಟಿ ಬರುತ್ತೆ.
0: ಈಗ ಸಾಮಾನ್ಯವಾಗಿ ನಾವು ನೋಡಿದಾಗ ಸಣ್ಣ ಮಕ್ಕಳಿಗೆ ಬ್ರೀದಿಂಗ್ ಪ್ರಾಬ್ಲಮ್ಸ್ ಎಲ್ಲ ಆಗಾಗ ಶುರು ಆಗುತ್ತೆ, ಅದಕ್ಕೆ ಹೇಗೆ ನಾವು ಪ್ರಿಕಾಷನ್ ತಗೊಳ್ಬಹುದು ಅಥವಾ ನೀವು ಹೇಗೆ ಸಜೆಸ್ಟ್ ಮಾಡ್ತೀರಾ?
1: ಸೊ ಬ್ರೀದಿಂಗ್ ಪ್ರಾಬ್ಲಮ್ಸ್ ಅಂದ್ರೆ ಯೂಶಲಿ ಮಗುಗೆ ಒಂದು ಇನ್ಫೆಕ್ಷನ್ ಬರುತ್ತೆ ಅಂದ್ರೆ ಸುತ್ತಮುತ್ತ ಇರೋ ಗಾಳಿಯಿಂದ ಇನ್ಫೆಕ್ಷನ್ ಬರೋ ಚಾನ್ಸಸ್ ಜಾಸ್ತಿ, ಇಲ್ಲ ಡಸ್ಟ್ ಎಕ್ಸ್ಪೋಜರ್ ಇಂದ. ನಾ ಹೇಳ್ದಂಗೆ ಡಸ್ಟ್ ಎಕ್ಸ್ಪೋಜರ್ ನೆಲ್ಲ ಅವಾಯ್ಡ್ ಮಾಡ್ಬೇಕಾಗತ್ತೆ. ಪ್ಲಸ್ ಅವ್ರಿಗೆ ಏನಾದ್ರೂ ಗೊತ್ತಿರೋ ಫುಡ್ ಅಲರ್ಜಿ ಇದ್ರೆ ಆ ಫುಡ್ ನ ತಗೊಳ್ಳೋದು ಅವಾಯ್ಡ್ ಮಾಡ್ಬೇಕಾಗತ್ತೆ. ಅಥವಾ ಅಕ್ಕಪಕ್ಕ ಮನೆಯಲ್ಲಿ ಅಥವಾ ಸ್ಕೂಲ್ ನಲ್ಲಿ ಯಾರಿಗಾದ್ರೂ ಇನ್ಫೆಕ್ಷನ್ ಇದ್ರೆ ಆ ಮಕ್ಳ ಹತ್ರ, ಯೂಶಲಿ ಸ್ಕೂಲ್ಗೆ ಹೋಗೋರು ಕ್ಲೋಸ್ ಕಾಂಟ್ಯಾಕ್ಟ್ಸ್ ಇರುತ್ತೆ ಫ್ರೆಂಡ್ಸ್ ಜೊತೆ, ಆತರ ಅಕಸ್ಮಾತ್ ಫೀವರ್ ಇದ್ದು ಕಾಫ್ ಇದ್ದು ಇದ್ರೆ ಮಕ್ಕಳನ್ನ ಸ್ಕೂಲ್ಗೆ ಕಳಿಸ್ಬೇಡಿ. ನಿಮ್ಮ ಮಗು ಆಗಿರ್ಲಿ ಬೇರೆ ಮಗು ಆಗಿರ್ಲಿ, ನಿಮ್ಮ ಮಗುವಿಗೆ ಆತರ ಕೋಲ್ಡ್ ಫೀವರ್ ಇದ್ದಾಗ ನೀವು ಸ್ಕೂಲ್ ಕಳ್ಸಿದ್ರೆ ಅದರಿಂದ ಬೇರೆ ಮಕ್ಳಿಗೂ ಬರುತ್ತೆ. ಹಂಗಾಗಿ ಇದು ಸೀಸನಲ್ ಫ್ಲೂ ಅಂತ ಹೇಳ್ತೀವಿ. ಸೊ ಅಂತ ಟೈಮ್ನಲ್ಲಿ ಸ್ಕೂಲ್ಗೆಲ್ಲ ಹೋಗೋದನ್ನ ಅವಾಯ್ಡ್ ಮಾಡ್ಬೇಕಾಗತ್ತೆ.
0: ಓಕೆ, ಈಗ ನಾವು ಮಕ್ಕಳ ಕಡೆ ಮಾತ್ರ ಮಾತಾಡ್ತೀವಿ, ಮಕ್ಕಳು ತುಂಬಾ ಪ್ರಿಕಾಷನ್ಸ್ ಎಲ್ಲ ತಗೊಳ್ಬೇಕು ಅಂತ, ಅದ್ರ ಜೊತೆಗೆ ಪೇರೆಂಟ್ಸ್ ಮತ್ತೆ ಮನೆಯಲ್ಲಿ ತುಂಬಾ ಹಿರಿಯರೆಲ್ಲ ಇರ್ತಾರೆ. ಸೊ ಅವರು ಈ ಮಕ್ಕಳೊಟ್ಟಿಗೆ ಬೆರೆತಾಗ ಏನೆಲ್ಲ ಒಂದು ಅವಾಯ್ಡ್ ಮಾಡಿದ್ರೆ ತುಂಬಾ ನಾವು ಹೆಲ್ದಿಯಾಗಿ ಕಂಟಿನ್ಯೂ ಮಾಡಬಹುದು ಅಂತ?
1: ಓಕೆ, ಸೊ ಮಕ್ಕಳಲ್ಲಿ ಯೂಶಲಿ ನಾವೇನ್ ಹೇಳ್ತೀವಿ, ಚಿಕ್ಕ ಮಕ್ಕಳಿಗೆ ಇಮ್ಯುನಿಟಿ ಅಷ್ಟು ಪೂರ್ತಿ ಡೆವಲಪ್ ಆಗಿರಲ್ಲ ಇನ್ನು. ಈಗ ಹುಟ್ಟಿದ ಮಕ್ಕಳಿಗೆ ತುಂಬಾ ವಿಸಿಟರ್ಸ್ ಇರೋದಾಗ್ಲಿ, ಅಥವಾ ಬೇರೆ ಮಕ್ಕಳಿಗೆ ಸೀತ ಕೆಮ್ಮು ಇರೋರು ಬಂದು ವಿಸಿಟ್ ಮಾಡೋದಾಗ್ಲಿ, ಅಥವಾ ಮನೇಲಿ ಯಾರಿಗಾದ್ರೂ ಟಿಬಿ ಕಾಯಿಲೆ ಇದ್ರೆ ಅವರು ಮಾಸ್ಕ್ ಹಾಕೊಳ್ಳೋದಾಗ್ಲಿ, ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಸ್ಮೋಕರ್ಸ್ ಯಾರಾದ್ರೂ ಇದ್ರೆ ಮಕ್ಕಳ ಮುಂದೆ ಆಗ್ಲಿ, ಅಥವಾ ಮನೆಯಿಂದ ಡೈರೆಕ್ಟ್ ಸ್ಮೋಕ್ ಮಾಡಿ ಮಕ್ಕಳ ಹತ್ರ ಬಂದು ಮಾತಾಡಿಸೋದು, ಇದೆಲ್ಲ ಅವಾಯ್ಡ್ ಮಾಡ್ಬೇಕಾಗತ್ತೆ.
0: ಸಣ್ಣ ಸಣ್ಣ ಮಕ್ಕಳು ಮಣ್ಣಿನಲ್ಲಿ ಮತ್ತೆ ಔಟ್ ಸೈಡ್ ಎಲ್ಲ ಜಾಸ್ತಿ ಆಟ ಆಡ್ತಾ ಇರ್ತಾರೆ, ಕಾಯಿಲೆಗಳು ಏನಾದ್ರೂ ಅಟ್ಯಾಕ್ ಆಗುವಂತ ಅವಕಾಶಗಳು ಜಾಸ್ತಿ ಇರುತ್ತಾ?
1: ಮಣ್ಣಿನಿಂದ ಲಂಗ್ಸ್ಗೆ ಏನು ಸಂಬಂಧ ಇರಲ್ಲ. ಮಣ್ಣಿನಿಂದ ಯೂಶಲಿ ಆಗೋದು ವರ್ಮ್ ಇನ್ಫೆಸ್ಟೇಷನ್ ಅಂತ ಅಂತೀವಿ, ಹುಳದ್ದು ಮದ್ದು. ಅದರಿಂದ ಪ್ರಿವೆಂಟ್ ಮಾಡೋದಕ್ಕೆ 6 ತಿಂಗಳಿಗೆ ಹುಳದ್ದು ಮದ್ದು ಒಂದು ತಗೊಳ್ಬೇಕಾಗತ್ತೆ. ಅದರಿಂದ ಮಣ್ಣಿನಿಂದ ಲಂಗ್ಸ್ಗೆ ಏನು ಬರಲ್ಲ, ಬಟ್ ಡಸ್ಟ್ ಏನಾದ್ರೂ ಇದ್ರೆ, ಮೈಕ್ರೋ ಪಾರ್ಟಿಕಲ್ಸ್ ಇದ್ರೆ, ಅವಾಗ ಲಂಗ್ಸ್ಗೆ ಹೋಗಿ ತೊಂದರೆ ಆಗ್ಬೋದು.
0: ಈಗ ನಾವು ದೊಡ್ಡವರಾದ್ರೆ ಕಾಯಿಲೆ ಬಂದಾಗ ಸೆಲ್ಫ್ ಮೆಡಿಸಿನ್ ಮಾಡುವಂತ ಪ್ರವೃತ್ತಿಗಳು ಜಾಸ್ತಿ ಇದೆ, ಲೈಕ್ ಮೆಡಿಕಲ್ ಹೋಗುವುದು. ಈ ಮಕ್ಕಳಿಗೂ ಕೂಡ ಆತರದ ಏನಾದ್ರೂ ಸೆಲ್ಫ್ ಮೆಡಿಸಿನ್ ಕೇರ್ ಎಲ್ಲ ಮಾಡೋರು ಇದ್ದಾರಾ? ಅಂತವರಿಗೆ ನಿಮ್ಮ ಒಂದು ಗುಡ್ ಸಜೆಷನ್ ಕೊಡುದಾದ್ರೆ?
1: ಓಕೆ, ಇದು ಒಂದು ತುಂಬಾ ಕಾಮನ್ ಆಗಿ ಬರೋದು. ಪೇಷಂಟ್ಸ್ ಬರ್ತಾರೆ, ನಮ್ಗೆ ಸೀತ ಕೆಮ್ಮು ಆಯ್ತು, ಲಾಸ್ಟ್ ಟೈಮ್ ಆಂಟಿಬಯೋಟಿಕ್ ಕೊಟ್ಟಿದ್ರು, ಈ ಸತಿನೂ ಕೊಡಿ ಅದು ವಾಸಿ ಆಗತ್ತೆ. ಸೀತ ಕೆಮ್ಮು ಬಂದು ಜ್ವರ ಬಂದ್ರೆ ಪ್ರತಿ ಸತಿ ಅದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಲ್ಲ. ನಾವು ಹಂಗಾಗಿ ಕಾಮನ್ ಕೋಲ್ಡ್, ಕಾಮನ್ ಫ್ಲೂ ಅಂತ ಹೇಳ್ತೀವಿ. ಅಂದ್ರೆ ಕಾಮನ್ ಆಗಿ ಇರೋ ವೈರಸಸ್ ಗೆ ಅದು ಅಟ್ಯಾಕ್ ಆದಾಗ ಫೀವರ್ ಮತ್ತೆ ಕೋಲ್ಡ್ ಆಗುತ್ತೆ, ಇದು ಇಮ್ಯುನಿಟಿ ಬಿಲ್ಡ್ ಆಗುತ್ತೆ. ಸೊ ಪ್ರತಿ ಮಗುಗೆ 1 ವರ್ಷದಿಂದ ಕೆಳಗಿರೋ ಮಕ್ಕಳಿಗೆ ಸುಮಾರು 10 ಸತಿ ತನಕ ಈ ತರ ಕಾಮನ್ ಕೋಲ್ಡ್ ಆಗೋ ಚಾನ್ಸಸ್ ನಾರ್ಮಲ್ ಅದು. ಸೊ ಇದು ಆಗೋದ್ರಿಂದ ಮಗುಗೆ ಇನ್ಫೆಕ್ಷನ್ ನಿಂದ ಇಮ್ಯುನಿಟಿ ಕೂಡ ಬರುತ್ತೆ. ಅಕಸ್ಮಾತ್ 1 ವರ್ಷದಿಂದ 2 ವರ್ಷದ ಮಗುಗೆ ಸುಮಾರು 6-8 ಸತಿ ಈ ತರ ಕಾಮನ್ ಫ್ಲೂ ಆಗೋದು ನಾರ್ಮಲ್, ಇದರಿಂದ ಮಗುದು ಇಮ್ಯುನಿಟಿ ಬರುತ್ತೆ. ಪ್ರತಿ ಸತಿ ಕೆಮ್ಮು ಬಂದಾಗ, ಜ್ವರ ಬಂದಾಗ ಆಂಟಿಬಯೋಟಿಕ್ ಬೇಡ. ಈ ತರ ನಿಮೋನಿಯಾ ಅಥವಾ ಇದಾಗೋದು ವೈರಸ್ ಇಂದ ಆಗ್ಬೋದು, ಬ್ಯಾಕ್ಟೀರಿಯಾಗಳಿಂದ ಆಗ್ಬೋದು, ಅಥವಾ ಫಂಗಸ್ ಗಳಿಂದ ಆಗ್ಬೋದು. ನಾವು ಬ್ಯಾಕ್ಟೀರಿಯಲ್ ನಿಮೋನಿಯಾ ಇದ್ದಾಗ ಮಾತ್ರ ಆಂಟಿಬಯೋಟಿಕ್ಸ್ ಕೊಡಬೇಕಾಗತ್ತೆ, ಇಲ್ಲ ಅಂದ್ರೆ ಆಂಟಿಬಯೋಟಿಕ್ಸ್ ಅವಶ್ಯಕತೆ ಇಲ್ಲ. ನೀವು ಹೋದ ಸತಿ ಮಗುವಿಗೆ ನನ್ಗೆ ಈ ತರ ಆಂಟಿಬಯೋಟಿಕ್ ಕೊಟ್ಟಿದ್ವಿ, ಈ ಸತಿ ಕೊಡ್ತೀವಿ, ಅದು ಬೇಗ ವಾಸಿ ಆಗೋದು, ಅದು ತಪ್ಪು. ಅದರಿಂದ ಏನಾಗುತ್ತೆ, ನಿಮ್ದು ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಅಂತ ಆಗುತ್ತೆ. ಅಂದ್ರೆ ಹೋದ ಸತಿ ಕೊಟ್ಟಿರೋ ಆಂಟಿಬಯೋಟಿಕ್ ಪದೇ ಪದೇ ಮಿಸ್ ಯೂಸ್ ಆದಾಗ ಆ ಆಂಟಿಬಯೋಟಿಕ್ ಮಗುಗೆ ವರ್ಕ್ ಆಗಲ್ಲ. ಸೊ ನೆಕ್ಸ್ಟ್ ಟೈಮ್ ಆ ಬ್ಯಾಕ್ಟೀರಿಯಾ ಬಂದು ನಿಮ್ಗೆ ಆಂಟಿಬಯೋಟಿಕ್ ಕೊಟ್ಟಾಗ ಕೂಡ ಆ ಆಂಟಿಬಯೋಟಿಕ್ ವರ್ಕ್ ಆಗಲ್ಲ, ನಿಮ್ಗೆ ಹೈಯರ್ ಡೋಸ್ ಬೇಕಾಗತ್ತೆ, ಹೈಯರ್ ಆಂಟಿಬಯೋಟಿಕ್ ಬೇಕಾಗತ್ತೆ. ಸೊ ಹಂಗಾಗಿ ಓವರ್ ದಿ ಕೌಂಟರ್ ಡ್ರಗ್ಸ್ ಅಂದ್ರೆ ಫಾರ್ಮಸಿಗೆ ಹೋಗಿ ಸುಮ್ಮನೆ ಆ ಮೆಡಿಸನ್ ತಗೊಳ್ಳೋದು ಖಂಡಿತ ಅಲ್ಲ. ಆಂಟಿಬಯೋಟಿಕ್ ಶುರು ಮಾಡಬೇಕು ಅಂದ್ರೆ ಪೀಡಿಯಾಟ್ರಿಷಿಯನ್ ನ ಕನ್ಸಲ್ಟ್ ಮಾಡಿ, ಅವರು ನೋಡಿ ಎಕ್ಸಾಮಿನ್ ಮಾಡಿ ಆಮೇಲೆ ಹೇಳಿದ್ರೆ ಮಾತ್ರ ತಗೊಳ್ಬೇಕು, ಇಲ್ಲ ಅಂದ್ರೆ ಆಂಟಿಬಯೋಟಿಕ್ ತಗೊಳ್ಬಾರ್ದು. ಇನ್ನೊಂದು ಕಾಮನ್ ಕಾಫ್ ಸಿರಪ್ ಕಾಂಬಿನೇಷನ್ ಗಳು ಬರುತ್ತೆ, ಇದನ್ನೆಲ್ಲ ಕೊಡ್ತಾರೆ. ನಮ್ಮ ಹತ್ರ ಕಾಫ್ ಸಿರಪ್ ಇದೆ, ಕೊಡ್ತೀವಿ. ಎಲ್ಲಾ ಕಾಫ್ ಸಿರಪ್ ಒಳ್ಳೇದಲ್ಲ, ಒಂದೊಂದು ಕಾಫ್ ಸಪ್ರೆಸೆನ್ಸ್ ಅಂತ ಕೂಡ ಇರುತ್ತೆ, ಅದರಲ್ಲಿ ನಿದ್ದೆ ಎಕ್ಸಸ್ ನಿದ್ದೆ ಆಗುವಂತ ಸೈಡ್ ಎಫೆಕ್ಟ್ ಇರುತ್ತೆ. ಸೊ ಹಂಗಾಗಿ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿರೋದು ಬಿಟ್ಟು ಓವರ್ ದಿ ಕೌಂಟರ್ ಮೆಡಿಕೇಶನ್ಸ್ ಅಂತೂ ತಗೊಳ್ಳೇಬಾರದು, ಎಸ್ಪೆಷಲಿ ಲೆಸ್ ದನ್ 1 ಇಯರ್ ತುಂಬಾನೇ ಕೇರ್ಫುಲ್ ಆಗಿರಬೇಕು.
0: ಈಗ ನಮ್ಮ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಮಕ್ಕಳ ಚಿಕಿತ್ಸಾ ವಿಭಾಗ ಅಂತ ಇದೆ, ಅದರಲ್ಲಿ ಇರುವಂತ ಈ ಮಕ್ಕಳಿಗೆ ಕೇರಿಂಗ್ ಮಾಡುವಂತ ಫೆಸಿಲಿಟಿ ಬಗ್ಗೆ ಸ್ವಲ್ಪ ನಮ್ಮ ಜನರಿಗೆ ಮಾಹಿತಿ ಕೊಡೋದಾದ್ರೆ,
1: ನಮ್ಮ ಎಸ್ಡಿಎಂ ಆಸ್ಪತ್ರೆ ಉಜ್ರೆನಲ್ಲಿ ಮಕ್ಕಳ ವಿಭಾಗದಲ್ಲಿ ಎಲ್ಲಾ ಸರ್ವಿಸಸ್ ಕೂಡ ಪ್ರೊವೈಡ್ ಮಾಡ್ತೀವಿ. ಅಂದ್ರೆ ಹುಟ್ಟಿದ ಮಗುವಿಂದ ಅಂದ್ರೆ ನಿಯೋನೇಟಾಲಜಿ ಐಸಿಯು ಕೂಡ ಇದೆ, ನಿಯೋನೇಟಲ್ ಐಸಿಯು ಕೇರ್ ಕೂಡ ಇದೆ. ಅದರಲ್ಲಿ ನಮ್ದು ಆಕ್ಸಿಜನ್ ಕೂಡ ಬರುತ್ತೆ, ಮತ್ತೆ ಸಿಪ್ಯಾಪ್ ಅಂತ ಇಂಡಿಜಿನಸ್ ಸಿಪ್ಯಾಪ್ ಕೂಡ ಇದೆ. ಮತ್ತೆ ಅದಾದ್ಮೇಲೆ 1 ಇಯರ್ ಆದ್ಮೇಲೆ ಅಂದ್ರೆ ನಿಯೋನೇಟಲ್ ಏಜ್ ಕಿಂತ ದೊಡ್ಡವ್ರು PICU ಅಂತ ಕರಿತೀವಿ, PICU ಕೇರ್ ಕೂಡ ಇದೆ. ನಮ್ದು ರೆಗ್ಯುಲರ್ ಆಕ್ಸಿಜನೇಷನ್ ಸಿಗುತ್ತೆ, HFNC ಅಂತ ಒಂದು ಮೆಷಿನ್ ಬರುತ್ತೆ, ಹೈ ಫ್ಲೋ ಆಕ್ಸಿಜನ್. ಸೊ ಅದು ಕೂಡ ನಮ್ಮಲ್ಲಿ ಫೆಸಿಲಿಟೀಸ್ ಇದೆ. ಇಂಟ್ಯುಬೇಷನ್ ಏನಾದ್ರು ಪ್ರೊಸೀಜರ್ ಆಗೋಂಗಿದ್ರೆ ಅದು ಇಮಿಡಿಯೇಟ್ ಎಮರ್ಜೆನ್ಸಿನಲ್ಲೇ ಆಗುತ್ತೆ. ಸೊ ಈ ತರ ಎಲ್ಲಾ ಸೌಕರ್ಯಗಳು ನಮ್ಮ SDM ಆಸ್ಪತ್ರೆಯಲ್ಲಿ ಇದೆ.
0: ಡಾಕ್ಟರ್, ಈಗ ಸಾಮಾನ್ಯವಾಗಿ ಮಕ್ಕಳಿಗೆ ಏನಾದರೂ ಉಸಿರಿಗಟ್ಟುವಂಥದ್ದು ಅಥವಾ ಏನಾದರೂ ಅವರಿಗೆ ಶೀತದ ಸಂದರ್ಭದಲ್ಲಿ ಅವರಿಗೆ ಉಸಿರಾಡಲಿಕ್ಕೆ ತುಂಬ ಸಮಸ್ಯೆ ಆಗುತ್ತೆ, ಆ ಟೈಮಲ್ಲಿ ಅವರಿಗೆ ಈ ಇನ್ಲೆಸ್ ಅನ್ನು ತಗೊಳ್ಳುವಂಥದ್ದು ಬ್ರೀದಿಂಗಿಗೆ ಒಂದು ಪರ್ಯಾಯವಾಗಿ ತಗೊಳ್ತಾರೆ, ಅದರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಹೇಳೋದಾದ್ರೆ.
1: ಹೌದು, ಸೊ ನಿಮಗೆ ಉಸಿರಾಡಲಿಕ್ಕೆ ಮಕ್ಕಳಿಗೆ ಕಷ್ಟ ಇದ್ರೆ ನಮ್ಮಲ್ಲಿ 3 ತರ ಇದೆ, ಒಂದು ನೆಬಲೈಸೇಷನ್, ಒಂದು ಸ್ಟೀಮು, ಮತ್ತು ಒಂದು ಇನ್ಹೇಲರ್ಸ್ ಅಂತ. ಸ್ಟೀಮ್ ಇನ್ಹೇಲೇಷನ್ ಅಂದ್ರೆ ಏನು, ಅವೆ ಗಾಳಿದು ಹವೆ ಬರುತ್ತೆ, ಅದರಿಂದ ಉಸಿರಾಡ್ಲಿಕ್ಕೆ ಕಂಜೆಷನ್ ರಿಲೀಸ್ ಆಗುತ್ತೆ. ಸೊ ನೆಕ್ಸ್ಟ್ ಬರೋದು ನೆಬಲೈಸೇಷನ್. ನೆಬಲೈಸೇಷನ್ ಯೂಶಲಿ ನಾವು ಹಾಸ್ಪಿಟಲ್ ನಲ್ಲಿ ಕೊಡ್ತೀವಿ, ಅಂದ್ರೆ ಯಾವಾಗ ನನ್ನ ವಿಂಡ್ ಪೈಪ್ ಟೈಟ್ ಆದಾಗ ಅದು ರಿಲೀಸ್ ಮಾಡ್ಲಿಕ್ಕೆ ಇದು ಒಂದು ಸೋರ್ಸ್ ಆಫ್ ಟ್ರೀಟ್ಮೆಂಟ್, ಗಾಳಿಯಿಂದ ಹೋಗಿ ಡೈರೆಕ್ಟ್ ಲಂಗ್ಸ್ ಗೆ ಇದ್ ಮಾಡುತ್ತೆ. ಇದು ನಾವು ಹಾಸ್ಪಿಟಲ್ ನಲ್ಲಿ ಕೊಡ್ತೀವಿ ವಿತ್ ಆಕ್ಸಿಜನ್. ಸ್ವಲ್ಪ ಜನ ಏನಂತಾರೆ, ನಾವು ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಮಾಡೋದು ಬೇಡ, ಮನೆಯಲ್ಲೇ ನಾವು ನೆಬಲೈಸೇಷನ್ ಮೆಷಿನ್ ಇಟ್ಕೊಂಡು ಇದ್ ಮಾಡ್ತೀವಿ ಅಂತ, ಅದು ಕೊಡ್ಬೋದು, ಬಟ್ ಇಟ್ ಇಸ್ ನಾಟ್ ಆಸ್ ಎಫೆಕ್ಟಿವ್ ಆಸ್ ವಿತ್ ಆಕ್ಸಿಜನ್ ಕೊಡೋದು. ನಮ್ಮ ಹಾಸ್ಪಿಟಲ್ ನಲ್ಲಿ ಬಂದ್ರೆ ನಿಮ್ಗೆ ಎಫೆಕ್ಟಿವ್ ಜಾಸ್ತಿ ಇರುತ್ತೆ, ಯಾಕೆಂದ್ರೆ ಅದು ಆಕ್ಸಿಜನ್ ಜೊತೆ ಕಂಬೈನ್ ಆಗಿ ಕೊಡುತ್ತೆ. ಸೊ ನಿಮ್ಗೆ ಅದು ಮೆಡಿಸಿನ್ ಮೋರ್ ಎಫೆಕ್ಟಿವ್. ಅದೇ ನೀವು ಮನೆಯಲ್ಲಿ ನೆಬಲೈಸೇಷನ್ ಕೊಡ್ತೀರಾ ಅಂದ್ರೆ ಅಷ್ಟು ಎಫೆಕ್ಟಿವ್ ಇರಲ್ಲ. ಇದಕ್ಕಿಂತ ಎಫೆಕ್ಟಿವ್ ಇರೋದು ಇನ್ಹೇಲರ್ಸ್ ಅಂತ ಬರುತ್ತೆ. ಯೂಶಲಿ ಆಸ್ಮಾ ಇದ್ದ ಮಕ್ಕಳಿಗೆ ನಾವು ಇನ್ಹೇಲರ್ಸ್ ಕೊಡ್ತೀವಿ. ಯಾತಕ್ಕೆ ಇದು ಇನ್ಹೇಲರ್ಸ್ ಕೊಡ್ತೀವಿ ಅಂದ್ರೆ ನಾವು ಪ್ರಿವೆಂಟ್ ಮಾಡ್ಲಿಕ್ಕೆ, ಅಂದ್ರೆ ಪದೇ ಪದೇ ಶೀತ ಕೆಮ್ಮು ಆಗೋದು, ಸಿಂಪ್ಟಮ್ಸ್ ಆಗೋದಾಗ್ಲಿ, ಹಾಸ್ಪಿಟಲ್ ಅಟ್ಯಾಕ್ಸ್ ಆಗೋದಾಗ್ಲಿ, ಅಥವಾ ರಿಪೀಟೆಡ್ ನೆಬಲೈಸೇಷನ್ ಯೂಸ್ ಆಗಿ ಪ್ರಿವೆಂಟ್ ಆಗೋದಕ್ಕೆ ನಾವು ಇನ್ಹೇಲರ್ಸ್ ಕೊಡ್ತೀವಿ. ಮೋಸ್ಟ್ ಎಫೆಕ್ಟಿವ್ ಇನ್ಹೇಲರ್ಸ್ ಯಾವುದು ಅಂದ್ರೆ ಇನ್ಹೇಲ್ಡ್ ಕಾರ್ಟಿಕೋಸ್ಟೀರಾಯ್ಡ್ಸ್ ಅಂತ. ನಾವು ಕಾರ್ಟಿಕೋಸ್ಟೀರಾಯ್ಡ್ಸ್ ಅಂದ ತಕ್ಷಣ ಪೇರೆಂಟ್ಸ್ ಬರೋದು, ಅಯ್ಯೋ ಸ್ಟೀರಾಯ್ಡ್ಸ್ ಮಕ್ಕಳಿಗೆ ಕೊಡಬಾರ್ದು. ಇದು ಒಂದು ರಾಂಗ್ ಅಸಂಪ್ಷನ್. ಇದು ನಮ್ಮ ಇಂಟರ್ನ್ಯಾಷನಲ್ ಗೈಡ್ಲೈನ್ಸ್ ಪ್ರಕಾರನೇ ಹೇಳ್ತಾರೆ, ಇನ್ಹೇಲ್ ಕಾರ್ಟಿಕೋಸ್ಟೀರಾಯ್ಡ್ಸ್ ಕೊಡ್ಬೋದು. ಇದು ಯಾತಕ್ಕೆ ಸೇಫ್ ಅಂದ್ರೆ ಇದು ನಿಮ್ಮ ಬ್ಲಡ್ ಗೆ ಹೋಗಲ್ಲ, ನೀವು ಇನ್ಹೇಲ್ ಮಾಡಿದಾಗ ಡೈರೆಕ್ಟ್ ಲಂಗ್ಸ್ ಗೆ ಹೋಗುತ್ತೆ. ಸೊ ಪ್ರಾಬ್ಲಮ್ ಎಲ್ಲಿದೆಯೋ ಬರೀ ಅಲ್ಲಿ ಮಾತ್ರ ಆಕ್ಟ್ ಆಗುತ್ತೆ, ವೆರಿ ನೆಗ್ಲಿಜಿಬಲ್ ಅಮೌಂಟ್ ಬ್ಲಡ್ ಗೆ ಹೋಗುತ್ತೆ. ಮತ್ತೆ ಇದರಲ್ಲಿ ಇನ್ಹೇಲರ್ಸ್ ನಲ್ಲಿ ಕೊಡೋ ಡೋಸ್ ಕೂಡ ತುಂಬಾ ಕಡಿಮೆ ಡೋಸು, ಅಂದ್ರೆ ಮೈಕ್ರೋ ಡೋಸಸ್ ಕೊಡ್ತೀವಿ. ಸೊ ಅಷ್ಟು ಚಿಕ್ಕ ಡೋಸಸ್ ನಲ್ಲಿ ಬರೀ ಎಲ್ಲಿ ಬೇಕೋ ಅಲ್ಲಿಗೆ ಮಾತ್ರ ಲಂಗ್ಸ್ ಗೆ ಮಾತ್ರ ಆಕ್ಟ್ ಆಗುತ್ತೆ, ಬ್ಲಡ್ ಗೆ ಎಂತ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ ಇದರಿಂದ. ಸೊ ಲಾಂಗ್ ಟರ್ಮ್ ಇನ್ಹೇಲರ್ಸ್ ಕೂಡ ಕೊಡ್ಬೋದು, ತಗೊಳ್ಬೋದು, ಇದರಿಂದ ಅಡಿಕ್ಷನ್ ಖಂಡಿತ ಆಗಲ್ಲ. ಇದರಿಂದ ಮಗುಗೇನ್ ಹೆಲ್ಪ್ ಆಗತ್ತೆ, ಸಿಂಪ್ಟಮ್ ಫ್ರೀ ಆಗತ್ತೆ, ಪದೇ ಪದೇ ಶೀತ ಕೆಮ್ಮಾಗೋದಾಗ್ಲಿ, ಆಸ್ಮಾ ಅಟ್ಯಾಕ್ಸ್ ಆಗೋದಾಗ್ಲಿ, ಅಥವಾ ಪದೇ ಪದೇ ಹಾಸ್ಪಿಟಲ್ ಬರೋದಾಗ್ಲಿ, ಅಡ್ಮಿಷನ್ಸ್ ಆಗೋ ಸಿವಿಯರ್ ಅಟ್ಯಾಕ್ಸ್ ಎಲ್ಲ ಕಡಿಮೆ ಆಗತ್ತೆ. ಹಂಗಾಗಿ ಇನ್ಹೇಲರ್ಸ್ ತುಂಬಾ ಒಳ್ಳೇದು. ಆಸ್ಮಾ ಇದ್ದ ಮಕ್ಕಳಿಗೆ ಅದು ಇದ್ದಾಗ ಇನ್ನು ಮಗುಗೆ ಡೆವಲಪ್ಮೆಂಟ್ಗೂ ಹೆಲ್ಪ್ ಆಗತ್ತೆ, ಕಂಫರ್ಟಬಲ್ ಆಗೂ ಕೂಡ ಇರುತ್ತೆ.
0: ಮಕ್ಕಳನ್ನ ಕಾಡುವಂತಹ ಸಾಮಾನ್ಯ ಕಾಯಿಲೆಗಳ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡೋದಾದ್ರೆ,
1: ಸೊ ಸೀಸನಲ್ ಫ್ಲೂ ಅಂತಾರೆ, ಈಗ ಇನ್ಫ್ಲೂಯೆನ್ಸಾ ಇದೆಲ್ಲ ಸೀಸನಲ್ ಫ್ಲೂ ಆಗುತ್ತೆ. ಸೊ ಯೂಶಲಿ ಏನಾಗುತ್ತೆ, ಆ ವೈರಸ್ ಆ ಟೈಮ್ ನಲ್ಲಿ ಜಾಸ್ತಿ ಆಗೋದ್ರಿಂದ ಆ ಫ್ಲೂ ಇನ್ಫೆಕ್ಷನ್ ಆಗುತ್ತೆ. ಇದನ್ನ ಹೆಂಗೆ ಪ್ರಿವೆಂಟ್ ಮಾಡಬಹುದು, ನಾರ್ಮಲ್ ನೀವು ಮಗುಗೆ ಎಲ್ಲಾ ಗೌರ್ಮೆಂಟ್ ನಲ್ಲಿ ಕೊಡೋ ಫ್ರೀ ಇಮ್ಯುನೈಸೇಷನ್ ಅಥವಾ ವ್ಯಾಕ್ಸಿನೇಷನ್ ನ ತಗೊಳ್ಳೋದ್ರಿಂದ ಮಗುಗೆ ಈ ಇದೆಲ್ಲ ಫ್ಲೂ ಎಲ್ಲ ಸೀಸನಲ್ ಎಲ್ಲ ಇದಾಗತ್ತೆ, ಪ್ರಿವೆಂಟ್ ಆಗುತ್ತೆ. ಇದರಲ್ಲಿ ಒಂದು ಪ್ರೈವೇಟ್ ವ್ಯಾಕ್ಸಿನೇಷನ್ ಅಂತ ಕೂಡ ಬರುತ್ತೆ. ಯೂಶಲಿ ತಂದೆ ತಾಯಿಗೆ ಇದು ನಾವು ಬರೀ ಫ್ರೀ ತಗೊಳ್ಬೇಕು, ಪ್ರೈವೇಟ್ ಯಾಕೆ ತಗೊಳ್ಬೇಕು, ಪ್ರೈವೇಟ್ ತಗೊಳ್ಳೋದ್ರಿಂದ ಎಲ್ಲಾ ಗೌರ್ಮೆಂಟ್ ನಲ್ಲಿ ಕಾಮನ್ ಆಗಿರೋದು ಏನು, ಇಡೀ ಇಂಡಿಯಾದಲ್ಲಿ ಕಾಮನ್ ಆಗಿರೋದಕ್ಕೆ ಅವರು ಮಾತ್ರ ಗೌರ್ಮೆಂಟ್ ಫ್ರೀ ಕೊಡ್ತಾರೆ. ಬಟ್ ಬಟ್ ಲೋಕಲ್ ಪ್ರೈವೇಟ್ ನಲ್ಲಿ ಏನಾಗುತ್ತೆ ಅಂದ್ರೆ ಅಲ್ಲಿ ಆ ಪ್ರದೇಶದಲ್ಲಿ ಯಾವ್ದು ಜಾಸ್ತಿ ಇರುತ್ತೋ ಅದು ಆ ಪ್ರದೇಶದಲ್ಲಿ ನಾವು ಕೊಡ್ಬೋದು. ಈಗ ಇನ್ಫ್ಲೂಯೆನ್ಸಾ ವ್ಯಾಕ್ಸಿನ್ ಅಂತ ಬರುತ್ತೆ, ಫ್ಲೂ ವ್ಯಾಕ್ಸಿನ್ ಅಂತ. ಇದು ಯೂಶಲಿ ಏನಾಗುತ್ತೆ, ಮಕ್ಕಳು 5 ವರ್ಷಕ್ಕಿಂತ ಕೆಳಗಿದ್ದು ಮಕ್ಕಳಿಗೆ ಜಾಸ್ತಿ ಫ್ಲೂ ಅಟ್ಯಾಕ್ಸ್ ಆಗೋದು ಜಾಸ್ತಿ ಆಗುತ್ತೆ. ಇದು ಫ್ಲೂನಲ್ಲೂ ಮತ್ತೆ ಜ್ವರ ಬರುತ್ತೆ, ಕೆಮ್ಮು ಬರುತ್ತೆ, ಮತ್ತೆ ಸುಸ್ತಾಗೋದಾಗ್ಲಿ, ಫೀಡಿಂಗ್ ಡಿಫಿಕಲ್ಟಿ ಆಗೋದು, ಇದೆಲ್ಲ ಆಗ್ಬೋದು. ಸೊ ಫ್ಲೂ ವ್ಯಾಕ್ಸಿನ್ ತಗೊಳ್ಳೋದು ಹೆಂಗೆ, 5 ವರ್ಷದಿಂದ ಕೆಳಗಿರೋ ಮಕ್ಕಳಿಗೆ ಪ್ರತಿ ವರ್ಷ ಫ್ಲೂ ವ್ಯಾಕ್ಸಿನ್ ಕೊಟ್ಟರೆ ಮಗುಗೆ ಫ್ಲೂ ಅಟ್ಯಾಕ್ ಆದಾಗ ಸಿವಿಯರಿಟಿ ಕಡಿಮೆ ಆಗುತ್ತೆ. ಸೊ ಹಾಸ್ಪಿಟಲ್ ಅಡ್ಮಿಷನ್ ಆಗೋದಾಗ್ಲಿ ಅಥವಾ ತುಂಬಾ ಸಿವಿಯರ್ ಆಗಿ ಆಕ್ಸಿಜನೇಷನ್ ಬೇಕಾದಾಗ್ಲಿ ಇದೆಲ್ಲ ಅವಾಯ್ಡ್ ಆಗುತ್ತೆ ನಿಮ್ಮ ಮಕ್ಕಳಿಗೆ ಫ್ಲೂ ವ್ಯಾಕ್ಸಿನ್ ಕೊಡೋದ್ರಿಂದ. ಜನರಲ್ ಟಿಪ್ಸ್ ಅಂದ್ರೆ ಫಸ್ಟ್ ಹೇಳೋದು, ಹುಟ್ಟದಾಗ್ಲಿಂದ 6 ಮಂತ್ಸ್ ತನಕ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಮಾಡಿ, ಎದೆ ಹಾಲು ಬಿಟ್ಟು ಏನು ಕೊಡೋದು ಬೇಡ, ಅದೊಂದು ಮಾಡಿ. ಅದಾದ್ಮೇಲೆ 6 ತಿಂಗಳಿಂದ 1 ವರ್ಷದ ತನಕ ಕಾಂಪ್ಲಿಮೆಂಟ್ರಿ ಫುಡ್ ಸ್ಟಾರ್ಟ್ ಮಾಡಬಹುದು, ರಾಗಿ ಮನ್ನಿ ಆಗಿರ್ಬೋದು, ಇಂಥದ್ದುಗಳನ್ನ ಶುರು ಮಾಡಬಹುದು. 1 ಇಯರ್ ಆದ್ಮೇಲೆ ಫ್ಯಾಮಿಲಿ ಪ್ಲೇಟ್ ಅಂತ ಹೇಳ್ತೀವಿ, ಅಂದ್ರೆ ತಂದೆ ತಾಯಿ ಏನ್ ತಿಂತಾರೋ ಅದು ಕೂಡ ಅದೆಲ್ಲ ಕೂಡ ಮಕ್ಕಳಿಗೆ ಕೊಡ್ಬೋದು. ಸೊ ಮೇನ್ ಫುಡ್ ನಲ್ಲಿ ಅಂದ್ರೆ ನೀವು ನ್ಯೂಟ್ರಿಯಂಟ್ ಫುಡ್ ಕೊಡಬೇಕು, ಹಣ್ಣು ತರಕಾರಿ ಈ ತರದ್ದು ಕೊಡಬೇಕಾಗತ್ತೆ. ಅದರಿಂದ ನಿಮ್ಗೆ ಮಕ್ಕಳಿಗೆ ನ್ಯೂಟ್ರಿಷನ್ಸ್ ಬರುತ್ತೆ, ವೈಟಮಿನ್ ಸಿಗತ್ತೆ, ಮಿನರಲ್ ಸಿಗತ್ತೆ, ಇದರಿಂದ ಒಳ್ಳೆ ಇಮ್ಯುನಿಟಿ ಬರುತ್ತೆ, ಪದೇ ಪದೇ ಶೀತ ಕೆಮ್ಮು ಇನ್ಫೆಕ್ಷನ್ಸ್ ಆಗೋದು ಕಡಿಮೆ ಆಗತ್ತೆ. ಪ್ಲಸ್ ಜಂಕ್ ಫುಡ್ ನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಬೇಕಾಗತ್ತೆ. ಯಾವ ತರ ಅಂದ್ರೆ ಎಣ್ಣೆ ಪದಾರ್ಥ, ಕರ್ದಿರೋ ಪದಾರ್ಥ ಆಗಿರ್ಬೋದು, ಚಾಕ್ಲೇಟ್ಸ್ ಆಗಿರ್ಬೋದು, ಬಿಸ್ಕೆಟ್ಸ್ ಆಗಿರ್ಬೋದು, ಐಸ್ ಕ್ರೀಮ್ಸ್ ಆಗಿರ್ಬೋದು, ಫ್ರೈಡ್ ಫುಡ್ ಆಗಿರ್ಬೋದು, ಇದನ್ನೆಲ್ಲ ಅವಾಯ್ಡ್ ಮಾಡಬೇಕಾಗತ್ತೆ. ಇದ್ರ ಜೊತೆ ರೆಗ್ಯುಲರ್ ವ್ಯಾಕ್ಸಿನೇಷನ್, ಗೌರ್ಮೆಂಟ್ ನಲ್ಲಿ ಕೊಡೋ ಎಲ್ಲಾ ಫ್ರೀ ವ್ಯಾಕ್ಸಿನೇಷನ್ ಟೈಮ್ಗೆ ಕರೆಕ್ಟ್ ಆಗಿ ತಗೊಳ್ಬೇಕಾಗತ್ತೆ. ಅದ್ರ ಜೊತೆಗೆ ನಿಮೋನಿಯಾ ಇದ್ದ ತುಂಬಾ ಪ್ರೋನ್ ಇರೋ ಮಕ್ಕಳಿಗೆ, ಅಲರ್ಜಿ ಇರೋ ಮಕ್ಕಳಿಗೆ ಪ್ರೈವೇಟ್ ವ್ಯಾಕ್ಸಿನೇಷನ್ ಅಂದ್ರೆ ಫ್ಲೂ ವ್ಯಾಕ್ಸಿನ್ ಕೂಡ ತಗೊಳ್ಬಹುದು. 5 ವರ್ಷ ತನಕ ನಾವು ಸಜೆಸ್ಟ್ ಮಾಡ್ತೀವಿ, ಯಾಕೆಂದ್ರೆ ಆ ಏಜ್ ನಲ್ಲಿ ಕಾಮನ್. ಇದ್ರ ಜೊತೆ ಕ್ಲೀನ್ಲಿನೆಸ್, ಹೈಜೀನ್ ಎಲ್ಲ ಮೇಂಟೈನ್ ಮಾಡಬೇಕಾಗತ್ತೆ. ಸ್ಮೋಕಿಂಗ್ ಎಲ್ಲ, ಸ್ಮೋಕಿಂಗ್ ಮನೇಲಿ ಫ್ಯಾಮಿಲಿಲಿ ಯಾರಾದ್ರೂ ಇದ್ರೆ ಅವ್ರು ಇಮಿಡಿಯೇಟ್ ಕ್ಲೋಸ್ ಕಾಂಟ್ಯಾಕ್ಟ್ ಬರೋದಾಗ್ಲಿ, ಅಥವಾ ಬೇರೆ ಮಕ್ಕಳಿಗೆ ಶೀತ ಕೆಮ್ಮು ಇದ್ರೆ ಅವ್ರ ಜೊತೆ ಕ್ಲೋಸ್ ಕಾಂಟ್ಯಾಕ್ಟ್ ಇರೋದಾಗ್ಲಿ, ಇದನ್ನೆಲ್ಲ ಅವಾಯ್ಡ್ ಮಾಡಬೇಕಾಗತ್ತೆ.
0: ಡಾಕ್ಟ್ರೆ, ಇಷ್ಟು ಹೊತ್ತು ಈ ಮಕ್ಕಳಲ್ಲಿ ಕಾಡುವ ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳ ಬಗ್ಗೆ, ಆಸ್ಪತ್ರೆಯಲ್ಲಿ ಸಿಗುವ ಫೆಸಿಲಿಟಿ ಬಗ್ಗೆ ಎಲ್ಲ ಬಹಳ ವಿವರವಾಗಿ ನಮಗೆ ಮಾಹಿತಿಯನ್ನ ಕೊಟ್ಟಿದ್ದೀರಿ. ಮತ್ತೆ ಅವರಿಗೆ ಆರೋಗ್ಯ ಸಮಸ್ಯೆಗಳನ್ನ ನಿರ್ವಹಣೆ ಮಾಡೋದು ಹೇಗೆ, ಇದರ ಬಗ್ಗೆ ಎಲ್ಲ ಬಹಳ ಅತ್ಯುತ್ತಮವಾದಂತಹ ಮಾಹಿತಿಯನ್ನು ಕೊಟ್ಟಿದ್ದೀರಿ. ನಮ್ಮ ಈ SDM ಆರೋಗ್ಯವಾಣಿ ವಿಶೇಷ ಕಾರ್ಯಕ್ರಮದ ಪರವಾಗಿ ತಮಗೆ ಧನ್ಯವಾದಗಳು.
1: ಥ್ಯಾಂಕ್ ಯು.

0: ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM.
1: ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಸಂದೀಪ್. ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ ಇವತ್ತು ನಾವು ಪ್ರತಿಯೊಬ್ಬರ ಜೀವನಕ್ಕೂ ಬೇಕಾದ ಒಂದು ಮುಖ್ಯ ವಿಷಯದ ಬಗ್ಗೆ ಮಾತಾಡ್ತಿದ್ದೇವೆ. ಅದೇ ಆರ್ಥಿಕ ಭದ್ರತೆ ಅಥವಾ

0: ತುಂಬಾ ಮುಖ್ಯ. ಹಾಗಾದ್ರೆ ಒಬ್ಬ ಸಾಮಾನ್ಯ ಮನುಷ್ಯ ಆರ್ಥಿಕ ಭದ್ರತೆ ಪಡೆಯೋಕೆ ಮೊದಲು ಏನ್ ಮಾಡಬೇಕು?
1: ಇದಕ್ಕೆ ನಾಲ್ಕು ಮುಖ್ಯ ಹಂತಗಳಿವೆ. ತುರ್ತು ನಿಧಿ ಅಂದ್ರೆ ಎಮರ್ಜೆನ್ಸಿ ಫಂಡ್. ನಿಮ್ಮ ಕನಿಷ್ಠ 6 ತಿಂಗಳ ಖರ್ಚಿಗೆ ಆಗುವಷ್ಟು ಹಣವನ್ನು ಒಂದು ಪ್ರತ್ಯೇಕ ಖಾತೆಯಲ್ಲಿ ಇಡಿ. ಇದು ಕಷ್ಟದ ಕಾಲದಲ್ಲಿ ನಿಮ್ಮ ಬೆನ್ನಿಗೆ ಇರುತ್ತೆ. ವಿಮೆ, ಜೀವನ ವಿಮೆ ಮತ್ತು ಆರೋಗ್ಯ ವಿಮೆ ಮಾಡಿಸಿಕೊಳ್ಳೋದು ಅನಿವಾರ್ಯ. ಆಸ್ಪತ್ರೆ ಖರ್ಚಿನಿಂದ ನಿಮ್ಮ ಉಳಿತಾಯ ಖಾಲಿಯಾಗದಂತೆ ಇದು ನೋಡಿಕೊಳ್ಳುತ್ತೆ. ಸಾಲದ ನಿರ್ವಹಣೆ, ಕ್ರೆಡಿಟ್ ಕಾರ್ಡ್ ಅಥವಾ ಅಧಿಕ ಬಡ್ಡಿಯ ಸಾಲಗಳಿಂದ ದೂರ ಇರಿ, ಇದ್ರೂ ಆದಷ್ಟು ಬೇಗ ತೀರಿಸಿ. ಹೂಡಿಕೆ, ಹಣವನ್ನು ಕೇವಲ ಬೀರುವಿನಲ್ಲಿ ಇಟ್ಟರೆ ಅದರ ಮೌಲ್ಯ ಬೆಳೆಯಲ್ಲ. ಎಸ್ಐಪಿ, ಪಿಪಿಎಫ್ ಅಥವಾ ಷೇರು ಮಾರುಕಟ್ಟೆಯಲ್ಲಿ ಹಣ ಹೂಡಿಕೆ ಮಾಡಬೇಕು.
0: ತುಂಬಾ ಚೆನ್ನಾಗಿ ಹೇಳಿದ್ರಿ. ಆದ್ರೆ ಇವತ್ತಿನ ದಿನಗಳಲ್ಲಿ ಜನರಿಗೆ ಉಳಿತಾಯ ಮಾಡೋದೇ ಕಷ್ಟ ಆಗ್ತಿದೆ. ಇದಕ್ಕೇನಾದ್ರೂ ಟಿಪ್ಸ್ ಇದೆಯಾ?
1: ಒಂದು ಸುಲಭ ಸೂತ್ರ ಇದೆ, 50-30-20 ರೂಲ್. ನಿಮ್ಮ ಆದಾಯದ 50% ಅಗತ್ಯಗಳಿಗೆ ಅಂದ್ರೆ ಬಾಡಿಗೆ, ಅಡುಗೆ ಸಾಮಗ್ರಿಗೆ ಬಳಸಿ. 30% ನಿಮ್ಮ ಇಷ್ಟದ ಕೆಲಸಗಳಿಗೆ ಅಂದ್ರೆ ಸಿನಿಮಾ, ಹೊರಗಿನ ಊಟಕ್ಕೆ ಇಡಿ. ಕನಿಷ್ಠ 20% ಹಣವನ್ನು ಕಣ್ಣು ಮುಚ್ಚಿ ಉಳಿತಾಯಕ್ಕೆ ಮೀಸಲಿಡಿ. ನೆನಪಿಡಿ, ಖರ್ಚು ಮಾಡಿ ಉಳಿದದ್ದನ್ನು ಉಳಿಸಬೇಡಿ. ಮೊದಲು ಉಳಿಸಿ ನಂತರ ಖರ್ಚು ಮಾಡಿ.
0: ವಾವ್, ಮೊದಲು ಉಳಿಸಿ ನಂತರ ಖರ್ಚು ಮಾಡಿ, ಈ ಮಾತು ತುಂಬಾ ಪವರ್ಫುಲ್ ಆಗಿದೆ. ನಮ್ಮ ಕೇಳುಗರಿಗೆ ಇವತ್ತು ಆರ್ಥಿಕ ಭದ್ರತೆಯ ಬಗ್ಗೆ ಒಂದು ಸ್ಪಷ್ಟ ಚಿತ್ರಣ ಸಿಕ್ಕಿದೆ ಅನ್ಕೊಳ್ತೀನಿ. ಗುರು ಅವರೇ, ಈಗಿನ ಕಾಲದಲ್ಲಿ ಹಣ ಉಳಿಸೋದೆಷ್ಟು ಮುಖ್ಯವೋ ಅದನ್ನ ಡಿಜಿಟಲ್ ಕಳ್ಳರಿಂದ ಕಾಪಾಡಿಕೊಳ್ಳೋದು ಕೂಡ ಅಷ್ಟೇ ಮುಖ್ಯ ಅಲ್ವಾ? ಈ ಓಟಿಪಿ ವಂಚನೆಗಳ ಬಗ್ಗೆ ಏನ್ ಹೇಳ್ತೀರಾ?
1: ಹೌದು ಸಂದೀಪ್, ನೀವು ಬಹಳ ಮುಖ್ಯವಾದ ವಿಷಯ ನೆನಪಿಸಿದ್ರಿ. ನೆನಪಿಡಿ, ಯಾವುದೇ ಬ್ಯಾಂಕ್ ಅಧಿಕಾರಿಗಳು ಅಥವಾ ಸರ್ಕಾರಿ ಸಂಸ್ಥೆಯವರು ಫೋನ್ ಮಾಡಿ ನಿಮ್ಮ ಓಟಿಪಿ, ಪಿನ್ ಅಥವಾ ಪಾಸ್ವರ್ಡ್ ಕೇಳೋದಿಲ್ಲ. ಗುಪ್ತವಾಗಿಡಿ. ಓಟಿಪಿ ಅಂದ್ರೆ ಅದು ನಿಮ್ಮ ವೈಯಕ್ತಿಕ ಕೀಲಿ ಇದ್ದಂತೆ. ಅದನ್ನು ಯಾರಿಗೂ, ಸ್ನೇಹಿತರಿಗಾಗಲಿ ಅಪರಿಚಿತರಿಗಾಗಲಿ ಹೇಳಬೇಡಿ. ಲಿಂಕ್ಗಳ ಬಗ್ಗೆ ಎಚ್ಚರ. ನಿಮ್ಮ KYC ಅಪ್ಡೇಟ್ ಆಗಿಲ್ಲ, ನಿಮ್ಗೆ ಲಾಟರಿ ಬಂದಿದೆ ಅಂತ ಬರೋ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. ಸ್ಕ್ರೀನ್ ಶೇರಿಂಗ್ ಗ್ರೆಡ. ಯಾರೋ ಅಪರಿಚಿತರು ಹೇಳಿದ ತಕ್ಷಣ ಯಾವುದೇ ಆಪ್ಗಳನ್ನು ಇನ್ಸ್ಟಾಲ್ ಮಾಡಬೇಡಿ. ಅವರು ನಿಮ್ಮ ಫೋನ್ ಸ್ಕ್ರೀನ್ ನೋಡಿ ಓಟಿಪಿ ಕದಿಯಬಹುದು. ಅಕಸ್ಮಾತ್ ಯಾರಾದರೂ ಇಂತಹ ವಂಚನೆಗಳು ಒಳಗಾದ್ರೆ ಅವ್ರು ಏನ್ ಮಾಡಬೇಕು? ತಕ್ಷಣವೇ 1930 ಸಂಖ್ಯೆಗೆ ಕರೆ ಮಾಡಿ ದೂರು ನೀಡಬೇಕು ಅಥವಾ www.cybercrime.gov.in ಪೋರ್ಟಲ್ನಲ್ಲಿ ರಿಪೋರ್ಟ್ ಮಾಡಬೇಕು. ಎಷ್ಟು ಬೇಗ ದೂರು ನೀಡ್ತೀರೋ ಅಷ್ಟು ಬೇಗ ನಿಮ್ಮ ಹಣವನ್ನು ವಾಪಸ್ ಪಡೆಯುವ ಸಾಧ್ಯತೆ ಇರುತ್ತೆ.
0: ಬಹಳ ಉಪಯುಕ್ತ ಮಾಹಿತಿ ನೀಡಿದ್ದಕ್ಕೆ ಧನ್ಯವಾದಗಳು ಗುರು ಅವರೇ.
1: ಧನ್ಯವಾದಗಳು.

0: ವೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್ನ ಹುಡುಕಾಟದಲ್ಲಿದ್ದೀರಾ? ಹಾಗಾದ್ರೆ ನಿಮ್ಮ ಆಯ್ಕೆ ಆಗಿರಲಿ SDM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಉಜಿರೆ.
1: ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡಾಟಾ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಹಾಗೂ ಸಿವಿಲ್ ಇಂಜಿನಿಯರಿಂಗ್.
0: ಗುಣಮಟ್ಟದ ತಾಂತ್ರಿಕ ಶಿಕ್ಷಣ, ನುರಿತ ಪ್ರಾಧ್ಯಾಪಕರು, ಆಧುನಿಕ ಲ್ಯಾಬ್, ಹಾಸ್ಟೆಲ್ ಸೌಲಭ್ಯ ಹಾಗೂ ಅತ್ಯುತ್ತಮ ಪ್ಲೇಸ್ಮೆಂಟ್.
1: ಈಗಲೇ ಪ್ರವೇಶಾತಿ ಆರಂಭಗೊಂಡಿದೆ. ಕಾಂಟ್ಯಾಕ್ಟ್ 8762127991 ಅಥವಾ 08256236961.
0: SDM ಇಂಜಿನಿಯರಿಂಗ್ ಕಾಲೇಜ್, ಉಜರೆ. ಎಕ್ಸಲೆನ್ಸ್ ಇನ್ ಎಜುಕೇಶನ್, ಕಮಿಟ್ಮೆಂಟ್ ಟು ಸೊಸೈಟಿ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಅಭಯ ದಾಮ್ಲೆ. ಮುಖ್ಯಾಂಶಗಳು: ಭಾರತ ನ್ಯೂಜಿಲೆಂಡ್ ನಡುವೆ ರಕ್ಷಣಾ ಪಶುಸಂಗೋಪನೆ ಸೇರಿ 5 ಪ್ರಮುಖ ಒಪ್ಪಂದಗಳಿಗೆ ಸಹಿ. ಇಂಡೋ ಪೆಸಿಫಿಕ್ ಪ್ರಾಂತ್ಯದಲ್ಲಿ ಶಾಂತಿ, ಸ್ಥಿರತೆ, ಭದ್ರತೆ ಬಲವರ್ಧನೆಯಲ್ಲಿ ಭಾರತ ನ್ಯೂಜಿಲೆಂಡ್ ಪ್ರಮುಖ ಪಾತ್ರ, ಪ್ರಧಾನಿ ನರೇಂದ್ರ ಮೋದಿ. ದೇಶದ ಕರಾವಳಿಯ ಸಂಪೂರ್ಣ ಭದ್ರತೆಗೆ ಸರ್ಕಾರ ಕಟಿಬದ್ಧ, ಗೃಹ ಸಚಿವ ಅಮಿತ್ ಶಾ ಪ್ರತಿಪಾದನೆ. ಸ್ವದೇಶಿ ನಿರ್ಮಿತ ಮಹೇಂದ್ರಗಿರಿ F-38 ಯುದ್ಧ ನೌಕೆ ನೌಕಾಪಡೆಗೆ ಇಂದು ಸೇರ್ಪಡೆ. ಹಾಗೂ ಫಿಫಾ ವಿಶ್ವಕಪ್, ಬೆಲ್ಜಿಯಂ ವಿರುದ್ಧ ಸ್ಪೇನ್ಗೆ ರೋಚಕ ಗೆಲುವು, ಸೆಮಿಫೈನಲ್ ಪ್ರವೇಶ. ವಾರ್ತೆಗಳ ವಿವರ: ರಕ್ಷಣಾ ಪಶುಸಂಗೋಪನೆ, ಪ್ರವಾಸೋದ್ಯಮ, ಕ್ರೀಡೆ ಹಾಗೂ ವಿಪತ್ತು ನಿರ್ವಹಣೆ ಸೇರಿದಂತೆ 5 ಪ್ರಮುಖ ಒಪ್ಪಂದಗಳಿಗೆ ಭಾರತ ಮತ್ತು ನ್ಯೂಜಿಲೆಂಡ್ ಇಂದು ಸಹಿ ಹಾಕಿವೆ. ನ್ಯೂಜಿಲೆಂಡ್ನ ಆಕ್ಲೆಂಡ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಅಲ್ಲಿನ ಪ್ರಧಾನಿ ಕ್ರಿಸ್ಟೋಫರ್ ಲಕ್ಸನ್ ನಡುವೆ ನಡೆದ ನಿಯೋಗ ಮಟ್ಟದ ಮಾತುಕತೆ ನಂತರ ಒಪ್ಪಂದಗಳನ್ನು ವಿನಿಮಯ ಮಾಡಿಕೊಳ್ಳಲಾಯಿತು. ಸೇನಾ ಸಹಕಾರ ಮತ್ತು ಎರಡೂ ದೇಶಗಳ ನಡುವಿನ ಕಾರ್ಯತಂತ್ರ ಮಾತುಕತೆ ಮುಂದುವರೆಸುವ ಉದ್ದೇಶವನ್ನು ರಕ್ಷಣಾ ಒಡಂಬಡಿಕೆ ಹೊಂದಿದೆ. ಸಂಶೋಧನೆ, ಆವಿಷ್ಕಾರ ಮತ್ತು ಉತ್ತಮ ವಿಧಾನಗಳನ್ನು ಪಶುಸಂಗೋಪನೆ ಕುರಿತ ಒಪ್ಪಂದ ಉತ್ತೇಜಿಸಲಿದೆ. ಪ್ರವಾಸೋದ್ಯಮ ಕುರಿತ ಒಪ್ಪಂದ ಪ್ರವಾಸ ವಲಯದಲ್ಲಿ ಸಹಕಾರವನ್ನು ಬಲಪಡಿಸಲಿದೆ. ಕ್ರೀಡಾಭಿವೃದ್ದಿ ಮತ್ತು ಅಥ್ಲೀಟ್ಗಳ ವಿನಿಮಯದಲ್ಲಿ ಸಹಭಾಗಿತ್ವವನ್ನು ಬಲಪಡಿಸಲು ಜಂಟಿ ಕಾರ್ಯಯೋಜನೆಯನ್ನು ಸಹ ಎರಡೂ ದೇಶಗಳು ಅನುಮೋದಿಸಿವೆ. ವಿಪತ್ತು ನಿರ್ವಹಣಾ ಕುರಿತ ಒಡಂಬಡಿಕೆಯು ವಿಪತ್ತು ಎದುರಿಸುವ ಸನ್ನದ್ದತೆ, ತುರ್ತು ನಿರ್ವಹಣೆಯಲ್ಲಿ ಸಹಕಾರವನ್ನು ಹೆಚ್ಚಿಸಲಿವೆ. ಈ 5 ಒಪ್ಪಂದಗಳು ಭಾರತ ನ್ಯೂಜಿಲೆಂಡ್ ನಡುವಿನ ವೃದ್ಧಿಯಾಗುತ್ತಿರುವ ಪಾಲುದಾರಿಕೆಗೆ ಮತ್ತು ಕಾರ್ಯತಂತ್ರ, ಆರ್ಥಿಕ ಮತ್ತು ಜನರ ನಡುವಿನ ಸಂಪರ್ಕ ವಲಯಗಳಲ್ಲಿ ಸಹಕಾರ ಭದ್ರತೆಗೆ ನಿದರ್ಶನವಾಗಿವೆ. ಇದಕ್ಕೂ ಮುನ್ನ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ ಅವರು, ನ್ಯೂಜಿಲೆಂಡ್ನ ತಮ್ಮ ಪ್ರವಾಸ ಎರಡೂ ದೇಶಗಳ ನಡುವಿನ ದ್ವಿಪಕ್ಷೀಯ ಸಂಬಂಧಗಳಲ್ಲಿ ಮೈಲುಗಲ್ಲಾಗಲಿದ್ದು ಬಾಂಧವ್ಯಗಳ ವೃದ್ಧಿಗೆ ಹೊಸ ವೇಗ ನೀಡಲಿದೆ. ಕಡಿಮೆ ಅವಧಿಯಲ್ಲಿ ಮುಕ್ತ ವ್ಯಾಪಾರ ಒಪ್ಪಂದ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸುವ ನ್ಯೂಜಿಲೆಂಡ್ನ ಕಾರ್ಯಗಳು ಶ್ಲಾಘನೀಯ. ಎರಡೂ ದೇಶಗಳು ಇದೀಗ ಕಾರ್ಯತಂತ್ರ ಪಾಲುದಾರಿಕೆ ಸ್ಥಾಪನೆಯತ್ತ ಮಹತ್ವದ ಹೆಜ್ಜೆ ಇಟ್ಟಿವೆ ಎಂದು ಹೇಳಿದರು. ಇಂಡೋ ಪೆಸಿಫಿಕ್ ಪ್ರಾಂತ್ಯದಲ್ಲಿ ಶಾಂತಿ, ಸ್ಥಿರತೆ ಮತ್ತು ಭದ್ರತೆ ಬಲಪಡಿಸಲು ಭಾರತ ಮತ್ತು ನ್ಯೂಜಿಲೆಂಡ್ ಪ್ರಮುಖ ಪಾತ್ರ ವಹಿಸಿವೆ. ನ್ಯೂಜಿಲೆಂಡ್ನ ತಮ್ಮ ಈ ಪ್ರವಾಸ ದ್ವಿಪಕ್ಷೀಯ ಬಾಂಧವ್ಯಗಳನ್ನು ಮತ್ತಷ್ಟು ವೃದ್ಧಿಸಿ ಜಾಗತಿಕ ಶಾಂತಿ ಮತ್ತು ಸಮೃದ್ಧತೆಯನ್ನು ಹೆಚ್ಚಿಸುವ ನಿರೀಕ್ಷೆ ಇದೆ ಎಂದು ಹೇಳಿದರು. ಕ್ರಿಸ್ಟೋಫರ್ ಲಕ್ಸನ್ ಮಾತನಾಡಿ, 40 ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ಭಾರತೀಯ ಪ್ರಧಾನಿಯೊಬ್ಬರು ನ್ಯೂಜಿಲೆಂಡ್ಗೆ ಭೇಟಿ ನೀಡುತ್ತಿರುವುದು ಐತಿಹಾಸಿಕ ಮೈಲುಗಲ್ಲಾಗಿದೆ. ವಾಣಿಜ್ಯ ಕಾರ್ಯಸೂಚಿಯಲ್ಲಿ ಎರಡೂ ದೇಶಗಳಲ್ಲಿ ಮಹತ್ವದ ಪ್ರಗತಿ ಸಾಧಿಸಿವೆ. ಮುಕ್ತ ವ್ಯಾಪಾರ ಒಪ್ಪಂದವನ್ನು ಮೀರಿ ಎರಡೂ ದೇಶಗಳ ಸಂಬಂಧಗಳು ವಿಸ್ತರಿಸುತ್ತಿವೆ ಎಂದು ಹೇಳಿದರು. ಇಂದು ಪ್ರಧಾನಿಯವರು ಪ್ರಮುಖ ವಾಣಿಜ್ಯ ಮತ್ತು ಕ್ರೀಡಾ ಗಣ್ಯರೊಂದಿಗೆ ಸಂವಾದ ನಡೆಸಲಿದ್ದಾರೆ. ದೇಶದ ಕರಾವಳಿ ಸಂಪೂರ್ಣ ಭದ್ರತೆಗೆ ಸರ್ಕಾರ ಕಟಿಬದ್ದವಾಗಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ದೆಹಲಿಯಲ್ಲಿ ನಿನ್ನೆ ಕೇಂದ್ರ ಬಂದರು, ಹಡಗು ಮತ್ತು ಜಲಮಾರ್ಗ ಖಾತೆ ಸಚಿವ ಸರ್ಬಾನಂದ ಸೋನೋವಾಲ್ ಅವರೊಂದಿಗೆ ಬಂದರು ಭದ್ರತೆ ಬ್ಯೂರೋನ ಪ್ರಗತಿ ಪರಿಶೀಲನಾ ಸಭೆಯನ್ನುದ್ದೇಶಿಸಿ ಅವರು ಮಾತನಾಡಿದರು. ಬಂದರು ಭದ್ರತೆಗೆ ಕೇವಲ ಪರವಾನಗಿ ಹೊಂದಿದ ಖಾಸಗಿ ಭದ್ರತಾ ಸಂಸ್ಥೆಗಳಿಗೆ ಅವಕಾಶ ನೀಡಲಾಗುವುದು ಮತ್ತು ಕೇಂದ್ರೀಯ ಭದ್ರತಾ ಪಡೆಗಳಿಂದ ತರಬೇತಿ ಹೊಂದಿದ ಸಿಬ್ಬಂದಿಯನ್ನು ಮಾತ್ರ ನಿಯೋಜಿಸಲಾಗುವುದು. ಪ್ರಸ್ತುತ ಇರುವ ಮೂಲಸೌಕರ್ಯವನ್ನು ಆರಂಭದಲ್ಲಿಯೇ ಬಳಸಿಕೊಂಡು ಬಂದರು ಭದ್ರತಾ ತರಬೇತಿ ಸಂಸ್ಥೆ ಕಾರ್ಯನಿರ್ವಹಿಸಬೇಕು. ಬಂದರು ಭದ್ರತಾ ಬ್ಯೂರೋ ಅಡಿ ನಿಯೋಜನೆಗೊಂಡ ಎಲ್ಲಾ ಭದ್ರತಾ ಸಿಬ್ಬಂದಿಯ ಸಮಗ್ರ ಮಾಹಿತಿಯನ್ನು ರೂಪಿಸಬೇಕು ಎಂದು ಅಧಿಕಾರಿಗಳಿಗೆ ಸಚಿವರು ಕರೆ ನೀಡಿದರು. ಬಂದರು ಭದ್ರತಾ ಬ್ಯೂರೋ ವ್ಯಾಪ್ತಿಗೆ ಬರುವ ಎಲ್ಲಾ ಬಂದರುಗಳಲ್ಲಿ ಕಂಟೈನರ್ ಸ್ಕ್ಯಾನಿಂಗ್ ವ್ಯವಸ್ಥೆ ಮಾಡಬೇಕು. ವಿಶಾಖಪಟ್ಟಣಂ ಬಂದರು, ಜವಾಹರ್ಲಾಲ್ ನೆಹರು ಬಂದರು ಮತ್ತು ಮುಂದ್ರಾ ಬಂದರು ಸೇರಿದಂತೆ ಪ್ರಮುಖ ಬಂದರುಗಳಲ್ಲಿ ಉದ್ದೇಶಿತ ಭದ್ರತಾ ಸಿದ್ದತೆಗಳ ಕಾರ್ಯವನ್ನು ಆರಂಭಿಸುವಂತೆ ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆಗೆ ಸಚಿವರು ಸೂಚಿಸಿದರು. ಸಭೆಯಲ್ಲಿ ಕೇಂದ್ರ ಗೃಹ ಕಾರ್ಯದರ್ಶಿ, ಬೇಹುಗಾರಿಕೆ ಬ್ಯೂರೋ ನಿರ್ದೇಶಕರು, ಗಡಿ ನಿರ್ವಹಣಾ ಕಾರ್ಯದರ್ಶಿ, ಬಂದರು ಹಡಗು ಜಲಮಾರ್ಗಗಳ ಸಚಿವಾಲಯದ ಕಾರ್ಯದರ್ಶಿ, ಮೀನುಗಾರಿಕೆ ಇಲಾಖೆ ಕಾರ್ಯದರ್ಶಿ, ಸಿಎಎಸ್ಎಫ್ನ ಮಹಾನಿರ್ದೇಶಕರು ಮತ್ತು ಇತರೆ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರಿಂದು ಬಿಹಾರದ ಗಯಾಕ್ಕೆ ಭೇಟಿ ನೀಡಲಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಬಿಹಾರ ಸಾರ್ವಜನಿಕ ಆಡಳಿತ ಮತ್ತು ಗ್ರಾಮೀಣಾಭಿವೃದ್ದಿ ಸಂಸ್ಥೆಯಲ್ಲಿ ಆಯೋಜಿಸಲಾಗಿರುವ ಬಿಹಾರ ವಿಧಾನಸಭೆಯ ಸದಸ್ಯರ ತರಬೇತಿ ಕಾರ್ಯಕ್ರಮದ ಉದ್ಘಾಟನಾ ಅಧಿವೇಶನವನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತೀಯ ನೌಕಾಪಡೆಯ ಸ್ವದೇಶಿ ನಿರ್ಮಿತ ಪ್ರಾಜೆಕ್ಟ್ 17A ಸರಣಿಯ 6ನೇ ಸ್ಟೆಲ್ತ್ ಯುದ್ದನೌಕೆ ಮಹೇಂದ್ರಗಿರಿ F-38 ಇಂದು ವಿಶಾಖಪಟ್ಟಣದಲ್ಲಿ ಭಾರತೀಯ ನೌಕಾಪಡೆಗೆ ಸೇರ್ಪಡೆಯಾಗಲಿದೆ. ರಕ್ಷಣಾ ಸ್ವಾವಲಂಬನೆ ಮತ್ತು ಸ್ವದೇಶಿ ಯುದ್ದನೌಕೆ ನಿರ್ಮಾಣದ ಭಾರತದ ಪಯಣದಲ್ಲಿ ಇದು ಮತ್ತೊಂದು ಮಹತ್ವದ ಮೈಲಿಗಲ್ಲಾಗಲಿದೆ. ವಿಶಾಖಪಟ್ಟಣದಲ್ಲಿ ನೌಕಾ ಸಿಬ್ಬಂದಿಯನ್ನುದ್ದೇಶಿಸಿ ಮಾತನಾಡಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು, ಹಿಂದೂ ಮಹಾಸಾಗರ ಪ್ರಾಂತ್ಯದಲ್ಲಿ ಶಾಂತಿ ಮತ್ತು ಸ್ಥಿರತೆಗೆ ಭಾರತ ಬದ್ದವಾಗಿದೆ. ಸಂಕೀರ್ಣ ಜಾಗತಿಕ ಭದ್ರತಾ ಪರಿಸರದ ನಡುವೆಯೂ ಭಾರತೀಯ ನೌಕಾಪಡೆ ದೇಶದ ಸಾಗರ ವಲಯದ ಹಿತಾಸಕ್ತಿಯನ್ನು ಕಾಪಾಡುತ್ತಿದೆ. ಹಿಂದೂ ಮಹಾಸಾಗರ ಪ್ರಾಂತ್ಯದಲ್ಲಿ ಭಾರತ ಅತಿದೊಡ್ಡ ಮತ್ತು ಅತಿ ಜವಾಬ್ದಾರಿಯುತ ಭಾಗಿದಾರ ದೇಶವಾಗಿದ್ದು, ಈ ಪ್ರಾಂತ್ಯದಲ್ಲಿ ಶಾಂತಿ ಸ್ಥಿರತೆ ಕಾಪಾಡುವುದು ಅಷ್ಟೇ ಜವಾಬ್ದಾರಿಯಾಗಿದೆ ಎಂದು ಹೇಳಿದರು. ಸಮುದ್ರ ಮಾರ್ಗಗಳ ಮೂಲಕ ಭಾರತದ ವಾಣಿಜ್ಯದ ಶೇಕಡಾ 90% ಪ್ರಮಾಣ ಸಾಗುತ್ತಿರುವುದರಿಂದ ದೇಶದ ಆರ್ಥಿಕ ಪ್ರಗತಿ, ಇಂಧನ ಭದ್ರತೆ ಮತ್ತು ದ್ವೀಪಗಳ ರಕ್ಷಣೆಗೆ ಸಾಗರ ಭದ್ರತೆ ಪ್ರಮುಖವಾಗಿದೆ. ಯುದ್ದ ಸ್ವರೂಪವು ತೀವ್ರ ಬದಲಾವಣೆಯಾಗುತ್ತಿದ್ದು, ಮುಂದಿನ ದಿನಗಳಲ್ಲಿ ಸಂಘರ್ಷಗಳು ಸಹ ಹೊಸ ರೂಪ ಪಡೆಯಲಿವೆ. ಈ ನಿಟ್ಟನಲ್ಲಿ ಸಶಸ್ತ ಪಡೆಗಳು ತಮ್ಮ ಕೌಶಲ್ಯಗಳನ್ನು ಹೆಚ್ಚಿಸಿಕೊಂಡು ಹೊಸ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳಬೇಕು. ಹೊಸ ಭದ್ರತಾ ಸವಾಲುಗಳನ್ನು ಎದುರಿಸಲು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸಿದ್ದರಾಗಿರಬೇಕು ಎಂದು ಸಚಿವರು ಕರೆ ನೀಡಿದರು. ನೌಕಾಪಡೆ ಮುಖ್ಯಸ್ಥ ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್, ಈಸ್ಟರ್ನ್ ನೇವಲ್ ಕಮಾಂಡ್ನ ಫ್ಲಾಗ್ ಆಫೀಸರ್ ಕಮಾಂಡಿಂಗ್ ಇನ್ ಚೀಫ್ ವೈಸ್ ಅಡ್ಮಿರಲ್ ಸಂಜಯ್ ಭಲ್ಲಾ ಹಾಗೂ ನೌಕಾಪಡೆಯ ಇತರ ಹಿರಿಯ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಈ ಸ್ಟೆಲ್ತ್ ಫ್ರಿಗೇಟ್ ಅನ್ನು ಭಾರತೀಯ ನೌಕಾಪಡೆಯ ಯುದ್ದನೌಕೆ ವಿನ್ಯಾಸ ಬ್ಯೂರೋ ದೇಶೀಯವಾಗಿ ವಿನ್ಯಾಸಗೊಳಿಸಿದೆ ಮತ್ತು ಮುಂಬೈನ ಮಜ್ಗಾಂವ್ ಡಾಕ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್ ನಿರ್ಮಿಸಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಪೂರ್ವಘಟ್ಟಗಳಲ್ಲಿರುವ ಭವ್ಯ ಮಹೇಂದ್ರಗಿರಿ ಪರ್ವತ ಶ್ರೇಣಿಯ ಹೆಸರನ್ನು ಈ ಯುದ್ದ ನೌಕೆಗೆ ನಾಮಕರಣ ಮಾಡಲಾಗಿದೆ. ಆಧುನಿಕ ಸಂಯೋಜಿತ ಅನಿಲ ಚಾಲನಾ ವ್ಯವಸ್ಥೆಯನ್ನು ಹೊಂದಿರುವ ಈ ಯುದ್ದ ನೌಕೆಯು ಸಮುದ್ರ ಕಾರ್ಯಾಚರಣೆಗಳ ಎಲ್ಲಾ ವಿಧದ ಕಾರ್ಯಗಳಲ್ಲಿ ಹೆಚ್ಚಿನ ವೇಗ ಮತ್ತು ದೀರ್ಘಾವಧಿಯ ಕಾರ್ಯಾಚರಣೆಯ ಸಾಮರ್ಥ್ಯವನ್ನು ಹೊಂದಿದೆ. ಶೇಕಡ 75% ಹೆಚ್ಚು ಸ್ವದೇಶಿ ಘಟಕಗಳನ್ನು ಒಳಗೊಂಡಿರುವ ಮಹೇಂದ್ರಗಿರಿ ಯುದ್ದ ನೌಕೆಯು ಕೇಂದ್ರ ಸರ್ಕಾರದ ಆತ್ಮನಿರ್ಭರ ಭಾರತ ಅಭಿಯಾನದ ಯಶಸ್ಸಿಗೆ ಅತ್ಯುತ್ತಮ ಉದಾಹರಣೆಯಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಮುಂಬರುವ ಮುಂಗಾರು ಅಧಿವೇಶನದ ಸಿದ್ದತೆಗಳನ್ನು ಸಂಸದೀಯ ವ್ಯವಹಾರಗಳ ಖಾತೆ ರಾಜ್ಯ ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಮತ್ತು ಸಚಿವ ಡಾ ಎಲ್ ಮುರುಗನ್ ಸಂಸತ್ ಭವನದಲ್ಲಿ ನಿನ್ನೆ ಪರಿಶೀಲಿಸಿದರು. ಸಂಸತ್ತಿನ ಮುಂಗಾರು ಅಧಿವೇಶನ ಇದೇ 20ರಂದು ಆರಂಭಗೊಂಡು 13 August ನಡೆಯಲಿದೆ. ಮುಂಬರುವ ಅಧಿವೇಶನಕ್ಕೆ ನಿಗದಿಪಡಿಸಲಾದ ಶಾಸಕಾಂಗ ವ್ಯವಹಾರಗಳ ಸಮಗ್ರ ಪರಿಶೀಲನೆಯನ್ನು ನಡೆಸಲಾಗಿದೆ ಮತ್ತು ಅಗತ್ಯ ಮಾರ್ಗಸೂಚಿಗಳನ್ನು ನೀಡಲಾಗಿದೆ ಎಂದು ಸಚಿವ ಮೇಘವಾಲ್ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 2ನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಸ್ಪೇನ್ ತಂಡ ಬೆಲ್ಜಿಯಂ ವಿರುದ್ದ 2-1 ಅಂತರದಿಂದ ರೋಚಕ ಜಯ ಸಾಧಿಸಿ ಸೆಮಿಫೈನಲ್ಗೆ ಪ್ರವೇಶಿಸಿದೆ. ಅಮೆರಿಕದ ಲಾಸ್ ಆಂಜಲೀಸ್ ಕ್ರೀಡಾಂಗಣದಲ್ಲಿ ಕಳೆದ ರಾತ್ರಿ ನಡೆದ ಪಂದ್ಯದ ಮೊದಲಾರ್ಧದ ಮುಕ್ತಾಯಕ್ಕೆ ಉಭಯ ತಂಡಗಳು 1-1 ಸಮಬಲ ಸಾಧಿಸಿದ್ದವು. ಪಂದ್ಯದ 30ನೇ ನಿಮಿಷದಲ್ಲಿ ಫ್ಯಾಬಿಯನ್ ರೂಯಿಸ್ ಗೋಲು ಗಳಿಸಿ ಸ್ಪೇನ್ಗೆ ಮುನ್ನಡೆ ತಂದುಕೊಟ್ಟರು. ಇದಕ್ಕೆ ತಕ್ಕ ತಿರುಗೇಟು ನೀಡಿದ ಬೆಲ್ಜಿಯಂ ತಂಡ 40ನೇ ನಿಮಿಷದಲ್ಲಿ ಚಾರ್ಲ್ಸ್ ಡಿ ಕೆಟಲೇರಿ ಅವರ ಗೋಲಿನ ಮೂಲಕ ಸಮಬಲ ಸಾಧಿಸಿತು. ತದನಂತರ 88ನೇ ನಿಮಿಷದಲ್ಲಿ ಮೈಕಲ್ ಮೆರಿನೋ ಸ್ಪೇನ್ ಪರ ಗೋಲು ಗಳಿಸಿ ಜಯ ತಮ್ಮದಾಗಿಸಿಕೊಂಡರು. ಇಂದು ರಾತ್ರಿ ಮಿಯಾಮಿ ಗಾರ್ಡನ್ಸ್ನಲ್ಲಿ ನಡೆಯಲಿರುವ 3ನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ನಾರ್ವೆ ತಂಡ ಇಂಗ್ಲೆಂಡ್ ಸವಾಲನ್ನು ಎದುರಿಸಲಿದ್ದು, ಈ ಪಂದ್ಯ ಭಾರತೀಯ ಕಾಲಮಾನ ಇಂದು ಮಧ್ಯರಾತ್ರಿ 2:30 ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ನ್ಯೂಜಿಲೆಂಡ್ ನಡುವೆ ರಕ್ಷಣಾ ಪಶುಸಂಗೋಪನೆ ಸೇರಿ 5 ಪ್ರಮುಖ ಒಪ್ಪಂದಗಳಿಗೆ ಸಹಿ. ಇಂಡೋ ಪೆಸಿಫಿಕ್ ಪ್ರಾಂತ್ಯದಲ್ಲಿ ಶಾಂತಿ, ಸ್ಥಿರತೆ, ಭದ್ರತೆ ಬಲವರ್ಧನೆಯಲ್ಲಿ ಭಾರತ ನ್ಯೂಜಿಲೆಂಡ್ ಪ್ರಮುಖ ಪಾತ್ರ, ಪ್ರಧಾನಿ ನರೇಂದ್ರ ಮೋದಿ. ದೇಶದ ಕರಾವಳಿಯ ಸಂಪೂರ್ಣ ಭದ್ರತೆಗೆ ಸರ್ಕಾರ ಕಟಿಬದ್ದ, ಗೃಹ ಸಚಿವ ಅಮಿತ್ ಶಾ ಪ್ರತಿಪಾದನೆ. ಸ್ವದೇಶಿ ನಿರ್ಮಿತ ಮಹೇಂದ್ರಗಿರಿ F-38 ಯುದ್ದ ನೌಕೆ ನೌಕಾಪಡೆಗೆ ಇಂದು ಸೇರ್ಪಡೆ. ಹಾಗೂ ಫಿಫಾ ವಿಶ್ವಕಪ್ ಬೆಲ್ಜಿಯಂ ವಿರುದ್ದ ಸ್ಪೇನ್ಗೆ ರೋಚಕ ಗೆಲುವು, ಸೆಮಿಫೈನಲ್ ಪ್ರವೇಶ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು.
4: ಬೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್ನ ಹುಡುಕಾಟದಲ್ಲಿದ್ದೀರಾ? ಹಾಗಾದ್ರೆ ನಿಮ್ಮ ಆಯ್ಕೆಯಾಗಿರಲಿ SDM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಉಜಿರೆ.
5: ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡಾಟಾ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಹಾಗೂ ಸಿವಿಲ್ ಇಂಜಿನಿಯರಿಂಗ್.
4: ಗುಣಮಟ್ಟದ ತಾಂತ್ರಿಕ ಶಿಕ್ಷಣ, ನುರಿತ ಪ್ರಾಧ್ಯಾಪಕರು, ಆಧುನಿಕ ಲ್ಯಾಬ್, ಹಾಸ್ಟೆಲ್ ಸೌಲಭ್ಯ ಹಾಗೂ ಅತ್ಯುತ್ತಮ ಪ್ಲೇಸ್ಮೆಂಟ್.
5: ಈಗಲೇ ಪ್ರವೇಶಾತಿ ಆರಂಭಗೊಂಡಿದೆ. ಕಾಂಟ್ಯಾಕ್ಟ್ 8762127991 ಅಥವಾ 0825623691.
4: SDM ಇಂಜಿನಿಯರಿಂಗ್ ಕಾಲೇಜ್ ಉಜರೆ, ಎಕ್ಸಲೆನ್ಸ್ ಇನ್ ಎಜುಕೇಶನ್, ಕಮಿಟ್ಮೆಂಟ್ ಟು ಸೊಸೈಟಿ.
6: A flagship initiative of the Ministry of Education, Government of India, inspired by the vision of Honorable Prime Minister Shri Narendra Modi. Bharat Innovates 2026 will showcase 120 startups across 13 sectors, from healthcare and AI to agriculture and semiconductors, in Nice, France, from 14th to 16th June. Bharat Innovates 2026, built in India, ready for the world.
7: ಎಲ್ಲರಿಗೂ ನಮಸ್ಕಾರ. ನಾನು ಹರೀಶ್ ಪೂಂಜಾ, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕ. ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನ ಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ನೀಡಲಿದೆ. ಎಲ್ಲಾ ಕಾರ್ಯಕ್ರಮಗಳನ್ನು ಕೇಳಿ ಆನಂದಿಸಿರಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
8: ಎಲ್ಲರಿಗೂ ನಮಸ್ಕಾರ. ನಾನು ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ SDM ಎಜುಕೇಶನ್ ಸಂಸ್ಥೆಯ ಮುಖ್ಯ ಕಾರ್ಯದರ್ಶಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಇದು ರೇಡಿಯೋ ನಿನಾದ 90.4 FM. ಈಗ ಭಾವಗೀತೆಗಳ ಪ್ರಸಾರ. ಮೊದಲಿಗೆ ಸಿ ಅಶ್ವಥ್ ಸಂಗೀತ ಸಂಯೋಜಿಸಿರುವ ಬಿ ಆರ್ ಲಕ್ಷ್ಮಣರಾವ್ ಅವರ ಕವನ, ಅಪೂರ್ವ ಶ್ರೀಧರ್ ಅವರ ಧ್ವನಿಯಲ್ಲಿ

ಈಗ ಮೈಸೂರು ಅನಂತಸ್ವಾಮಿ ಸಂಗೀತ ಸಂಯೋಜಿಸಿರುವ ಕೆ ಎಸ್ ನರಸಿಂಹಸ್ವಾಮಿಯವರ ಕವನ ಅಪೂರ್ವ ಶ್ರೀಧರವರ ಧ್ವನಿಯಲ್ಲಿ ಅತ್ತಿತ್ತನ್ನು ಹೊಡೆದಿರು.

ಇಂದಿನ ಗೀತೆ ಎನ್ ಎಸ್ ಪ್ರಸಾದ್ ಸಂಗೀತ ಸಂಯೋಜಿಸಿರುವ ನಿಸರ್ ಅಹಮದ್ ಅವರ ಕವನ, ಅಪೂರ್ವ ಶ್ರೀಧರ್ ಮತ್ತು ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಯಲ್ಲಿ.

0: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM, ಇದು ಜನಮನದ ನಾದ ತರಂಗ.
1: ವೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್ನ ಹುಡುಕಾಟದಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಆಯ್ಕೆಯಾಗಿರಲಿ SDM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಉಜಿರೆ.
2: ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡಾಟಾ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಹಾಗೂ ಸಿವಿಲ್ ಇಂಜಿನಿಯರಿಂಗ್.
1: ಗುಣಮಟ್ಟದ ತಾಂತ್ರಿಕ ಶಿಕ್ಷಣ, ನುರಿತ ಪ್ರಾಧ್ಯಾಪಕರು, ಆಧುನಿಕ ಲ್ಯಾಬ್, ಹಾಸ್ಟೆಲ್ ಸೌಲಭ್ಯ ಹಾಗೂ ಅತ್ಯುತ್ತಮ ಪ್ಲೇಸ್ಮೆಂಟ್.
2: ಈಗಲೇ ಪ್ರವೇಶಾತಿ ಆರಂಭಗೊಂಡಿದೆ. ಕಾಂಟ್ಯಾಕ್ಟ್ 8762127991 ಅಥವಾ 0825623691.
1: SDM ಇಂಜಿನಿಯರಿಂಗ್ ಕಾಲೇಜ್, ಉಜಿರೆ. ಎಕ್ಸಲೆನ್ಸ್ ಇನ್ ಎಜುಕೇಶನ್, ಕಮಿಟ್ಮೆಂಟ್ ಟು ಸೊಸೈಟಿ.
3: ಎಲ್ಲರಿಗೂ ನಮಸ್ಕಾರ. ನಾನು ಹರೀಶ್ ಪೂಂಜಾ, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕ. ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನ ಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ನೀಡಲಿದೆ. ಎಲ್ಲಾ ಕಾರ್ಯಕ್ರಮಗಳನ್ನು ಕೇಳಿ ಆನಂದಿಸಿರಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM, ಇದು ಜನಮನದ ನಾದ ತರಂಗ.
4: ಮಾತರಗಳ ನಮಸ್ಕಾರ. ಧ್ಯಾನ ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ. ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ ಹೊಸ ಕಾರ್ಯಕ್ರಮ ಅಲ್ಲೇನ ಮಲ್ತೊಂದ್ರ ತೀರಿದ ಬಾರಿ ಸಂತೋಷ ಅಂಡ್ ಅಕ್ಲ ಈ ಪ್ರಯತ್ನಕ್ಕೆ ಯಶಸ್ಸಾವಡಂದು ಪ್ರಾರ್ಥಿಸ.

ಹಾಯ್ ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿರ.

ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಾನ್ ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ನಾನಿವತ್ತು ಖುಷಿ ಖಜಾನೆ ಪ್ರೋಗ್ರಾಮ್ ಅಲ್ಲಿ ಮೊಬೈಲ್ ನಮ್ಮ ಫ್ರೆಂಡ್ ಎನಿಮಿನ ಅನ್ನೋ ವಿಷಯದ ಬಗ್ಗೆ ಮಾತಾಡ್ತೀನಿ. ಯಾಕಂದ್ರೆ ನಮ್ಮೆಲ್ಲರ ಜೊತೆನು ಒಂದು ಜೀವ ಇಲ್ದಿರೋ ವಸ್ತು ನಮ್ಮ ಜೀವನದಲ್ಲಿ ಒಬ್ಬ ಜೀವ ಇರೋ ವ್ಯಕ್ತಿಗಿಂತ ಹೆಚ್ಚು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಅದೇ ನಮ್ ಕೈಯಲ್ಲಿರೋ ಮೊಬೈಲ್. ಆದ್ರೆ ಯಾರಾದ್ರೂ ಯಾವತ್ತಾದ್ರೂ ಮೊಬೈಲ್ ಕೆಟ್ಟದಾ ಒಳ್ಳೇದಾ ಅಂತ ಕೇಳಿದ್ರೆ ಮೆಜಾರಿಟಿ ಮೊಬೈಲ್ ಕೆಟ್ಟದು ಅಂತಾನೆ ಹೇಳ್ತಾರೆ. ಮೊಬೈಲ್ ನೋಡಿದ್ರೆ ಹಾಳಾಗ್ತಾರೆ ಅಂತಾರೆ. ಎಲ್ರ ಮನಸ್ಸಲ್ಲೂ ಇರೋದು ಅದೇ. ಆದ್ರೆ ಯಾಕೆ ಹಾಗಂತಾರೆ ಅಂತ ಗೊತ್ತಿಲ್ಲ. ಎಲ್ರಿಗೂ ಮೊಬೈಲ್ ಬೇಕು, ಆದ್ರೆ ಅದನ್ನ ಹೇಗೆ ಬಳಸ್ಕೋಬೇಕು ಅಂತ ಗೊತ್ತಿಲ್ಲ. ಮೊಬೈಲ್ ಕೂಡ ನಮ್ಮ ಫ್ರೆಂಡೇ, ಆದ್ರೆ ಅದನ್ನ ಸರಿಯಾಗಿ ಬಳಸ್ಕೊಂಡ್ರೆ ಮಾತ್ರ. ಹಾಗಾದ್ರೆ ಮೊಬೈಲ್ ಅಲ್ಲಿ ಅಂತದ್ದೇನಿದೆ, ಅದ್ ಹೇಗೆ ನಮ್ಮ ಫ್ರೆಂಡ್ ಆಗುತ್ತೆ, ಇದ್ರ ಬಗ್ಗೆ ನಾನ್ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡ್ ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM. ನಿಮ್ ಜೊತೆ ಮಾತಾಡ್ತಿರೋದು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಆಗ್ಲೇ ನಾವು ಮೊಬೈಲ್ ಫೋನ್ ನಮ್ಮ ಫ್ರೆಂಡ್ ಅಂತ ಅಂದೆ, ಹೇಗೆ ಅಂತ ಈಗ ಹೇಳ್ತೀನಿ ಕೇಳಿ. ಈಗ ಎಲ್ರು ಮಕ್ಕಳ ಕೈಯಲ್ಲಿ ಫೋನ್ ಕೊಟ್ರೆ ಮಕ್ಕಳು ಹಾಳಾಗ್ತಾರೆ, ಮಕ್ಕಳಿಗೆ ಫೋನ್ ಹುಚ್ಚು ಹಿಡಿಯುತ್ತೆ ಅಂತಾರೆ. ಅದೇ ಡುಲಿಂಗೋ ಆಪ್, ಖಾನ್ ಅಕಾಡೆಮಿ ಆಪ್, ಫೋಟೋ ಮ್ಯಾಥ್, ಬೈಜೂಸ್ ನಂತಹ ಆಪ್ಗಳು ಮಕ್ಕಳಿಗೆ ನಾಲೆಡ್ಜ್ ಪಡ್ಕೊಳ್ಳೋಕೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ಡುಲಿಂಗೋ ಅನ್ನೋ ಆಪ್ ಮಕ್ಕಳಿಗೆ ಸೇರಿದಂತೆ ಎಲ್ಲರಿಗೂ ಸುಮಾರು 40 ಹೆಚ್ಚು ಭಾಷೆಯನ್ನ ಕಲಿಯೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದರ ಜೊತೆ ಈ ಬೈಜೂಸ್, ಖಾನ್ ಆಪ್, ವೇದಾಂತನಂತ ಆಪ್ಗಳು ಮಕ್ಕಳಿಗೆ ಮ್ಯಾಥ್ಸ್, ಸೈನ್ಸ್ ನಂತಹ ಸಬ್ಜೆಕ್ಟ್ಗಳನ್ನ ಹೇಳ್ಕೊಡಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನು ಮಕ್ಕಳಿಗೆ ಅಂತಾನೆ ಕೆಲವು ಸ್ಟೋರಿ ಆಪ್ಸ್ ಇದೆ, ಅಂದ್ರೆ ಈ ಪ್ರತಿಲಿಪಿ, ಕುಕು FM, ಸ್ಟೋರಿ ಟೆಲ್, ಅಮೆಜಾನ್ ಕಿಂಡಲ್, ಹೀಗೆ ತುಂಬಾ ಇದೆ. ಮಕ್ಕಳಿಗೆ ಇಂತಹ ಸ್ಟೋರಿ ಆಪ್ಗಳಿಂದ ಕತೆ, ಹಾಡು ಮುಂತಾದವುಗಳನ್ನ ಧ್ವನಿ ರೂಪದಲ್ಲಿ ಕೇಳಿಸ್ಬೋದು. ಇನ್ನು ಈಗಿನ ಜನರೇಷನ್ಗೆ ತುಂಬಾ ಯೂಸ್ಫುಲ್ ಆಗಿರೋದು ಓಲಾ, ಊಬರ್, ಸ್ವಿಗ್ಗಿ ಮತ್ತೆ ಜೊಮ್ಯಾಟೊ. ಈ ಓಲಾ ಮತ್ತೆ ಊಬರ್ ಟ್ಯಾಕ್ಸಿ ಬುಕಿಂಗ್ ಆಪ್ಗಳು. ನಾವು ಎಲ್ಲಾದ್ರೂ ಹೋಗಿ ವೆಹಿಕಲ್ ಇಲ್ಲದೆ ಒದ್ದಾಡಿದಾಗ ಈ ಓಲಾ ಅಥವಾ ಊಬರ್ನ ಸಹಾಯದಿಂದ ಕಾರ್ ಅಥವಾ ಟ್ಯಾಕ್ಸಿನ ಬುಕ್ ಮಾಡಬಹುದು. ಸುಮ್ನೆ ಆಟೋ ಹಿಡಿಬೇಕು ಅನ್ನೋ ಟೆನ್ಷನ್ ಇರಲ್ಲ. ಇನ್ನು ಸ್ವಿಗ್ಗಿ ಮತ್ತೆ ಜೊಮ್ಯಾಟೊ ನಮ್ಗೆ ಹೊಟ್ಟೆ ಹಸ್ದಾಗ ನಾವಿರೋ ಜಾಗಕ್ಕೆ ಊಟ ತಂದ್ಕೊಡೋ ಆಪ್ಗಳು. ಅಲ್ಲದೆ ನಾವ್ ಎಲ್ಲಾದ್ರೂ ಗೊತ್ತಿಲ್ಲದೆ ಇರೋ ಊರಿಗೆ ಹೋದ್ರೆ ಅಲ್ಲೇ ಹತ್ತಿರದಲ್ಲಿರೋ ಹೋಟೆಲ್ ಹುಡ್ಕಕ್ಕೂ ಇದು ನಮ್ಗೆ ಹೆಲ್ಪ್ ಮಾಡುತ್ತೆ. ಇನ್ನಷ್ಟು ವಿಚಾರಗಳನ್ನ ನಿಮ್ ಜೊತೆ ಹಂಚ್ಕೋತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡ್ ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಇದು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲಾ. ಎಸ್, ಆಗ್ಲೇ ಕೆಲವು ಆಪ್ಗಳ ಬಗ್ಗೆ ಮಾತಾಡ್ತಿದ್ವಿ ಅಲ್ವಾ, ಅದನ್ನ ಕಂಟಿನ್ಯೂ ಮಾಡೋಣ. ನಾನಿವಾಗ ಒಂದು ಸ್ಪೆಷಲ್ ಆಪ್ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ, ಅದೇ ವೇಜ್ ಆಪ್. ಇದೇನಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೀರಾ, ಹೇಳ್ತೀನಿ ಕೇಳಿ. ನಾವೆಲ್ಲಾದ್ರೂ ಹೋಗ್ತಿದೀವಿ ಅಂದ್ರೆ ಈ ವೇಜ್ ಆಪ್ ಎಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ, ಎಲ್ಲಿ ರೋಡ್ ಬ್ಲಾಕ್ ಆಗಿದೆ ಅಂತ ಮುಂಚೆನೆ ನಮ್ಗೆ ತೋರಿಸುತ್ತೆ. ಬರೀ ಅಷ್ಟೇ ಅಲ್ಲ, ಎಲ್ಲಿ ರೋಡ್ ಕೆಲಸ ಆಗ್ತಿದೆ, ಎಲ್ಲಿ ರಸ್ತೆ ಮುಚ್ಚಿದ್ದಾರೆ, ಎಲ್ಲಿ ಆಕ್ಸಿಡೆಂಟ್ ಆಗಿದೆ ಅಂತಾನು ತೋರಿಸುತ್ತೆ. ಅಲ್ಲದೆ ನಾವ್ ಯಾವ ರೂಟಿಂದ ಹೋಗ್ಬೋದು ಮತ್ತೆ ಯಾವ ರೂಟಿಂದ ಹೋದ್ರೆ ಬೇಗ ರೀಚ್ ಆಗ್ತೀವಿ ಅನ್ನೋದನ್ನು ತೋರಿಸುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಆಪ್ ಬಗ್ಗೆ ಮಾತಾಡೋದಿದೆ, ಅದ್ ಯಾವ್ದು ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡ್ ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಹಲೋ, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಈ ಸ್ಪೀಡ್ ಆಗಿ ಹೋಗ್ತಿರೋ ಪ್ರಪಂಚದಲ್ಲಿ ಹೈ ಸ್ಪೀಡ್ ಆಗಿ ಓಡ್ತಿರೋದು ಅಂದ್ರೆ ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಹಿಂದೆ ಪ್ರಪಂಚದಲ್ಲಿ ವೇಗವಾಗಿ ಓಡ್ತಿದ್ದುದು ಯಾವುದು ಅಂತ ಕೇಳಿದ್ರೆ ಮನುಷ್ಯನ ಮನಸ್ಸು ಅಂತಿದ್ರು. ಅದೇ ಈಗ ಕೇಳಿದ್ರೆ ಚಾಟ್ GPT, ಜೆಮಿನಿ, ಮೆಟಾ AI ಅಂತಾರೆ. ಮನುಷ್ಯನಾದ್ರೂ 1 ಸೆಕೆಂಡ್ ಯೋಚನೆ ಮಾಡಬಹುದು, ಆದ್ರೆ ಚಾಟ್ GPT, ಜೆಮಿನಿ, AI 0.5 ಸೆಕೆಂಡು ಯೋಚನೆ ಮಾಡದೆ ತಟ್ ಅಂತ ನಾವು ಕೇಳಿದಕ್ಕೆಲ್ಲ ಉತ್ತರ ಕೊಡುತ್ತೆ. ಈ ಆಪ್ಗಳನ್ನ ಸೃಷ್ಟಿ ಮಾಡಿರೋ ಮನುಷ್ಯನನ್ನೇ ಹಿಂದೆ ಹಾಕಿ ಕೈಗೆ ಸಿಗದಿರೋಷ್ಟು ಸ್ಪೀಡ್ ಆಗಿ ಓಡ್ತಿದೆ. ಹಿಂದೆ ನಮ್ಗೇನಾದ್ರೂ ಬೇಕು ಅಂದ್ರೆ ಅಥವಾ ಕೇಳ್ಬೇಕು ಅನ್ಸಿದ್ರೆ ಗೂಗಲ್ ಮಾತ್ರ ಹೆಲ್ಪ್ ಮಾಡ್ತಿದ್ದುದು. ಆದ್ರೆ ಈಗ ಗೂಗಲ್ನ ಮರ್ಸೋ ಅಷ್ಟು ಈ AI ಆಪ್ಗಳು ಬೆಳೀತಾ ಇವೆ. ನಮ್ಮನ್ನ ಹೆಚ್ಚು ಕಾಯಿಸದೆ ಕೇಳಿದ ತಕ್ಷಣ ಕೇಳಿದಕ್ಕೆಲ್ಲ ಉತ್ತರ ಕೊಡೋ ಈ ಆಪ್ಗಳು ನಮ್ಮ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ಕೊಡುತ್ತೆ, ಜೊತೆಗೆ ಕಂಫರ್ಟ್ ಕೂಡ ಕೊಡುತ್ತೆ. ನಾನು ಆಗ್ಲೇ ಒಂದು ಸೂಪರ್ ಆಪ್ ಬಗ್ಗೆ ಹೇಳ್ತೀನಿ ಅಂತ ಅಂದಿದ್ದೆ. ಆ ಸೂಪರ್ ಆಪ್ ಹೆಸರು Tata 1MG. ಈ ಆಪ್ ನಲ್ಲಿ ನಾವು ಔಷಧಿಗಳನ್ನ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಬಹುದು, ಹೆಲ್ತ್ ರಿಲೇಟೆಡ್ ಅಡ್ವೈಸ್ ನ ಪಡ್ಕೋಬಹುದು. ಮತ್ತೆ Tata 1MG ಆಪ್ ನಲ್ಲಿ ಬ್ಲಡ್ ಟೆಸ್ಟ್ ಅಥವಾ ಬೇರೆ ಬೇರೆ ಲ್ಯಾಬ್ ಟೆಸ್ಟ್ ಗಳಿದ್ರೆ ಬುಕ್ ಮಾಡ್ಕೋಬಹುದು, ಜೊತೆಗೆ ಲ್ಯಾಬ್ ರಿಪೋರ್ಟ್ ಗಳನ್ನ ಆನ್ಲೈನ್ ಅಲ್ಲೇ ನೋಡಬಹುದು. ಮತ್ತೆ ಏನಕ್ಕೆ ತಡ, ನೀವು ಯೂಸ್ ಮಾಡಿ. ಈ ಆಪ್ ಗಳು ನಿಮ್ ಫೋನ್ ಅಲ್ಲೂ ಇರುತ್ತೆ, ನೀವು ಕೂಡ ಈ ಆಪ್ಗಳನ್ನ ಸದುಪಯೋಗ ಪಡಿಸ್ಕೊಳ್ಳಿ. ಇನ್ನಷ್ಟು ವಿಚಾರಗಳನ್ನ ನಿಮ್ ಜೊತೆ ಹಂಚ್ಕೋತೀನಿ. ಅದಕ್ಕೂ ಮುಂಚೆ 2 ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಸುಮ್ನೆ ಫೋನ್ನ ಎಂಟರ್ಟೈನ್ಮೆಂಟ್ ಆಗಿ ಉಪಯೋಗಿಸುವ ಬದಲು ಹೀಗೆ ಯೂಸ್ಫುಲ್ ಆಗಿ ಉಪಯೋಗಿಸುವುದನ್ನ ಶುರು ಮಾಡಿ. ಆಗ ನಮ್ ಫೋನೇ ನಮ್ಮ ಬೆಸ್ಟ್ ಫ್ರೆಂಡ್ ಆಗುತ್ತೆ. ಇವತ್ತಿನ ಈ ಇನ್ಫಾರ್ಮೇಟಿವ್ ಪ್ರೋಗ್ರಾಮ್ ಎಲ್ರಿಗೂ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಮತ್ತೆ ಮುಂದಿನ ಸಲ ಒಂದು ಹೊಸ ವಿಷಯ ನಿಮ್ಗೋಸ್ಕರ ತರ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ, ಖುಷಿಯಾಗಿರಿ. ಇದು ನಿಮ್ಮ ನೆಚ್ಚಿನ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋನಿನಾದ 90.4 FM ನಲ್ಲಿ ಇಲ್ಲಿನ ಜನಸಮುದಾಯದ ಭಾಷೆಯಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳು ನಿರಂತರವಾಗಿ ಪ್ರಸಾರವಾಗುತ್ತಿವೆ. ಇದು ಎಸ್ಡಿಎಂ ಶಿಕ್ಷಣ ಸಂಸ್ಥೆಯು ಸಮಾಜಕ್ಕೆ ಸೇವಾ ರೂಪದಲ್ಲಿ ನೀಡುತ್ತಿರುವ ಒಂದು ಅಮೂಲ್ಯವಾದ ಸಾಮುದಾಯಿಕ ಕೊಡುಗೆಯಾಗಿದೆ. ನಮ್ಮ ಈ ಬಾನುಲಿಯು ಕೇವಲ ಮನರಂಜನೆಗೆ ಸೀಮಿತವಾಗದೆ ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಅರಿವು ಮತ್ತು ಈ ರೀತಿಯ ಹತ್ತು ಹಲವು ಉಪಯುಕ್ತ ಮಾಹಿತಿಗಳ ಹಂಚಿಕೆಗೆ ವೇದಿಕೆಯಾಗಿದೆ. ಅಷ್ಟೇ ಅಲ್ಲದೆ ನಮ್ಮ ಮಣ್ಣಿನ ಸೊಗಡಿನ ಸ್ಥಳೀಯ ಭಾಷೆಗಳಲ್ಲಿ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಬಿತ್ತರಿಸುತ್ತಿರುವ ಈ ಭಾಗದ ಏಕೈಕ ಮತ್ತು ಪ್ರಬಲ ಮಾಧ್ಯಮ ಇದಾಗಿದೆ. ವಿಶೇಷವಾಗಿ ಬೆಳ್ತಂಗಡಿಯ ಜನತೆ ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ಬೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್ನ ಹುಡುಕಾಟದಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಆಯ್ಕೆಯಾಗಿರಲಿ ಎಸ್ಡಿಎಂ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಉಜಿರೆ.
2: ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡಾಟಾ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಹಾಗೂ ಸಿವಿಲ್ ಇಂಜಿನಿಯರಿಂಗ್.
1: ಗುಣಮಟ್ಟದ ತಾಂತ್ರಿಕ ಶಿಕ್ಷಣ, ನುರಿತ ಪ್ರಾಧ್ಯಾಪಕರು, ಆಧುನಿಕ ಲ್ಯಾಬ್, ಹಾಸ್ಟೆಲ್ ಸೌಲಭ್ಯ ಹಾಗೂ ಅತ್ಯುತ್ತಮ ಪ್ಲೇಸ್ಮೆಂಟ್.
2: ಈಗಲೇ ಪ್ರವೇಶಾತಿ ಆರಂಭಗೊಂಡಿದೆ. ಕಾಂಟ್ಯಾಕ್ಟ್ 8762127991 ಅಥವಾ 0825623691.
1: ಎಸ್ಡಿಎಂ ಇಂಜಿನಿಯರಿಂಗ್ ಕಾಲೇಜ್ ಉಜಿರೆ, ಎಕ್ಸಲೆನ್ಸ್ ಇನ್ ಎಜುಕೇಶನ್, ಕಮಿಟ್ಮೆಂಟ್ ಟು ಸೊಸೈಟಿ.
3: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಕೇಳ್ತಾ ಇರಿ ರೇಡಿಯೋನಿನಾದ 90.4 FM. ಇದು ಜನಮನದ ನಾದ ತರಂಗ.
0: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋನಿನಾದ 90.4 FM ನಲ್ಲಿ ಇಲ್ಲಿನ ಜನಸಮುದಾಯದ ಭಾಷೆಯಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳು ನಿರಂತರವಾಗಿ ಪ್ರಸಾರವಾಗುತ್ತಿವೆ. ಇದು ಎಸ್ಡಿಎಂ ಶಿಕ್ಷಣ ಸಂಸ್ಥೆಯು ಸಮಾಜಕ್ಕೆ ಸೇವಾ ರೂಪದಲ್ಲಿ ನೀಡುತ್ತಿರುವ ಒಂದು ಅಮೂಲ್ಯವಾದ ಸಾಮುದಾಯಿಕ ಕೊಡುಗೆಯಾಗಿದೆ. ನಮ್ಮ ಈ ಬಾನುಲಿಯು ಕೇವಲ ಮನರಂಜನೆಗೆ ಸೀಮಿತವಾಗದೆ ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಅರಿವು ಮತ್ತು ಈ ರೀತಿಯ ಹತ್ತು ಹಲವು ಉಪಯುಕ್ತ ಮಾಹಿತಿಗಳ ಹಂಚಿಕೆಗೆ ವೇದಿಕೆಯಾಗಿದೆ. ಅಷ್ಟೇ ಅಲ್ಲದೆ ನಮ್ಮ ಮಣ್ಣಿನ ಸೊಗಡಿನ ಸ್ಥಳೀಯ ಭಾಷೆಗಳಲ್ಲಿ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಬಿತ್ತರಿಸುತ್ತಿರುವ ಈ ಭಾಗದ ಏಕೈಕ ಮತ್ತು ಪ್ರಬಲ ಮಾಧ್ಯಮ ಇದಾಗಿದೆ. ವಿಶೇಷವಾಗಿ ಬೆಳ್ತಂಗಡಿಯ ಜನತೆ ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ರೋಗ ಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.
1: ಕಸ ಎಸೆದು ಮಾಲಿನ್ಯ ಮಾಡದಿರಿ.
2: ಎಲ್ಲರಿಗೂ ನಮಸ್ಕಾರ. ನಾನು ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ SDM ಎಜುಕೇಶನ್ ಸಂಸ್ಥೆಯ ಮುಖ್ಯ ಕಾರ್ಯದರ್ಶಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
3: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. SDM ಕಾಲೇಜ್

ಗಿರಿಜನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ ಇಲ್ಲಿನ ಜನಸಮುದಾಯದ ಭಾಷೆಯಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳು ನಿರಂತರವಾಗಿ ಪ್ರಸಾರವಾಗುತ್ತಿವೆ. ಇದು ಎಸ್ಟಿಎಂ ಶಿಕ್ಷಣ ಸಂಸ್ಥೆಯು ಸಮಾಜಕ್ಕೆ ಸೇವಾ ರೂಪದಲ್ಲಿ ನೀಡುತ್ತಿರುವ ಒಂದು ಅಮೂಲ್ಯವಾದ ಸಾಮುದಾಯಿಕ ಕೊಡುಗೆಯಾಗಿದೆ. ನಮ್ಮ ಈ ಬಾನುಲಿಯು ಕೇವಲ ಮನರಂಜನೆಗೆ ಸೀಮಿತವಾಗದೆ ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಅರಿವು ಮತ್ತು ಈ ರೀತಿಯ 10 ಹಲವು ಉಪಯುಕ್ತ ಮಾಹಿತಿಗಳ ಹಂಚಿಕೆಗೆ ವೇದಿಕೆಯಾಗಿದೆ. ಅಷ್ಟೇ ಅಲ್ಲದೆ ನಮ್ಮ ಮಣ್ಣಿನ ಸೊಗಡಿನ ಸ್ಥಳೀಯ ಭಾಷೆಗಳಲ್ಲಿ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಬಿತ್ತರಿಸುತ್ತಿರುವ ಈ ಭಾಗದ ಏಕೈಕ ಮತ್ತು ಪ್ರಬಲ ಮಾಧ್ಯಮ ಇದಾಗಿದೆ. ವಿಶೇಷವಾಗಿ ಬೆಳ್ತಂಗಡಿಯ ಜನತೆ ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಕಾಲೇಜಿರೋ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ಲ ಪ್ರತಿ ತಿಂಗಳತೋ ಸಿರೂತ ತಿಂಗಳಾಸಂ ಪಿನ್ನ ನಾಲಾ ಮತ್ತು ವಾರತ್ತೋ ಲಾಸ್ಟ್ ತಿಂಗಳಾಸ ವಿಶೇಷ ಮಾಯೋ ಬ್ಯಾರಿ ಪಾಸಿರೋ ಕಾರ್ಯಕ್ರಮ ಪ್ರಸಾರ ಉಂಡು. ನಿಂಗಲ ಪ್ರತಿಭೆ ಅನುಭವ ಕವನ ಕತೆ ಪಾಟ್ ಪಿನ್ನ ಚೊಮ್ಮೆ ವಿಚಾರಂಗ ಶೇರ್ ಹಾಕುಗು ಇದರ ಬಾರಿ ನಲ್ಲೋ ವೇದಿಕೆ. ನಿಂಗ ನಂಗಲ ಕಾರ್ಯಕ್ರಮತ್ತ ಭಾಗವಹಿಸರು ಬ್ಯಾರಿ ಬಾಸರ ಹೆಸರು ಸಂಸ್ಕೃತಿ ನಿಂಗಲ ಧ್ವನಿರೋ ಕೇಪಾಟರು ತಪ್ಪಾಂಟೆ ಕಾದು ಕೊಡುಕರು SDM ಕಾಲೇಜಿರು ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM.

ಇದು ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಕೇಳುಗರೆ, ಈಗ ಕನ್ನಡ ಚಿತ್ರಗೀತೆಗಳ ಪ್ರಸಾರ. ಅಮೃತ ವರ್ಷಿಣಿ ಚಿತ್ರದ ಗೀತೆಗಳನ್ನು ಕೇಳೋಣ. ಈ ಗೀತೆಗಳಿಗೆ ಸಂಗೀತ ಸಂಯೋಜನೆ ದೇವ ಅವರದು, ಸಾಹಿತ್ಯ ಕೆ ಕಲ್ಯಾಣ್. ಮೊದಲ ಗೀತೆ KS ಚಿತ್ರ ಅವರ ಧ್ವನಿಯಲ್ಲಿ.

0: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ಲ ಪ್ರತಿ ತಿಂಗಳ್ತೋ ಸಿರೂತ ತಿಂಗಳಾಸಂ ಪಿನ್ನ ನಾಲಾ ಮತ್ತು ವಾರತ್ತೋ ಲಾಸ್ಟ್ ತಿಂಗಳಾಸ ವಿಶೇಷ ಮಾಯೋ ಬ್ಯಾರಿ ಪಾಸಿರೋ ಕಾರ್ಯಕ್ರಮ ಪ್ರಸಾರ ಉಂಡು. ನಿಂಗಳ ಪ್ರತಿಭೆ, ಅನುಭವ, ಕವನ, ಕತೆ, ಪಾಠ ಪಿನ್ನ ಚೊಮ್ಮೆ ವಿಚಾರಂಗ ಶೇರ್ ಹಾಕುಗು. ಇದರ ಬಾರಿ ನಲ್ಲೋ ವೇದಿಕೆ ನಿಂಗ ನಂಗಳ ಕಾರ್ಯಕ್ರಮತ್ತ ಭಾಗವಹಿಸರು. ಬ್ಯಾರಿ ಬಾಸರ ಹೆಸರು ಸಂಸ್ಕೃತಿ ನಿಂಗಳ ಧ್ವನಿರು ಕೇಪಾಟರು. ತಪ್ಪಾಂಟೆ ಕಾದು ಕೊಡುಕರು ಎಸ್ ಡಿ ಎಂ ಕಾಲೇಜಿರು ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM.

0: ರೋಗಮುಕ್ತ ಜಗತ್ತು ನೆನಪಿರಲಿ. ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.
1: ಕಸ ಎಸೆದು ಮಾಲಿನ್ಯ ಮಾಡದಿರಿ.
2: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ ಇಲ್ಲಿನ ಜನಸಮುದಾಯದ ಭಾಷೆಯಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳು ನಿರಂತರವಾಗಿ ಪ್ರಸಾರವಾಗುತ್ತಿವೆ. ಇದು ಎಸ್ಟಿಎಂ ಶಿಕ್ಷಣ ಸಂಸ್ಥೆಯು ಸಮಾಜಕ್ಕೆ ಸೇವಾ ರೂಪದಲ್ಲಿ ನೀಡುತ್ತಿರುವ ಒಂದು ಅಮೂಲ್ಯವಾದ ಸಾಮುದಾಯಿಕ ಕೊಡುಗೆಯಾಗಿದೆ. ನಮ್ಮ ಈ ಬಾನುಲಿಯು ಕೇವಲ ಮನರಂಜನೆಗೆ ಸೀಮಿತವಾಗದೆ ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಅರಿವು ಮತ್ತು ಈ ರೀತಿಯ ಹತ್ತು ಹಲವು ಉಪಯುಕ್ತ ಮಾಹಿತಿಗಳ ಹಂಚಿಕೆಗೆ ವೇದಿಕೆಯಾಗಿದೆ. ಅಷ್ಟೇ ಅಲ್ಲದೆ ನಮ್ಮ ಮಣ್ಣಿನ ಸೊಗಡಿನ ಸ್ಥಳೀಯ ಭಾಷೆಗಳಲ್ಲಿ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಬಿತ್ತರಿಸುತ್ತಿರುವ ಈ ಭಾಗದ ಏಕೈಕ ಮತ್ತು ಪ್ರಬಲ ಮಾಧ್ಯಮ ಇದಾಗಿದೆ. ವಿಶೇಷವಾಗಿ ಬೆಳ್ತಂಗಡಿಯ ಜನತೆ ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಊರು ರೋಗಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.
1: ಕಸ ಎಸೆದು ಮಾಲಿನ್ಯ ಮಾಡದಿರಿ.
2: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ರೇಡಿಯೋ ನಿನಾದ 90.4 FM. ಈಗ ಭಾವಗೀತೆಗಳ ಪ್ರಸಾರ. ಮೊದಲಿಗೆ ಸಿ ಅಶ್ವಥ್ ಸಂಗೀತ ಸಂಯೋಜಿಸಿರುವ ಬಿ ಆರ್ ಲಕ್ಷ್ಮಣರಾವ್ ಅವರ ಕವನ, ಅಪೂರ್ವ ಶ್ರೀಧರ್ ಅವರ ಧ್ವನಿಯಲ್ಲಿ

ಮುಂದಿನ ಗೀತೆ ಎನ್ ಎಸ್ ಪ್ರಸಾದ್ ಸಂಗೀತ ಸಂಯೋಜಿಸಿರುವ ನಿಸರ್ ಅಹಮದ್ ಅವರ ಕವನ, ಅಪೂರ್ವ ಶ್ರೀಧರ್ ಮತ್ತು ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಯಲ್ಲಿ.

0: ಎಲ್ಲರಿಗೂ ನಮಸ್ಕಾರ. ನಾನು ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ SDM ಎಜುಕೇಶನ್ ಸಂಸ್ಥೆಯ ಮುಖ್ಯ ಕಾರ್ಯದರ್ಶಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ಎಲ್ಲರಿಗೂ ನಮಸ್ಕಾರ. ನಾನು ಹರೀಶ್ ಪಂಜಾಬ್, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕ. ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನ ಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ನೀಡಲಿದೆ. ಎಲ್ಲಾ ಕಾರ್ಯಕ್ರಮಗಳನ್ನು ಕೇಳಿ ಆನಂದಿಸಿರಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದತರಂಗ.
2: ಬೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್ನ ಹುಡುಕಾಟದಲ್ಲಿದ್ದೀರಾ? ಹಾಗಾದ್ರೆ ನಿಮ್ಮ ಆಯ್ಕೆಯಾಗಿರಲಿ SDM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಉಜಿರೆ.
3: ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡಾಟಾ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಹಾಗೂ ಸಿವಿಲ್ ಇಂಜಿನಿಯರಿಂಗ್.
2: ಗುಣಮಟ್ಟದ ತಾಂತ್ರಿಕ ಶಿಕ್ಷಣ, ನುರಿತ ಪ್ರಾಧ್ಯಾಪಕರು, ಆಧುನಿಕ ಲ್ಯಾಬ್, ಹಾಸ್ಟೆಲ್ ಸೌಲಭ್ಯ ಹಾಗೂ ಅತ್ಯುತ್ತಮ ಪ್ಲೇಸ್ಮೆಂಟ್.
3: ಈಗಲೇ ಪ್ರವೇಶಾತಿ ಆರಂಭಗೊಂಡಿದೆ. ಕಾಂಟ್ಯಾಕ್ಟ್ 8762127991 ಅಥವಾ 0825623691.
2: SDM ಇಂಜಿನಿಯರಿಂಗ್ ಕಾಲೇಜ್, ಉಜಿರೆ. ಎಕ್ಸಲೆನ್ಸ್ ಇನ್ ಎಜುಕೇಶನ್, ಕಮಿಟ್ಮೆಂಟ್ ಟು ಸೊಸೈಟಿ.
4: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ, ಉಜಿರೆ. SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ ಇಲ್ಲಿನ ಜನಸಮುದಾಯದ ಭಾಷೆಯಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳು ನಿರಂತರವಾಗಿ ಪ್ರಸಾರವಾಗುತ್ತಿವೆ. ಇದು SDM ಶಿಕ್ಷಣ ಸಂಸ್ಥೆಯು ಸಮಾಜಕ್ಕೆ ಸೇವಾ ರೂಪದಲ್ಲಿ ನೀಡುತ್ತಿರುವ ಒಂದು ಅಮೂಲ್ಯವಾದ ಸಾಮುದಾಯಿಕ ಕೊಡುಗೆಯಾಗಿದೆ. ನಮ್ಮ ಈ ಬಾನುಲಿಯು ಕೇವಲ ಮನರಂಜನೆಗೆ ಸೀಮಿತವಾಗದೆ ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಅರಿವು ಮತ್ತು ಈ ರೀತಿಯ 10 ಹಲವು ಉಪಯುಕ್ತ ಮಾಹಿತಿಗಳ ಹಂಚಿಕೆಗೆ ವೇದಿಕೆಯಾಗಿದೆ. ಅಷ್ಟೇ ಅಲ್ಲದೆ ನಮ್ಮ ಮಣ್ಣಿನ ಸೊಗಡಿನ ಸ್ಥಳೀಯ ಭಾಷೆಗಳಲ್ಲಿ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಬಿತ್ತರಿಸುತ್ತಿರುವ ಈ ಭಾಗದ ಏಕೈಕ ಮತ್ತು ಪ್ರಬಲ ಮಾಧ್ಯಮ ಇದಾಗಿದೆ. ವಿಶೇಷವಾಗಿ ಬೆಳ್ತಂಗಡಿಯ ಜನತೆ ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಊರು ರೋಗಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.
1: ಕಸ ಎಸೆದು ಮಾಲಿನ್ಯ ಮಾಡದಿರಿ.
2: ಎಲ್ಲರಿಗೂ ನಮಸ್ಕಾರ. ನಾನು ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ SDM ಎಜುಕೇಶನ್ ಸಂಸ್ಥೆಯ ಮುಖ್ಯ ಕಾರ್ಯದರ್ಶಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
3: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ ಇಲ್ಲಿನ ಜನಸಮುದಾಯದ ಭಾಷೆಯಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳು ನಿರಂತರವಾಗಿ ಪ್ರಸಾರವಾಗುತ್ತಿವೆ. ಇದು SDM ಶಿಕ್ಷಣ ಸಂಸ್ಥೆಯು ಸಮಾಜಕ್ಕೆ ಸೇವಾ ರೂಪದಲ್ಲಿ ನೀಡುತ್ತಿರುವ ಒಂದು ಅಮೂಲ್ಯವಾದ ಸಾಮುದಾಯಿಕ ಕೊಡುಗೆಯಾಗಿದೆ. ನಮ್ಮ ಈ ಬಾನುಲಿಯು ಕೇವಲ ಮನರಂಜನೆಗೆ ಸೀಮಿತವಾಗದೆ ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಅರಿವು ಮತ್ತು ಈ ರೀತಿಯ 10 ಹಲವು ಉಪಯುಕ್ತ ಮಾಹಿತಿಗಳ ಹಂಚಿಕೆಗೆ ವೇದಿಕೆಯಾಗಿದೆ. ಅಷ್ಟೇ ಅಲ್ಲದೆ ನಮ್ಮ ಮಣ್ಣಿನ ಸೊಗಡಿನ ಸ್ಥಳೀಯ ಭಾಷೆಗಳಲ್ಲಿ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಬಿತ್ತರಿಸುತ್ತಿರುವ ಈ ಭಾಗದ ಏಕೈಕ ಮತ್ತು ಪ್ರಬಲ ಮಾಧ್ಯಮ ಇದಾಗಿದೆ. ವಿಶೇಷವಾಗಿ ಬೆಳ್ತಂಗಡಿಯ ಜನತೆ ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ SDM.

ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಹಾಯ್ ಸ್ನೇಹಿತರೆ, ರಾಗದ ಮಂತ್ರದಲ್ಲಿ ಮನಸ್ಸು ಹೃದಯಕ್ಕೆ ಹತ್ತಿರವಾಗುವ ಈ ಹೊತ್ತಿನಲ್ಲಿ ಕನ್ನಡ ಚಿತ್ರಗೀತೆಗಳ ಸುಂದರ ಪಯಣದ ಜೊತೆ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಪಿ ಕಡಬ. ಸಂಗೀತದ ಸವಿಸೂರಿನಲ್ಲಿ ಮನಸ್ಸು ಮಿಂದೇಳುವ ಈ ಕ್ಷಣಗಳಿಗೆ ಸ್ವಾಗತ. ಮೊದಲನೆಯದಾಗಿ ಚೆಲುವಿನ ಚಿಲಿಪಿಲಿ ಚಿತ್ರದ ಒಂದು ಮಧುರ ಗೀತೆಯನ್ನು ಕೇಳೋಣ. ಚೇತನ್ ಸುಸ್ಕಾ ಅವರು ಹಾಡಿರುವ ಈ ಹಾಡಿಗೆ ಮಿಕ್ಕಿ ಜೆ ಮೇಯರ್ ಅವರು ಸಂಗೀತ ಸಂಯೋಜನೆ ಮಾಡಿದ್ದಾರೆ. ಸಾಹಿತ್ಯ ಎಸ್ ನಾರಾಯಣ್.

ಇದೀಗ ಕೆ ಕಲ್ಯಾಣ್ ಅವರ ಸಾಹಿತ್ಯದಲ್ಲಿ, ರಾಜೇಶ್ ರಾಮನಾಥ್ ಅವರ ಸಂಗೀತದಲ್ಲಿ ಮೂಡಿಬಂದಿರುವ ಕೆ ಎಸ್ ಚಿತ್ರ ಮತ್ತು ರಾಜೇಶ್ ಕೃಷ್ಣನ್ ಅವರು ಹಾಡಿರುವ ನಿನ್ನೆ ಪ್ರೀತಿಸುವೆ ಚಿತ್ರದ ಒಂದು ಹಾಡನ್ನು ಕೇಳೋಣ.

ಈಗ ನಿಮ್ಮ ಮನಸ್ಸನ್ನು ಮಧುರವಾಗಿ ಸ್ಪರ್ಶಿಸುವ ಒಂದು ಸುಮಧುರ ಗೀತೆಯನ್ನು ಕೇಳೋಣ. ವಾಲಿ ಚಿತ್ರದಿಂದ ಹರಿಹರನ್ ಮತ್ತು ಕಿಚ್ಚ ಸುದೀಪ್ ಅವರ ಧ್ವನಿಯಲ್ಲಿ, ರಾಜೇಶ್ ರಾಮನಾಥ್ ಅವರ ಸಂಗೀತದ, ಕೆ ಕಲ್ಯಾಣ್ ಅವರ ಸಾಹಿತ್ಯದಲ್ಲಿ ಮೂಡಿಬಂದ ಗೀತೆ ನಿಮಗಾಗಿ.

ಜನಪದ ಸುವಾಸನೆಯ ಸಂಗೀತ ಗ್ರಾಮೀಣ ಸೊಗಡಿನ ಸವಿಯನ್ನು ನಿಮ್ಮ ಮನಸ್ಸಿಗೆ ತಂದುಕೊಡುವ ಇಳಯರಾಜ ಅವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿಬಂದ ಕಾರ್ತಿಕ್ ಮತ್ತು ಮಂಜರಿ ಅವರು ಹಾಡಿರುವ ಭಾಗ್ಯದ ಬಳೆಗಾರ ಚಿತ್ರದ ಗೀತೆಯನ್ನು ಕೇಳೋಣ.

ಇದೀಗ ಪ್ರೀತಿಗಾಗಿ ಚಿತ್ರದ ಮನಮುಟ್ಟುವ ಗೀತೆ ಈ ಹಾಡಿನ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಎಸ್ ಎ ರಾಜ್ಕುಮಾರ್. ಸಾಹಿತ್ಯ ರಚನೆ ಕೆ ಕಲ್ಯಾಣ್ ಹರಿಹರನ್ ಅವರ ಸುಮಧುರ ಧ್ವನಿಯಲ್ಲಿ ಈ ಹಾಡನ್ನು ಕೇಳಿ.

ಜನಪದ ಸವಿ ರಸಗಳೊಂದಿಗೆ ಇಂದಿನ ಚಲನಚಿತ್ರ ಗೀತೆಗಳ ಕಾರ್ಯಕ್ರಮವನ್ನು ಮುಗಿಸುವ ಹಂತದಲ್ಲಿ ನಾವಿದ್ದೇವೆ. ಈ ಮಧುರ ಕ್ಷಣಗಳು ನಿಮ್ಮ ಜೊತೆ ಸದಾ ಇರಲಿ ಎನ್ನುತ್ತಾ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಪಿಕಡವ. ಮುಂದೆ ಇನ್ನಷ್ಟು ನಿಮಿಷದ ಕಾರ್ಯಕ್ರಮಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಕೇಳ್ತಾ ಇರಿ, ಇದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ. ಶುಭ ದಿನ.

ಎಲ್ಲರಿಗೂ ನಮಸ್ಕಾರ. ನಾನು ಹರೀಶ್ ಪೂಂಜಾ, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಎಲ್ಲರಿಗೂ ನಮಸ್ಕಾರ. ನಾನು ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ SDM ಎಜುಕೇಶನ್ ಸಂಸ್ಥೆಯ ಮುಖ್ಯ ಕಾರ್ಯದರ್ಶಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಎಲ್ಲರಿಗೂ ನಮಸ್ಕಾರ. ನಾನು ಸುಪ್ರಿಯಾ ಹರ್ಷೇಂದ್ರ ಕುಮಾರ್, ಶ್ರೀ ಕ್ಷೇತ್ರ ಧರ್ಮಸ್ಥಳ. ಕೇಳುತ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಮಾತ್ರಗಳ ನಮಸ್ಕಾರ. ಯಾನ ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ.
1: ಯಾನ ಡಿ ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ.
2: ಸುಪ್ರಿಯ ಹರ್ಷೇಂದ್ರ ಕುಮಾರ್, ಶ್ರೀ ಕ್ಷೇತ್ರ ಧರ್ಮಸ್ಥಳ.
1: ಕಿರಣ್ ದಿಪ್ಪುಲಿ, ರೇಡಿಯೋ ನಿನಾದ 90.4 FM.

0: ಪ್ರಕೃತಿ ತನ್ನ ಒಡಲಲ್ಲಿ ಅಗಾಧವಾದ ಸಸ್ಯ ಸಂಪತ್ತು, ಖನಿಜ ಸಂಪತ್ತು, ಅಪರಿಮಿತ ಜೀವರಾಶಿ ಹೊಂದಿ ಮೈತಾಳಿ ನಿಂತ ಸೌಂದರ್ಯ ದೇವತೆ. ಹಾರಾಡುವ ಪಕ್ಷಿಗಳಿಂದ ಹಿಡಿದು ನಡೆದಾಡುವ ಮನುಷ್ಯನವರೆಗೂ ಪ್ರಕೃತಿ ತನ್ನ ಒಡಲಲ್ಲಿ ಇಟ್ಟು ಕಾಯುತ್ತಿದೆ. ಆದರೆ ಇಂದು ಮನುಷ್ಯನ ಅತಿರೇಕದ ವರ್ತನೆಯಿಂದ ತನ್ನ ದರ್ಪ ಕ್ರೌರ್ಯವನ್ನು ಶಾಂತವಾಗಿರುವ ಪರಿಸರ ಮತ್ತು ಅದರ ಮಧ್ಯೆ ಇರುವ ಮೂಕ ಪ್ರಾಣಿಗಳ ಮೇಲೆ ತೋರಿಸ್ತಾ ಇದ್ದಾನೆ. ತನ್ನ ಮನೆಯ ಸೌಂದರ್ಯ ವೃದ್ಧಿಗೆ ಮರಕ್ಕೆ ಕೊಡಲಿ ಹಾಕ್ತಾನೆ, ಪ್ಲಾಸ್ಟಿಕ್ ಬಳಸಿ ಪ್ರಕೃತಿಯ ಮಧ್ಯೆ ಎಸೆತಾನೆ, ತನ್ನ ಮಾತಿನ ಸಂವಹನಕ್ಕೆಂದು ಪ್ರತಿ ಬೀದಿ ಬೀದಿ ಮೊಬೈಲ್ ಟವರ್ ಏರಿಸಿದ್ದಾನೆ. ಇದೆಲ್ಲದರ ಪರಿಣಾಮ ಮಾತ್ರ ಅದೇ ಮೂಕ ಪ್ರಾಣಿಗಳ ಮೇಲೆ. ಹಿಂದೆ ಎಲ್ಲೆಂದರಲ್ಲಿ ಕಾಣುತ್ತಿದ್ದ ಗುಬ್ಬಚ್ಚಿಯಂತ ಹಕ್ಕಿಗಳು ವಾಯು ಮಾಲಿನ್ಯ, ಮೊಬೈಲ್ ತರಂಗಗಳ ಹಾವಳಿಯಿಂದ ನಾಶ ಆಗ್ತಾ ಇದೆ. ಕಾಡು ನಾಶ ಆಗ್ತಾ ಇದೆ, ಪ್ರಾಣಿ ಪಕ್ಷಿಗಳು ಸೂರಿಲ್ಲದೆ ನರಳುತ್ತಾ ಇದೆ. ಅಲ್ಲ, ಎಲ್ಲೆಂದರಲ್ಲಿ ಎಕರೆಗಟ್ಟಲೆ ಮನೆ ಕಟ್ಟಿಕೊಳ್ಳುತ್ತಿರುವ ಬುದ್ಧಿವಂತ ಮನುಷ್ಯರಿಗೆ ಗುಬ್ಬಚ್ಚಿಯ ಮನೆಯ ಬಗ್ಗೆ ಹೇಗೆ ದುಃಖ ಆಗ್ತದೆ ಹೇಳಿ? ಇನ್ನಾದರೂ ಜಾಗೃತರಾಗೋಣ ಬಂಧುಗಳೇ. ಸೇವ್ ದಿ ವಾಟರ್, ಸೇವ್ ದಿ ನೇಚರ್, ಸೇವ್ ದಿ ಬರ್ಡ್ಸ್.
1: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.

ಸಾರ್ವಜನಿಕ ಸ್ಥಳಗಳಲ್ಲಿ ನಿಮ್ಮ ವಾಹನಗಳನ್ನು ಅಡ್ಡಾದಿಡ್ಡಿ ನಿಲ್ಲಿಸಬೇಡಿ. ನಿಗದಿತ ಸ್ಥಳದಲ್ಲೇ ವಾಹನ ಪಾರ್ಕಿಂಗ್ ಮಾಡಿ. ಸಂಚಾರಿ ನಿಯಮಗಳನ್ನು ಪಾಲಿಸಿ ಸುಗಮ ಸಂಚಾರಕ್ಕೆ ಸಹಕರಿಸಿ.

ನಿಮ್ಮ ವಾಹನಕ್ಕೆ ಇರುವ ಮಿತಿಯನ್ನ ಮೀರಿ ಜನರನ್ನ ತುಂಬಿಸಬೇಡಿ, ಅಲ್ಲದೆ ಭಾರವನ್ನ ಹೇರಬೇಡಿ. ತಪ್ಪು ಮಾಡಿ ರಸ್ತೆ ಮಧ್ಯೆ ದುಃಖ ಪಡಬೇಡಿ. ಅವಸರದ ಚಾಲನೆ ಅಪಘಾತಕ್ಕೆ ಕಾರಣ. ಸಂಚಾರಿ ನಿಯಮಗಳನ್ನ ಪಾಲಿಸಿ ಅಪಘಾತ ತಪ್ಪಿಸಿ.

ನೀರಿನ ಬಳಕೆ ಮಾಡುವುದು ನಮ್ಮೆಲ್ಲರ ಹಕ್ಕು. ಆದರೆ ನೀರನ್ನು ಉಳಿಸುವುದು ಕೂಡ ನಮ್ಮೆಲ್ಲರ ಕರ್ತವ್ಯವಾಗಿದೆ. ಬೆಳಗ್ಗೆ ಸ್ನಾನ, ಶೌಚ ಅಥವಾ ಬಟ್ಟೆ ತೊಳೆಯುವಾಗ ಕಡಿಮೆ ನೀರನ್ನು ಬಳಸೋಣ. ಭವಿಷ್ಯದ ಪೀಳಿಗೆಗಾಗಿ ನೀರನ್ನು ಉಳಿಸೋಣ. ನೀರಿನ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.

ಎಚ್ಐವಿ ಏಡ್ಸ್ ಸೋಂಕಿನ ವ್ಯಕ್ತಿಯ ಮನೆಯವರು ಉದಾರವಾಗಿ ನಡೆದುಕೊಂಡಾಗ ಮಾತ್ರ ಸೋಂಕು ಹರಡುವಿಕೆ ತಡೆಗಟ್ಟುವಲ್ಲಿ ಸೋಂಕಿರುವ ವ್ಯಕ್ತಿಗೆ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ.

0: ಏನ್ ರಮೇಶ್ ಅಣ್ಣ, ಗಿಡ ನೆಡ್ತೀರಾ? ಏನ್ ಸ್ಪೆಷಲ್?
1: ಇದ್ರಲ್ಲಿ ಸ್ಪೆಷಲ್ ಏನ್ ಬಂತು ಸುರೇಶ್ ಅಣ್ಣ, ಭೂಮಿ ಉಷ್ಣ ಏರ್ತಾ ಇದೆ, ಸೆಕೆ ತಡೆಯೋಕ್ಕಾಗಲ್ಲ, ಮುಂದೆ ಹೋಗ್ತಾ ಹೋಗ್ತಾ ನೀರಿಗೂ ಕಷ್ಟ ಪಡ್ಬೇಕು. ಇದೆಲ್ಲ ಸಮಸ್ಯೆಗೆ ಗಿಡ ಮರ ನೆಟ್ಟು ಬೆಳೆಸೋದೇ ಒಂದು ಪರಿಹಾರ ನೋಡು.
0: ಓ ನಿಜ ನಿಜ ಕಣಣ್ಣ, ಕಾಡಿದ್ರೆ ನಾಡು, ಹಸಿರಿದ್ರೆ ಉಸಿರು ಅನ್ನೋದು ಸತ್ಯ ಅಲ್ವಾ? ನಾನು ನಮ್ಮ ಹಿತ್ತಲಲ್ಲಿ ಇವತ್ತೇ ಒಂದು ಗಿಡ ನೆಡ್ತೀನಿ.
2: ಎಲ್ಲರೂ ಗಿಡ ನೆಡುವ ಮೂಲಕ ಹಸಿರು ಬೆಳೆಸೋಣ, ನಾವು ಉಳಿಯೋಣ, ಸಮೃದ್ಧ ಭಾರತವನ್ನು ಹಿಂದೆ ಕಟ್ಟೋಣ. ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.

0: ಮಾತು ಬೆಳ್ಳಿ ಮೌನ ಬಂಗಾರ. ನಮ್ಮ ಮಾತಿನಿಂದ ಇತರರಿಗೆ ನೋವಾಗದಿರಲಿ, ನಮ್ಮ ನಡೆ ನುಡಿ ಎಲ್ಲರಿಗೂ ಮಾದರಿಯಾಗಿರಲಿ. ಸ್ವಚ್ಛ ಮಾತು ಸ್ವಚ್ಛ ಸಮಾಜ. ಜನಹಿತಕ್ಕಾಗಿ ರೇಡಿಯೋನಿನಾದ 90.4 FM.
1: ಎರಡು ಮನದ ಮಾತೆ ಒಂದು ಯುಗಳ ಗೀತೆ, ಅದರ ಪ್ರೇಮ ರಾಗ ಮಧುರಮಯ.

ಮಾತ್ರಗಳ ನಮಸ್ಕಾರ. ನಾನು ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ ಅವು ಹೊಸ ಹೊಸ ಕಾರ್ಯಕ್ರಮ ಅಲ್ಲೇನ ಮಲ್ತೊಂದುರ್ಲೇರು ತೀರಿದ ಬಾರಿ ಸಂತೋಷ ಅಂಡ್ ಅಕ್ಲ ಈ ಪ್ರಯತ್ನಕ್ಕೆ ಯಶಸ್ಸಾವಡನ್ನು ಪ್ರಾರ್ಥಿಸ.

0: ಇದು ಸಮುದಾಯ ಬಾನುಡಿ ಕೇಂದ್ರ ರೇಡಿಯೋ ನಿನಾದ 90.4 FM. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
0: ನಿಕ್ಲಿಕ್ಕೆ ನಂದುಲ್ಲರು ರೇಡಿಯೋ ನಿನಾದ 90.4 FM.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಎಲ್ಲರಿಗೂ ನಮಸ್ಕಾರ. ನಾನು ಪದ್ಮಶ್ರೀ, ಎಸ್ಡಿಎಂ ಕಾಲೇಜಿನ ಮನಃಶಾಸ್ತ್ರ ವಿಭಾಗದಲ್ಲಿ ಉಪನ್ಯಾಸಕಿಯಾಗಿದ್ದೇನೆ. ನಾವಿಂದು ಸಾಮಾಜಿಕ ಜಾಲತಾಣಗಳ ಬಗ್ಗೆ ಒಂದು ಸಂವಾದ ಕಾರ್ಯಕ್ರಮವನ್ನ ನಡೆಸಲಿಕ್ಕಿದ್ದೇವೆ. ನನ್ನ ಜೊತೆ ದ್ವಿತೀಯ ಬಿಎ ಬಿಎಸ್ಸಿಯ ಮನಃಶಾಸ್ತ್ರದ ವಿದ್ಯಾರ್ಥಿಗಳು ಜೊತೆಗಿದ್ದಾರೆ. ರಂಗಸ್ವಾಮಿ ಅವರು ಕೆಲವು ವಿಷಯಗಳ ಬಗ್ಗೆ ಪ್ರಶ್ನೆಯನ್ನ ಕೇಳಲಿಕ್ಕಿದ್ದಾರೆ. ಹಾಗೆ ಜೊತೆಗೆ ಬಿಎಸ್ಸಿ ವಿದ್ಯಾರ್ಥಿನಿಯರಾದ ಸಂಜನಾ, ಲತಿಕಾ, ಸಾಕ್ಷಿತಾ, ಅಲಕ ಹಾಗೂ ಶ್ರದ್ಧಾ, ಇವರಿಷ್ಟು ಜನ ಕೂಡ ಈ ಸಾಮಾಜಿಕ ಜಾಲತಾಣಗಳ ದುಷ್ಪರಿಣಾಮಗಳಿರಲಿ, ಒಳಿತು ಕೆಡುಕುಗಳಿರಲಿ, ಇದರ ಬಗ್ಗೆ ಯುವಜನರ ಮೇಲೆ ಇದು ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋ ವಿಷಯವಾಗಿ ಈಗ ಸಂವಾದವನ್ನ ನಡೆಸಲಿಕ್ಕಿದ್ದಾರೆ.
1: ಮೊದಲನೆಯದಾಗಿ ಸಂಜನಾ ಅವರಿಂದ ಫಸ್ಟ್ ರಿಯಾಕ್ಷನ್ ಅನ್ನ ತಗೋಣ. ಸಾಮಾಜಿಕ ಮಾಧ್ಯಮಗಳ ಅತಿಯಾದ ಬಳಕೆ ಏನಿದೆ, ಅದನ್ನ ತುಂಬಾ ಯಥೇಚ್ಛವಾಗಿ ಬಳಸುವಂತಹದ್ದೇನಿದೆ, ಅದು ವಿಶೇಷವಾಗಿ ಯುವಕರಲ್ಲಿ ಯಾವುದೆಲ್ಲ ಮಾನಸಿಕ ಆರೋಗ್ಯದ ಮೇಲೆ ಹೇಗೆಲ್ಲ ಪರಿಣಾಮ ಬೀರ್ತದೆ ಎನ್ನುವಂಥದ್ದು ಒಂಚೂರು ಮಾತಾಡಬೇಕಾಗತ್ತೆ.
2: ನಿಜ ಹೇಳ್ಬೇಕಂದ್ರೆ ಇವತ್ತು ಸೋಷಿಯಲ್ ಮೀಡಿಯಾ ಇಲ್ಲದೆ ದಿನಾನೇ ಸ್ಟಾರ್ಟ್ ಆಗಲ್ಲ. ಎದ್ದ ತಕ್ಷಣ ಫೋನ್ ನೋಡ್ತೀವಿ, ರೀಲ್ಸ್ ಕಾಲ್ ಮಾಡ್ತೀವಿ, ಸ್ಟೇಟಸ್ ಚೆಕ್ ಮಾಡ್ತೀವಿ, ಇದೆಲ್ಲ ಡೈಲಿ ಹ್ಯಾಬಿಟ್ ಆಗಿ ಹೋಗ್ಬಿಟ್ಟಿದೆ. ಗಂಟೆಗಟ್ಟಲೆ ಫೋನ್ ಯೂಸ್ ಮಾಡ್ತೀವಿ, ತುಂಬ ಟೈಮ್ ವೇಸ್ಟ್ ಆಗುತ್ತೆ, ಮತ್ತೆ ಅದಕ್ಕೆ ಅಡಿಕ್ಟ್ ಆಗಿ ಹೋಗ್ತೀವಿ. ನಾವು ಫೋನಲ್ಲಿ ಬೇರೆಯವರನ್ನ ನೋಡಿದಾಗ ಅವ್ರು ತುಂಬ ಚೆನ್ನಾಗಿದ್ದಾರೆ, ಅವ್ರು ತುಂಬ ರಿಚ್ ಆಗಿದ್ದಾರೆ, ಕಾರ್ ಇದೆ, ಮನೆ ಇದೆ ಅಂತ ನಮ್ಮನ್ನ ನಾವು ಅವ್ರ ಜೊತೆ ಕಂಪೇರ್ ಮಾಡ್ಕೊಳ್ತೀವಿ. ಇದರಿಂದ ನಮ್ಮ ಸೆಲ್ಫೋನ್ ಕಾನ್ಫಿಡೆನ್ಸ್ ಕೂಡ ಕಮ್ಮಿ ಆಗುತ್ತೆ. ನಾವು ತುಂಬ ಬೇರೆಯವ್ರ ಜೊತೆ ಕಂಪೇರ್ ಮಾಡ್ಕೊಂಡಾಗ ನಮಗೆ ಸ್ಟ್ರೆಸ್ ಜಾಸ್ತಿ ಆಗುತ್ತೆ, ಅದರಿಂದ ತುಂಬ ಹೆಲ್ತ್ ಇಶ್ಯೂಸ್ ಬರುತ್ತೆ. ನಾವು ಫೋನ್ಗೆ ಎಷ್ಟು ಅಡಿಕ್ಟ್ ಆಗಿದ್ದೀವಿ ಅಂತ ಹೇಳಿದ್ರೆ, ನೋಟಿಫಿಕೇಶನ್ ಬಂದರೆ ಅದು ಯಾವ ನೋಟಿಫಿಕೇಶನ್ ಅಂತ ನಮಗೆ ನೋಡೋರ್ಗೂ ಸಮಾಧಾನ ಇರಲ್ಲ. ಅದು ನಮಗೆ ತುಂಬ ಹೆಲ್ತ್ ಇಶ್ಯೂಸ್ ಮೇಲೆ ಪರಿಣಾಮ ಬೀಳುತ್ತೆ. ನಾವು ತುಂಬ ಸ್ಟ್ರೆಸ್ ಆಗ್ತೀವಿ ಮತ್ತು ಇರಿಟೇಟ್ ಆಗ್ತೀವಿ. ನಾವು ಯಾವುದಾದ್ರೂ ಪೋಸ್ಟ್ ಹಾಕಿದರೆ ಅದರಲ್ಲಿ ಪಾಸಿಟಿವ್ ಕಮೆಂಟು ಬರ್ಬೋದು, ಹಾಗೆ ನೆಗೆಟಿವ್ ಕಮೆಂಟ್ ಕೂಡ ಬರ್ಬೋದು. ನೆಗೆಟಿವ್ ಕಮೆಂಟ್ಸ್ ಬಂದಾಗ ತುಂಬ ಬೇಜಾರಾಗ್ತೀವಿ. ಸೋಷಿಯಲ್ ಮೀಡಿಯಾನ ಕರೆಕ್ಟಾಗಿ ಯೂಸ್ ಮಾಡಿದರೆ ಹೊಸ ವಿಷಯ ಕಲಿಯೋದಕ್ಕೆ, ಸ್ಕಿಲ್ ಇಂಪ್ರೂವ್ ಮಾಡೋದಕ್ಕೆ ಒಂದು ದೊಡ್ಡ ಪ್ಲಾಟ್ಫಾರ್ಮ್ ಆಗುತ್ತೆ. ಅದನ್ನು ನಾವು ಕರೆಕ್ಟಾಗಿ ಯೂಸ್ ಮಾಡಬೇಕು. ನಾವು ತುಂಬ ಫೋನ್ ಯೂಸ್ ಮಾಡ್ತಿದ್ದೀವಿ ಅಂತ ಅದರಿಂದ ನಾವು ದೂರ ಆಗಬೇಕು ಅಂತ ಆದಾಗ ಸೋಷಿಯಲ್ ಮೀಡಿಯಾ ಅಂತ ಒಂದು ಚಿಕ್ಕ ಬ್ರೇಕ್ ತಗೊಳ್ಳಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗಿ ಟೈಮ್ ಸ್ಪೆಂಡ್ ಮಾಡಿ. ಕೊನೆಯಾಗಿ ಹೇಳಬೇಕಂದ್ರೆ ಫೋನ್ ನಮ್ಮ ಕಂಟ್ರೋಲಲ್ಲಿ ಇರಬೇಕು, ನಾವು ಫೋನ್ ಕಂಟ್ರೋಲಲ್ಲಿ ಇರಬಾರ್ದು.
1: ಧನ್ಯವಾದಗಳು ಸಂಜನಾ ಅವರೇ. ಇದೀಗ ಮುಂದಿನ ಪ್ರಶ್ನೆ ಲತಿಕಾ ನಿಮಗೆ. ಸಾಮಾಜಿಕ ಮಾಧ್ಯಮಗಳು ವ್ಯಕ್ತಿಗಳಲ್ಲಿ ಆತಂಕ, ಖಿನ್ನತೆ ಅಥವಾ ಏಕಾಂತದ ಭಾವನೆಗಳನ್ನು ಹೆಚ್ಚಿಸಬಹುದೇ? ಅದು ಹೆಚ್ಚಿಸಬಹುದು ಅಂದರೆ ಅದು ಹೇಗೆಲ್ಲ ಪರಿಣಾಮ ಬೀರುತ್ತದೆ?
3: ಹೌದು, ಸಾಮಾಜಿಕ ಮಾಧ್ಯಮವು ವ್ಯಕ್ತಿಯಲ್ಲಿ ಆತಂಕ, ಖಿನ್ನತೆ ಮತ್ತು ಒಂಟಿತನದ ಭಾವನೆಗಳು ಹೆಚ್ಚಿಸಬಹುದು. ಅದು ಹೇಗೆಂದರೆ ಮೊದಲಿಂದ ನೋಡೋಣ. ಆತಂಕ ಅಂದರೆ ಆಂಗ್ಸೈಟಿ. ಸದಾ ನೋಟಿಫಿಕೇಶನ್ಗಳು, ಲೈಕ್ಗಳು, ಕಮೆಂಟ್ಗಳು ನೋಡುತ್ತಿರೋದು ಮನಸ್ಸಿಗೆ ಒತ್ತಡ ತರುತ್ತದೆ. ನಾನು ಹೀಗಿರಬೇಕು, ಹಾಗಿರಬೇಕು ಅನ್ನೋ ಹೋಲಿಕೆ ಭಾವನೆ ಆತಂಕವನ್ನು ಹೆಚ್ಚಿಸುತ್ತದೆ. ಆನ್ಲೈನ್ನಲ್ಲಿ ತಪ್ಪು ಆಗಿ ಬಿಟ್ಟರೆ ಜನ ಏನು ಹೇಳ್ತಾರೋ ಅನ್ನೋ ಭಯನೂ ಹುಟ್ಟುತ್ತದೆ. ಇದರಿಂದ ಆತಂಕ ಹೆಚ್ಚಾಗುತ್ತದೆ. ಎರಡನೆಯದು ನೀವು ಹೇಳಿದಾಗಿ ಖಿನ್ನತೆ ಅಂದರೆ ಡಿಪ್ರೆಷನ್. ಇತರರ ಪರಿಪೂರ್ಣ ಜೀವನ ನೋಡಿದಾಗ ನಮ್ಮ ಜೀವನ ಕಡಿಮೆ ಅನ್ನೋ ಭಾವನೆ ಬರುತ್ತದೆ. ಹೆಚ್ಚು ಸಮಯ ಫೋನ್ನಲ್ಲಿ ಕಳೆದರೆ ನಿಜ ಜೀವನದ ಸಂತೋಷ ಕಡಿಮೆಯಾಗುತ್ತದೆ, ಹಾಗೆಯೇ ನಿದ್ರೆ ಕಡಿಮೆಯಾಗುತ್ತದೆ, ಇದರಿಂದ ಮನಸ್ಸು ದುರ್ಬಲವಾಗುತ್ತದೆ. ಮೂರನೆಯದ್ದು ಒಂಟಿತನ ಅಂದರೆ ಲೋನ್ಲಿನೆಸ್. ನೇರವಾಗಿ ಮಾತನಾಡುವ ಅವಕಾಶ ಕಡಿಮೆಯಾಗುತ್ತದೆ, ಹೆಚ್ಚು ಸ್ಕ್ರೋಲ್ ಮಾಡಿದಷ್ಟು ಒಳಗಿನಿಂದ ಖಾಲಿತನ ಅನ್ನಿಸುತ್ತದೆ.
1: ಥ್ಯಾಂಕ್ ಯು ಲತಿಕಾ ತಮ್ಮೆಲ್ಲ ಮಾಹಿತಿಗಾಗಿ. ಇದೀಗ ಮುಂದಿನ ಪ್ರಶ್ನೆ. ಸಾಮಾಜಿಕ ಮಾಧ್ಯಮಗಳು ಇತರರೊಂದಿಗೆ ತಮ್ಮನ್ನು ತಾವು ನಿರಂತರವಾಗಿ ಹೋಲಿಕೆ ಮಾಡಿಕೊಳ್ಳೋದ್ರಿಂದ ನಮ್ಮಲ್ಲಿ ಆತ್ಮವಿಶ್ವಾಸ ಮತ್ತು ಆತ್ಮ ಗೌರವವನ್ನ ಕುಗ್ಗಿಸಬಹುದಾ? ಸಾಕ್ಷಿತ ಅವರೇ.
4: ಖಂಡಿತವಾಗ್ಲೂ ಹೌದು. ನಾವು ಇಂದು ದಿನನಿತ್ಯ ಸಾಮಾಜಿಕ ಜಾಲತಾಣಗಳನ್ನ ಬಳಸ್ತಾ ಇದ್ದೀವಿ, ಆದ್ರೆ ಅದನ್ನ ಅತಿಯಾಗಿ ಬಳಸಿದಾಗ ಅದರ ಪರಿಣಾಮ ನಮ್ಮ ಮನಸ್ಸಿನ ಮೇಲೆ ನಿಧಾನವಾಗಿ ಬಿದ್ದ್ಬಿಡುತ್ತೆ. ವಿಶೇಷವಾಗಿ ಇತರರ ಜೀವನದೊಂದಿಗೆ ನಮ್ಮ ಜೀವನನ ಹೋಲಿಸ್ಕೊಳ್ಳುವಂತ ಅಭ್ಯಾಸ ನಮ್ಮ ಆತ್ಮವಿಶ್ವಾಸ ಮತ್ತೆ ಆತ್ಮ ಮೌಲ್ಯನ ಬಹಳಷ್ಟು ಹಾನಿ ಮಾಡುತ್ತೆ. ಸಾಮಾಜಿಕ ಜಾಲತಾಣಗಳನ್ನ ತೆರೆದಾಗ ಯಾರೋ ಚೆನ್ನಾಗಿ ಕಾಣಿಸ್ತಾರೆ, ಯಾರೋ ದೊಡ್ಡ ಸಾಧನೆ ಮಾಡಿದ್ದನ್ನು ತೋರಿಸ್ತಾರೆ, ಅಥವಾ ಯಾರೋ ಸದಾ ಸಂತೋಷದಲ್ಲಿರುವಂತೆ ಕಾಣಿಸ್ತಾರೆ. ಆದ್ರೆ ಇದು ಪೂರ್ತಿ ಸತ್ಯ ಅಲ್ಲ. ಅದು ಕೇವಲ ಅವರ ಜೀವನದ ಉತ್ತಮ ಕ್ಷಣಗಳು ಮಾತ್ರ. ಅವರ ಕಷ್ಟಗಳು, ಭಯಗಳು, ಗೊಂದಲಗಳು, ಸೋಲುಗಳು ಯಾವತ್ತೂ ಕಾಣಿಸೋದಿಲ್ಲ. ಇದನ್ನ ನೋಡ್ತಾ ನಮ್ಮ ಮನಸ್ಸಿನಲ್ಲೇ ನಾವು ಹೋಲಿಕೆ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿಬಿಡ್ತೀವಿ. ನಮ್ಮ ನಿಜ ಜೀವನನ ಅವರ ತೋರಿಕೆ ಜೀವನದೊಂದಿಗೆ ಹೋಲಿಸ್ಕೊಳ್ತೀವಿ. ನಾನು ಮಾಡ್ತಾ ಇರೋದು ಸಾಕಾಗ್ತಾ ಇಲ್ಲ, ನನ್ನ ಜೀವನದಲ್ಲಿ ಎಲ್ಲರೂ ನನಗಿಂತ ಮುಂದೆ ಇದ್ದಾರೆ, ನನ್ನ ಜೀವನ ಎಲ್ಲರಿಗಿಂತ ನಿಧಾನವಾಗಿ ಸಾಗ್ತಾ ಇದೆ, ಇಂಥ ಯೋಚನೆಗಳು ಪದೇ ಪದೇ ಬಂದಾಗ ನಮ್ಮ ಆತ್ಮವಿಶ್ವಾಸ ನಿಧಾನವಾಗಿ ಕುಗ್ಗುತ್ತಾ ಹೋಗುತ್ತೆ. ನಮ್ಮಲ್ಲಿರೋ ಒಳ್ಳೆ ಗುಣಗಳು, ನಮ್ಮ ಶ್ರಮ, ನಮ್ಮ ಪ್ರಯತ್ನಗಳು ಇವೆಲ್ಲವೂ ನಮಗೇನೆ ಚಿಕ್ಕದಾಗಿ ಕಾಣಿಸ್ಕೊಳ್ಳೋದಕ್ಕೆ ಶುರುವಾಗುತ್ತೆ. ಇನ್ನೊಂದು ಗಂಭೀರವಾದ ವಿಷಯ ಅಂದ್ರೆ ಇತರರಿಂದ ಬರುವಂತ ಪ್ರತಿಕ್ರಿಯೆಗಳ ಮೇಲೆ ನಮ್ಮ ಮೌಲ್ಯನ ಅಳೆಯೋಕೆ ಪ್ರಾರಂಭಿಸೋದು. ಪ್ರತಿಕ್ರಿಯೆಗಳು ಚೆನ್ನಾಗಿದ್ರೆ ಖುಷಿ, ಚೆನ್ನಾಗಿಲ್ಲ ಅಂದ್ರೆ ಬೇಜಾರು. ಪ್ರತಿಕ್ರಿಯೆ ಬಂದ್ರೆ ಮಾತ್ರ ನನಗೆ ಮೌಲ್ಯ ಇದೆ, ಬರ್ಲಿಲ್ಲ ಅಂತ ಅಂದ್ರೆ ನನ್ನ ಮೌಲ್ಯ ಕಡಿಮೆ ಆಗಿದೆ ಅನ್ನೋದನ್ನ ನಮ್ಮ ಮನಸ್ಸು ಕಲಿಯೋದಕ್ಕೆ ಶುರು ಮಾಡುತ್ತೆ. ಇಂಥ ಯೋಚನೆಗಳು ಆತ್ಮ ಮೌಲ್ಯಕ್ಕೆ ತುಂಬಾನೇ ಹಾನಿ ಮಾಡುತ್ತೆ. ಅಲ್ಲಿ ನಮ್ಮ ಸಂತೋಷ ನಮ್ಮ ಕೈಲಿರದೆ ಇತರರ ಪ್ರತಿಕ್ರಿಯೆಗಳ ಮೇಲೆ ಅವಲಂಬಿತ ಆಗುತ್ತೆ. ಈ ರೀತಿ ನಿರಂತರ ಹೋಲಿಕೆ ನಮ್ಮ ಮನಸ್ಸಿನ ಶಾಂತಿಯನ್ನ ಹಾಳು ಮಾಡಿ ಒತ್ತಡನ ಜಾಸ್ತಿ ಮಾಡುತ್ತೆ. ನಮ್ಮ ಬೆಳವಣಿಗೆಯನ್ನ ಗಮನಿಸೋಕೆ ನಮಗೆ ಸಮಯನೇ ಸಿಗೋದಿಲ್ಲ. ಇತರರು ಏನ್ ಮಾಡ್ತಾ ಇದ್ದಾರೆ ಅನ್ನೋದನ್ನೇ ನೋಡ್ತಾ ನಮ್ಮ ಜೀವನದಲ್ಲಿ ಈಗಾಗಲೇ ಇರುವಂತ ಒಳ್ಳೆ ಸಂಗತಿಗಳನ್ನ ನಾವು ಮರ್ತೇ ಬಿಡ್ತೀವಿ. ಇದು ನಮ್ಮ ಪ್ರೇರಣೆಯನ್ನ ನಿಧಾನವಾಗಿ ಕಡಿಮೆ ಮಾಡುತ್ತೆ. ಹಾಗಂತ ಸಾಮಾಜಿಕ ಜಾಲತಾಣಗಳು ಸಂಪೂರ್ಣ ಕೆಟ್ಟದ್ದು ಅಂತ ಅಲ್ಲ, ಆದ್ರೆ ಮಿತಿ ಇಲ್ಲದ ಬಳಕೆ ಮತ್ತೆ ನಿರಂತರ ಹೋಲಿಕೆ ಸಮಸ್ಯೆಯನ್ನ ಉಂಟು ಮಾಡುತ್ತೆ. ಇದಕ್ಕೆ ಪರಿಹಾರ ಏನು ಅಂದ್ರೆ ಜಾಗೃತಿ ಮೂಡಿಸೋದು, ಬಳಕೆಗೆ ಮಿತಿ ಇಡುವಂತದ್ದು, ನಮ್ಮಲ್ಲಿ ಅಸಮಾಧಾನ ಹುಟ್ಟಿಸುವಂತ ವಿಷಯಗಳನ್ನ ದೂರ ಇಡೋದು, ನಿಜ ಜೀವನದಲ್ಲಿ ನಮ್ಮದೇ ಪ್ರಗತಿಯ ಮೇಲೆ ಗಮನ ಕೊಡೋದು. ಮುಖ್ಯವಾದ ವಿಷಯ ಏನು ಅಂದ್ರೆ ನಮ್ಮ ಆತ್ಮ ಮೌಲ್ಯವನ್ನ ಇತರರ ಪ್ರತಿಕ್ರಿಯೆಗಳು ನಿರ್ಧರಿಸೋದಿಲ್ಲ. ನಮ್ಮ ಮೌಲ್ಯ ಯಾವತ್ತಿಗೂ ನಮ್ಮ ಪ್ರಯತ್ನ, ನಮ್ಮ ಪಯಣ ಹಾಗೆ ನಮ್ಮ ಬೆಳವಣಿಗೆಯಿಂದ ಬರುತ್ತೆ. ಆದ್ರಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ನಡೆಯುವಂತ ನಿರಂತರ ಹೋಲಿಕೆ ನಮ್ಮ ಆತ್ಮವಿಶ್ವಾಸ ಮತ್ತೆ ಆತ್ಮ ಮೌಲ್ಯನ ಹಾನಿ ಮಾಡಬಹುದು. ಆದ್ರೆ ಜಾಗೃತಿಯಿಂದ ಬಳಸಿದ್ರೆ ನಮ್ಮ ಮನಸ್ಸಿನ ಶಾಂತಿ ಹಾಗೆ ಆತ್ಮವಿಶ್ವಾಸವನ್ನು ಕೂಡ ನಾವು ಕಾಪಾಡಿಕೊಳ್ಬಹುದು. ಧನ್ಯವಾದ.
1: ಧನ್ಯವಾದಗಳು ಸಾಕ್ಷಿತ್ ಅವರೇ. ಅಲಕ್ಕ ಅವರೇ, ಇದೀಗ ಏನು ಅಂತಂದ್ರೆ ಈ ಸೋಷಿಯಲ್ ಮೀಡಿಯಾ ಅಡಿಕ್ಷನ್ ಏನಿದೆ, ಈ ವ್ಯಸನವನ್ನ ಸೈಕಲಾಜಿಕಲಿ ಬೇರೆ ಯಾವ್ದಾದ್ರೂ ಇನ್ನೊಂದ ತೆರನಾದ ಅಡಿಕ್ಷನ್ಗೆ ಹೋಲಿಸಬಹುದಾ?
5: ಹೌದು, ಸಾಮಾಜಿಕ ಮಾಧ್ಯಮ ವ್ಯಸನವು ಇತರ ಮಾನಸಿಕ ವ್ಯಸನಗಳೊಂದಿಗೆ ಹೋಲಿಸಬಹುದು. ಏಕೆಂದರೆ ಅದು ಮನಸ್ಸಿನ ಮೇಲೆ ಒಂದೇ ರೀತಿಯ ಪರಿಣಾಮವನ್ನು ಬೀರುತ್ತದೆ. ಸಾಮಾಜಿಕ ಮಾಧ್ಯಮ ವ್ಯಸನವು ಡೋಪಮೈನ್ ಬಿಡುಗಡೆಗೆ ಕಾರಣವಾಗುತ್ತದೆ. ಇದು ವ್ಯಕ್ತಿಯನ್ನು ಮತ್ತೆ ಮತ್ತೆ ಬಳಸಲು ಪ್ರೇರೇಪಿಸುತ್ತದೆ. ಇದು ಜೂಜು ಅಥವಾ ಶಾಪಿಂಗ್ ವ್ಯಸನಗಳಂತೆ ಇರುತ್ತದೆ. ಸಾಮಾಜಿಕ ಮಾಧ್ಯಮ ವ್ಯಸನವು ಡೋಪಮೈನ್ ಎನ್ನುವ ಹಾರ್ಮೋನ್ ಅನ್ನು ಬಿಡುಗಡೆ ಮಾಡುವುದರಿಂದ ಇದು ವ್ಯಕ್ತಿಗೆ ಸುಖವನ್ನು ನೀಡುತ್ತದೆ. ಸಾಮಾಜಿಕ ಮಾಧ್ಯಮ ವ್ಯಸನವು ವ್ಯಕ್ತಿಯನ್ನು ಮತ್ತೆ ಮತ್ತೆ ಬಳಸಲು ಪ್ರೇರೇಪಿಸುತ್ತದೆ. ಇದು ಒಂದು ವ್ಯಸನದ ಚಕ್ರವನ್ನು ಸೃಷ್ಟಿಸುತ್ತದೆ. ಇದು ಜೀವನದಲ್ಲಿ ಕೆಲವು ನಕಾರಾತ್ಮಕ ಪರಿಣಾಮಗಳನ್ನು ಉಂಟು ಮಾಡಬಹುದು. ಉದಾಹರಣೆಗೆ ಸಂಬಂಧಗಳಲ್ಲಿ, ಕೆಲಸದಲ್ಲಿ ಮತ್ತು ಮಾನಸಿಕ ಆರೋಗ್ಯ ಸಮಸ್ಯೆಗಳು. ಆತಂಕ ಎಂದರೆ ಆಂಗ್ಸೈಟಿಯನ್ನು ಹೆಚ್ಚು ಮಾಡುತ್ತದೆ. ಕಣ್ಣುಗಳ ತೊಂದರೆ, ಮೆದುಳಿಗೆ ಸಂಬಂಧಿಸಿದ ರೋಗಗಳು ಇತರ ದೈಹಿಕ ಆರೋಗ್ಯ ಸಮಸ್ಯೆಗಳನ್ನು ಉಂಟು ಮಾಡುತ್ತದೆ. ವಿದ್ಯಾರ್ಥಿಗಳಲ್ಲಿ ಏಕಾಗ್ರತೆ ಅಥವಾ ಸ್ವಾಭಿಮಾನದ ಪರಿಣಾಮಗಳನ್ನು ಬೀರುತ್ತದೆ. ಮದ್ಯಪಾನ ಅಥವಾ ಡ್ರಗ್ಸ್ ಬಳಕೆಯಿಂದ ನಮ್ಮ ದೇಹಕ್ಕೆ ರಾಸಾಯನಿಕ ವಸ್ತುಗಳು ಸೇರಿಕೊಳ್ಳುತ್ತದೆ. ಆದರೆ ಸೋಷಿಯಲ್ ಮೀಡಿಯಾ ಅಥವಾ ಸಾಮಾಜಿಕ ಜಾಲತಾಣದ ಅತಿಯಾದ ಬಳಕೆಯು ಸ್ವಾಭಾವಿಕವಾದುದರಿಂದ ನೇರವಾಗಿ ಪರಿಣಾಮವನ್ನು ಬೀರದಿದ್ದರೂ ಪರೋಕ್ಷವಾಗಿ ಪರಿಣಾಮವನ್ನು ಬೀರುತ್ತದೆ.
1: ಇದೀಗ ಲತಿಕಾ ತಮಗೆ ಪ್ರಶ್ನೆ, ಸಾಮಾಜಿಕ ಮಾಧ್ಯಮಗಳು ದಿನನಿತ್ಯದ ಜೀವನದಲ್ಲಿ ನಮ್ಮ ಗಮನಾವಧಿ ಅಂದ್ರೆ ನಮ್ಮ ಸ್ಪ್ಯಾನ್ ಆಫ್ ಅಟೆನ್ಷನ್ ಏನಿದೆ, ಮತ್ತೆ ನಮ್ಮ ಕಾನ್ಸಂಟ್ರೇಷನ್ ಏಕಾಗ್ರತೆ ಏನಿದೆ, ಮತ್ತೆ ನಮ್ಮ ಪ್ರೊಡಕ್ಟಿವಿಟಿ ಏನಿದೆ ದಿನನಿತ್ಯದ ಬದುಕಿನಲ್ಲಿ, ಉತ್ಪಾದಕತೆ ಅಂತ ನಾವೇನ್ ಕರಿತೀವಿ, ಅದ್ರ ಮೇಲೆ ಕೂಡ ಪ್ರಭಾವ ಬೀರುತ್ತಾ? ಒಂದ್ ವೇಳೆ ಪ್ರಭಾವ ಬೀರಿದ್ರೆ ಅದು ಹೇಗೆಲ್ಲ ಪ್ರಭಾವ ಬೀರುತ್ತೆ?
3: ಹೌದು, ಸಾಮಾಜಿಕ ಮಾಧ್ಯಮವು ದೈನಂದಿನ ಜೀವನದಲ್ಲಿ ಗಮನಾವಧಿ, ಏಕಾಗ್ರತೆ ಆಗಿರ್ಬೋದು, ಉತ್ಪಾದಕತೆ ಆಗಿರ್ಬೋದು, ಇದೆಲ್ಲದರ ಮೇಲೆ ದೊಡ್ಡ ಪ್ರಭಾವ ಬೀರುತ್ತದೆ. ಅದು ಹೇಗೆಂದರೆ, ಗಮನಾವಧಿ ಅಂದರೆ ಅಟೆನ್ಷನ್ ಸ್ಪ್ಯಾನ್, ದೀರ್ಘಕಾಲ ಓದು, ಕೇಳುವುದು ಅಥವಾ ಕೆಲಸ ಮಾಡುವ ಶಕ್ತಿ ಕಡಿಮೆಯಾಗುತ್ತದೆ. ಎರಡನೆಯದ್ದು ಏಕಾಗ್ರತೆ ಅಂದರೆ ಕಾನ್ಸಂಟ್ರೇಷನ್, ನೋಟಿಫಿಕೇಶನ್ಗಳು ಪದೇ ಪದೇ ಗಮನ ಬೇರೆಡೆಗೆ ಸೆಳೆಯುತ್ತದೆ. ಓದು ಅಥವಾ ಕೆಲಸ ಮಾಡುವ ಮಧ್ಯೆ ಫೋನ್ ನೋಡಿದರೆ ಮನಸ್ಸು ಒಡೆಯುತ್ತದೆ, ಮತ್ತೆ ಇದರಿಂದ ಏಕಾಗ್ರವಾಗಲು ಹೆಚ್ಚು ಸಮಯ ಬೇಕಾಗುತ್ತದೆ. ಇದರಿಂದ ಕಾನ್ಸಂಟ್ರೇಷನ್ ದೂರವಾಗಲು ಸಾಧ್ಯ ಇದೆ. ಮೂರನೇದು ಉತ್ಪಾದಕತೆ ಅಂದರೆ ಪ್ರೊಡಕ್ಟಿವಿಟಿ, ಸ್ವಲ್ಪ ನೋಡೋಣ ಅಂತ ಆರಂಭಿಸಿದರೆ ಗಂಟೆಗಟ್ಟಲೆ ಸಮಯ ಹೋಗುತ್ತದೆ. ಕೆಲಸವನ್ನು ಮುಂದೂಡುವ ಅಭ್ಯಾಸ ಹೆಚ್ಚಾಗುತ್ತದೆ. ದಿನದ ಕೊನೆಯಲ್ಲಿ ಇಷ್ಟು ಸಮಯ ಏನು ಮಾಡಿದೆ ಅನ್ನೋ ಭಾವನೆ ಕೂಡ ಬರುತ್ತದೆ. ಸೊ ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಸಾಮಾಜಿಕ ಮಾಧ್ಯಮವು ಸರಿಯಾಗಿ ಬಳಸಿದರೆ ಮಾಹಿತಿ ಮತ್ತು ಸಂಪರ್ಕಕ್ಕೆ ಸಹಾಯಕ.
1: ಧನ್ಯವಾದಗಳು ಲತಿಕಾ ತಮ್ಮೆಲ್ಲ ಮಾಹಿತಿಗಾಗಿ. ಇದೀಗ ಶ್ರದ್ಧಾ ಅವರೇ, ಈ ಸಾಮಾಜಿಕ ಮಾಧ್ಯಮಗಳು ನೈಜ ಜೀವನ ಅಂದ್ರೆ ವಾಸ್ತವ ಜೀವನ ಏನಿದೆ ಅದನ್ನ ಬೇರೆ ರೀತಿಯಲ್ಲೇ ಕೊಂಡೊಯ್ಯುತ್ತವೆ, ಮತ್ತೆ ನಮ್ಮ ಒಂದು ಸಂವಹನ ಮತ್ತು ಭಾವನಾತ್ಮಕ ಸಂಪರ್ಕ ಏನಿದೆ ಅದನ್ನ ಕಡಿಮೆ ಮಾಡುತ್ತಾ ಎನ್ನುವಂಥದ್ದು ನಿಮಗೆ ಪ್ರಶ್ನೆ.
6: ಖಂಡಿತವಾಗ್ಲೂ ರಂಗಸ್ವಾಮಿ ಅವರೇ, ಇವತ್ತಿನ ಈ ಯುಗದಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಆಧುನಿಕತೆ ಅಥವಾ ಡಿಜಿಟಲ್ ಯುಗದಲ್ಲಿ ಯುವ ಜನರು ಅಥವಾ ಯಾವುದೇ ಒಂದು ವ್ಯವಸ್ಥೆಯ ಜನರಾಗಿರಬಹುದು, ಬೆಳಗ್ಗೆ ಎದ್ದ ತಕ್ಷಣ ಸೋಷಿಯಲ್ ಮೀಡಿಯಾ ಆಗಿರಬಹುದು, ಸಾಮಾಜಿಕ ಜಾಲತಾಣ, ಈ ಫೋನ್ಗಳಲ್ಲೇ ತಮ್ಮನ್ನು ತಾವು ತೊಡಗಿಸ್ಕೊಂಡು ಬಿಟ್ಟಿದ್ದಾರೆ. ಎಷ್ಟರ ಮಟ್ಟಿಗೆ ಅಂದ್ರೆ ಅದೇ ಅವರ ಜೀವನದ ಅವಿಭಾಜ್ಯ ಅಂಗಾನೇನೋ ಅನ್ನೋಷ್ಟರ ಮಟ್ಟಿಗೆ. ನೀವು ನೋಡಿರ್ಬೋದು ವಾಟ್ಸಪ್, ಫೇಸ್ಬುಕ್, ಇನ್ಸ್ಟಾ, ಸ್ನಾಪ್ಚಾಟ್, ಟ್ವಿಟರ್ ಇಂತಹ ಅದೆಷ್ಟೋ ವೇದಿಕೆಗಳಲ್ಲಿ ಕ್ಷಣಾರ್ಧದಲ್ಲಿ ಸ್ನೇಹಿತರನ್ನ ಮಾಡೋ ಒಂದು ತೊಡಕಿನಲ್ಲಿ ಬಿಟ್ಟಿದ್ದಾರೆ ಹೊರತು ಅವರಲ್ಲಿ ಯಾವುದೋ ಒಂದು ರೀತಿಯ ಭಾವನೆಗಳಾಗಿರಬಹುದು ಅಥವಾ ಸಂಪರ್ಕವನ್ನು ಬೆಳೆಸಬೇಕು, ಸಾಮಾಜಿಕ ಸಂವಹನವನ್ನು ನಡೆಸಬೇಕು ಅನ್ನೋ ಯಾವುದೇ ಒಂದು ರೀತಿಯ ಭಾವನಾತ್ಮಕ ಸಂಪರ್ಕವೇ ಇಲ್ಲ. ಅವರಲ್ಲಿ ಕ್ಷಣಾರ್ಧದ ಸ್ನೇಹಿತರು, ಸ್ನೇಹಿತರ ಸಂಖ್ಯೆ ಇದರ ಚಿಂತೆಯೇ ಹೊರತು ಒಂದು ಭಾವನಾತ್ಮಕ ಸಂಪರ್ಕದ ಯೋಚನೆಯೇ ಇಲ್ಲ. ಇದು ಚಿಂತೆ ಕಾಡುವಂತಹ ವಿಷಯ ಆಗಿದೆ ಅನ್ನೋದೇ ನಮ್ಗೆ ಇವತ್ತು ಕಾಡ್ತಾ ಇರೋದು. ಸಾಮಾಜಿಕ ಮಾಧ್ಯಮಗಳ ಪರಿಣಾಮದಿಂದ ಭೇಟಿಯನ್ನ ತಪ್ಪಿಸ್ಕೊಂಡ್ಬಿಟ್ಟಿದ್ದಾರೆ ಜನ, ಅಥವಾ ಒಂದು ಹಾವಭಾವ ಆಗಿರಬಹುದು, ಧ್ವನಿ ಆಗಿರಬಹುದು, ಅವರ ಮಾತುಕತೆಯ ವ್ಯವಸ್ಥೆ ಆಗಿರಬಹುದು, ಇದೆಲ್ಲ ಬದಲಾಗ್ತಾ ಹೋಗ್ತಿದೆ. ಸಣ್ಣ ಸಣ್ಣ ಮೆಸೇಜ್ಗಳಲ್ಲಿ, ಚಾಟ್ಗಳಲ್ಲಿ, ಇಮೋಜಿಗಳಲ್ಲಿ ತಮ್ಮ ಭಾವನೆಯನ್ನ ವ್ಯಕ್ತಪಡಿಸಿದ್ದಾರೆ. ಇದ್ರ ಎಷ್ಟು ಮಟ್ಟಿಗೆ ಹೋಗಿದೆ ಅಂದ್ರೆ ಎಲ್ಲೋ ಒಂದು ರೀತಿ ಅವರ ಸಂಭಾಷಣೆ ಅರ್ಥವನ್ನಾಗಿರಬಹುದು ಅಥವಾ ಸಂಬಂಧವನ್ನಾಗಿರಬಹುದು ಇದು ಅವರಲ್ಲಿ ಹಾಳು ಮಾಡ್ತಿದೆ ಅನ್ನೋದೇ ಒಂದು ಸ್ವಲ್ಪ ಬೇಜಾರದ ವಿಷಯ. ಇಷ್ಟೇ ಅಲ್ಲದೆ ನೀವು ನೋಡಿರಬಹುದು ತರಗತಿಗಳಾಗಿರಬಹುದು, ಯಾವುದೇ ಒಂದು ಸಂದರ್ಭಗಳಾಗಿರ್ಬಹುದು, ಸಮಾರಂಭಗಳಾಗಿರಬಹುದು, ಜನರು ಮೊಬೈಲ್ಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ತಿದ್ದಾರೆ. ಹೊರತಾಗಿ ಪಕ್ಕದವ್ರ ಹತ್ರ ಮಾತಾಡಬೇಕು ಅಥವಾ ಸಂವಹನವನ್ನು ಬೆಳೆಸಬೇಕು, ಭಾವನಾತ್ಮಕವಾಗಿ ಅವರಲ್ಲಿ ಸಂಪರ್ಕನ ಬೆಳೆಸಬೇಕು ಅನ್ನೋ ಇದನ್ನೇ ಮರೆತು ಮೊಬೈಲ್ಗಳಲ್ಲಾಗಿರಬಹುದು, ಸಾಮಾಜಿಕ ಜಾಲತಾಣಗಳಲ್ಲಾಗಿರಬಹುದು ಅವರನ್ನು ತೊಡಗಿಸ್ಕೊಂತ ಎಲ್ಲೋ ಒಂದು ರೀತಿ ಅವರಲ್ಲಿ ಸಾಮಾಜಿಕ ಮಾತುಕತೆಯ ಕೌಶಲ್ಯ ಆಗಿರಬಹುದು, ಹಾವಭಾವ ಆಗಿರಬಹುದು, ಭಾವನೆಗಳಾಗಿರಬಹುದು ಇದೆಲ್ಲ ಕುಂಠಿತವಾಗ್ತಿದೆ. ಒಂಟಿತನವನ್ನ ಅನುಭವಿಸೋಕೆ ಶುರು ಮಾಡಿದ್ದಾರೆ. ಜೀವನದ ಸಣ್ಣ ಸಣ್ಣ ತುಣುಕುಗಳನ್ನ ಎಲ್ಲೋ ಒಂದು ಕಡೆ ಪರರೊಂದಿಗೆ ಈ ಸೋಷಿಯಲ್ ಮೀಡಿಯಾ ಅನ್ನೋ ಒಂದು ಜಾಲತಾಣಗಳ ಮೂಲಕ ಹಂಚ್ಕೊಳ್ತಾ, ಪರರಲ್ಲಿ ತಮ್ಮನ್ನ ಹೋಲಿಸ್ಕೊಂತಾ, ಎಲ್ಲೋ ಒಂದ್ ಕಡೆ ನಕಾರಾತ್ಮಕವಾಗಿ ಜೀವನವನ್ನು ನಡೆಸ್ತಾ ಇದ್ದಾರೆ, ಸಂಬಂಧಗಳ ಬೆಲೆಯನ್ನ ಕಳ್ಕೊಂತಿದ್ದಾರೆ ಅನ್ನೋದೇ ಬಹಳ ಚಿಂತೆಯ ವಿಷಯ ಆಗಿರಬಹುದು. ಭಾಷೆ, ದೇಹದ ಭಾಷೆ, ಧ್ವನಿ, ಸ್ವರ, ದೈಹಿಕ ಹಾಜರಾತಿ, ನೈಜ ಸಾಮಾಜಿಕ ಸಂವಹನ ಇದೆಲ್ಲದವೂ ಒಂದು ರೀತಿಯಲ್ಲಿ ಸಾಮಾಜಿಕ ಜಾಲತಾಣ ಕಿತ್ಕೊಂತಿದೆ ಇವತ್ತಿನ ಯುವ ಜನತೆಯಲ್ಲಿ ಅನ್ನೋದೇ ಚಿಂತೆ ಕಾಡುವಂತಹ ವಿಷಯವಾಗಿದೆ. ಇದು ಚಿಂತೆ ಕಾಡೋ ವಿಷಯವಾದ್ರೂ ನಾವು ಅದರಿಂದಾಗಿ ಈ ಸಾಮಾಜಿಕ ಜಾಲತಾಣ ಅಥವಾ ಮೊಬೈಲ್ ಬಳಕೆಯನ್ನ ತಪ್ಪು ಅಂತ ಹೇಳಲಿಕ್ಕೆ ಬರೋದಿಲ್ಲ. ಎಲ್ಲವೂ ಹಿತಮಿತವಾಗಿ, ಜವಾಬ್ದಾರಿಯುತವಾಗಿ ಬಳಸಿದ್ರೆ ಬಹಳ ಒಳ್ಳೆಯ ರೀತಿಯಲ್ಲಿ ನಮಗೆ ಸಹಾಯವನ್ನು ಮಾಡುತ್ತೆ. ಸಂಪರ್ಕ ಆಗಿರ್ಬೋದು, ಶಿಕ್ಷಣ ವ್ಯವಸ್ಥೆಗಳಲ್ಲಾಗಿರಬಹುದು, ಯಾವುದೇ ಒಂದು ತುರ್ತು ಸಂದರ್ಭಗಳಲ್ಲಾಗಿರ್ಬೋದು, ಇದು ಬಹಳಷ್ಟು ಬಳಕೆಗೆ ಬಂದರೂ ಸಹ ಇದರ ಬಳಕೆ ಹೇಗಿರಬೇಕು ಅನ್ನೋದು ನಮ್ಮ ಅರಿವಿಗೆ ಬರಬೇಕು, ಹಿತಮಿತವಾಗಿ ಬಳಸಬೇಕು ಅಂತ ಹೇಳ್ತಿದ್ದೀನಿ ರಂಗಸ್ವಾಮಿ ಅವರೇ. ಇಷ್ಟೊಂದು ಚರ್ಚೆಗಳ ನಂತರ ನನ್ನಲ್ಲಿ ಒಂದು ಪ್ರಶ್ನೆ ಮೂಡ್ತಿದ್ದೆ ರಂಗಸ್ವಾಮಿ ಅವರೇ, ಇದೆಲ್ಲ ಚರ್ಚೆಯನ್ನು ನೀವು ಕೇಳಿಸ್ಕೊಂಡಿದ್ದೀರಿ, ಹಾಗಾದ್ರೆ ಈ ವಿಷಯವನ್ನು ನಮಗೆ ತಿಳಿಸ್ಕೊಡ್ತೀರಾ? ಸಾಮಾಜಿಕ ಮಾಧ್ಯಮಗಳು ಜೀವನ ಆಗಿರಬಹುದು, ನಮ್ಮ ಯಶಸ್ಸಾಗಿರಬಹುದು, ಸಂಬಂಧಗಳ ಬಗ್ಗೆ ಆಗಿರಬಹುದು, ಅತಿರೇಕತೆ ಅಥವಾ ಅವಾಸ್ತವಿಕವಾಗಿರುವಂತಹ ಒಂದು ನಿರೀಕ್ಷೆಯನ್ನು ನಮಗೆ ನೀಡುತ್ತಾ?
1: ಖಂಡಿತವಾಗಿ ನೀಡುತ್ತೆ. ಯಾಕೆ ಅಂತಂದ್ರೆ ಇವತ್ತು ಸಾಮಾಜಿಕ ಜಾಲತಾಣ ಎನ್ನುವಂಥದ್ದು ಒಂದು ಸಾಗರ ಇದ್ದಾಗೆ ಅದರಲ್ಲಿ ಸಕಾರಾತ್ಮಕ ಚಿಂತನೆಗಳು ಬರ್ತವೆ, ನಕಾರಾತ್ಮಕ ಚಿಂತನೆಗಳು ಬರ್ತವೆ. ಇವತ್ತಿನ ಈ ಕಂಟೆಂಟ್ ಯುಗ ಏನಿದೆ, ಆಧುನಿಕ ಯುಗ ಏನಿದೆ, ಡಿಜಿಟಲೀಕರಣ ಅಂತ ಏನ್ ಕರಿತೀವಿ, ಎಸ್ಪೆಷಲಿ ಈ ಜೆನ್ಜಿ ನಮ್ಮ ಜನರೇಷನ್ ಏನಿದೆ, ನಮ್ಮಲ್ಲಿ ಈ ಸಾಮಾಜಿಕ ಜಾಲತಾಣ ಅತಿಯಾದ ನಿರೀಕ್ಷೆಗಳನ್ನ ಮೂಡಿಸುತ್ತೆ. ಜೀವನ ಎಂದ್ರೆ ಏನು, ನಾನೆಲ್ಲಿದ್ದೀನಿ, ನಾನು ಯಾರು ಎನ್ನುವಂಥದ್ದನ್ನ ಮರೆಸಿಬಿಡುತ್ತೆ. ಯಾಕೆ ಅಂತಂದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಇವತ್ತು ವಾಸ್ತವಕ್ಕಿಂತಲೂ ಅವಾಸ್ತವಿಕವಾದಂತಹ ಅಂಶಗಳು ಯಥೇಚ್ಛವಾಗಿ ಓಡಾಡ್ತವೆ. ಬಿಕಾಸ್ ಆಫ್ ಕಂಟೆಂಟ್ ರನ್ ಆಗುತ್ತೆ ಅನ್ನುವ ಒಂದೇ ಒಂದು ಕಾರಣಕ್ಕೆ ಅದನ್ನ ನೋಡುವಂತಹ ನಮ್ಮ ಕಣ್ಣುಗಳು ಆಗಿರ್ಬೋದು, ನೋಡುವಂತಹ ನಾವುಗಳಾಗಿರ್ಬೋದು, ಅದನ್ನ ನಮ್ಮ ಒಂದು ಜೀವನಕ್ಕೆ ಒಂದು ನಿರೀಕ್ಷೆಗೆ ಹೆಚ್ಚು ಮಾಡ್ಕೊಬಿಡ್ತೀವಿ. ನಾವು ಕಂಪ್ಲೀಟ್ ನಮ್ಮತನ ಏನಿದೆ, ನಾವು ಏನಿದ್ವಿ ಮರ್ತು ಬಿಡ್ತೀವಿ, ನಾವು ಬೇರೆಯವರಾಗ್ಲಿಕ್ಕೆ ಪ್ರಯತ್ನ ಪಡ್ತೀವಿ. ಆಗೇನಾಗುತ್ತೆ, ನಮ್ಮ ಜೀವನದಲ್ಲಿ ವಾಸ್ತವಿಕತೆ ಹೊರಟೋಗ್ಬಿಡುತ್ತೆ. ನಾವು ಬೇರೆಯವರಾಗ್ಲಿಕ್ಕೆ ಟ್ರೈ ಮಾಡ್ತೀವಿ, ನಮ್ಮಲ್ಲಿ ಅತಿಯಾದ ನಮ್ಮ ಜೀವನದ ಬಗ್ಗೆ, ನಮ್ಮ ಆಗುಹೋಗುಗಳ ಬಗ್ಗೆ, ನಮ್ಮ ಕಷ್ಟ ಸುಖಗಳ ಬಗ್ಗೆ, ಮತ್ತೆ ನಮ್ಮ ಮುಂದಿನ ಎಲ್ಲ ಕಾರ್ಯ ಚಟುವಟಿಕೆಗಳ ಬಗ್ಗೆ ಏನು ಅಂತಂದ್ರೆ ಬೇರೆಯಾದ ರೀತಿಯಲ್ಲಿ ಒಂದು ನಿರೀಕ್ಷೆಗಳು ಹುಟ್ಟಿಕೊಂಡಾಗ, ಆ ನಿರೀಕ್ಷೆಗಳು ಈಡೇರದಾಗ, ಆ ನಿರೀಕ್ಷೆಯ ಹಂತಕ್ಕೆ ನಾವು ತಲುಪದೇ ಇದ್ದಾಗ ಬಹುಶಃ ಇದು ನೀವು ಹೇಳಿದ ಹಾಗೆ ಕಾರಣ ಆಗುತ್ತೆ ಎನ್ನುವಂಥದ್ದು ನನ್ನ ಅಭಿಪ್ರಾಯ. ಇಷ್ಟು ಹೊತ್ತು ನಮ್ಮೊಟ್ಟಿಗೆ ಈ ಕಾರ್ಯಕ್ರಮದ ಸಂಯೋಜಕರಾದ ಪದ್ಮಶ್ರೀ ಮೇಡಮ್ ಅವರು ಕೂಡ ಸಾಮಾಜಿಕ ಜಾಲತಾಣಗಳ ಬಳಕೆಯ ಕುರಿತು ಒಂದಷ್ಟು ವಿಚಾರಗಳನ್ನ ನಮ್ಮೊಟ್ಟಿಗೆ ಹಂಚಿಕೊಂಡಿದ್ದಾರೆ, ಬಿತ್ತಿದ್ದಾರೆ. ಹಾಗೆ ಇನ್ನು ಸಾಕ್ಷಿತಾ, ಲತಿಕಾ, ಶ್ರದ್ಧಾ, ಅಲಕ, ಸಂಜನಾ ಅವರು ನಮ್ಮ ಸಂವಾದದಲ್ಲಿ ಭಾಗವಹಿಸಿದ್ರು.
0: ತುಂಬಾ ಚೆನ್ನಾಗಿ ನಿರೂಪಣೆ ಮಾಡಿದ್ದೀರಾ ಎಲ್ಲಾ ವಿದ್ಯಾರ್ಥಿಗಳು. ಹಾಗೆ ಇತ್ತೀಚೆಗಿನ ಸಂಶೋಧನೆಗಳ ಪ್ರಕಾರ ವಿದ್ಯಾರ್ಥಿಗಳ ಅಟೆನ್ಷನ್ ಸ್ಪ್ಯಾನ್ ಇರಲಿ ಅಥವಾ ಕಾನ್ಸಂಟ್ರೇಷನ್ ಇರಲಿ ತುಂಬಾ ಕಡಿಮೆ ಆಗ್ತಿದೆ. ಆ ಅಟೆನ್ಷನ್ ಸ್ಪ್ಯಾನ್ ಅನ್ನುವಂಥದ್ದು ತುಂಬಾ ಕಡಿಮೆ ಆಗ್ತಿದೆ. ನಿಮಗೆಲ್ಲ ತಿಳಿದಿರುವ ಹಾಗೆ ಇದು ಬಿಕಾಸ್ ಆಫ್ ಮೊಬೈಲ್ ಅಡಿಕ್ಷನ್ ಅಂತಾನೆ ಹೇಳ್ಬೋದು. ಹಾಗಾಗಿ ಈ ಏಕಾಗ್ರತೆ ಕುಂಠಿತಗೊಂಡು ಒಂದೇ ವಿಷಯದ ಮೇಲೆ ಬಹಳ ಹೊತ್ತು ಕಳೀಲಿಕ್ಕೆ ಆಗ್ತಾ ಇಲ್ಲ ಈಗಿನ ಯುವಜನತೆಗೆ. ಹಾಗೆ ಈ ಯುವಜನತೆಗೆ ಸವಾಲ್ ಹಾಕಬೇಕಾದವರು ಈ ಯುವಜನರೇ ಅಂತ ಹೇಳಲಿಕ್ಕೆ ತುಂಬಾ ಇಷ್ಟಪಡ್ತಾ ಇದ್ದೇನೆ. ಹಾಗಾಗಿ ಈ ಯುವಜನರು ಈ ಎಡಿಕ್ಷನ್ಗಳ ಬಗ್ಗೆ ಜಾಗೃತರಾದ್ರೆ ಸುಸ್ಥಿರ ಸಮಾಜ ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯ ಇದೆ ಅನ್ನೋ ಮಾತನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇವೆ. ಧನ್ಯವಾದಗಳು.
7: ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
8: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ ಇಲ್ಲಿನ ಜನಸಮುದಾಯದ ಭಾಷೆಯಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳು ನಿರಂತರವಾಗಿ ಪ್ರಸಾರವಾಗುತ್ತಿವೆ. ಇದು ಎಸ್ಡಿಎಂ ಶಿಕ್ಷಣ ಸಂಸ್ಥೆಯು ಸಮಾಜಕ್ಕೆ ಸೇವಾ ರೂಪದಲ್ಲಿ ನೀಡುತ್ತಿರುವ ಒಂದು ಅಮೂಲ್ಯವಾದ ಸಾಮುದಾಯಿಕ ಕೊಡುಗೆಯಾಗಿದೆ. ನಮ್ಮ ಈ ಬಾನುಲಿಯು ಕೇವಲ ಮನರಂಜನೆಗೆ ಸೀಮಿತವಾಗದೆ ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಅರಿವು ಮತ್ತು ಈ ರೀತಿಯ ಹತ್ತು ಹಲವು ಉಪಯುಕ್ತ ಮಾಹಿತಿಗಳ ಹಂಚಿಕೆಗೆ ವೇದಿಕೆಯಾಗಿದೆ. ಅಷ್ಟೇ ಅಲ್ಲದೆ ನಮ್ಮ ಮಣ್ಣಿನ ಸೊಗಡಿನ ಸ್ಥಳೀಯ ಭಾಷೆಗಳಲ್ಲಿ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಬಿತ್ತರಿಸುತ್ತಿರುವ ಈ ಭಾಗದ ಏಕೈಕ ಮತ್ತು ಪ್ರಬಲ ಮಾಧ್ಯಮ ಇದಾಗಿದೆ. ವಿಶೇಷವಾಗಿ ಬೆಳ್ತಂಗಡಿಯ ಜನತೆ ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
9: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
10: ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ಲೋ ಪ್ರತಿ ತಿಂಗಳ್ತೋ ಸಿರೂತ ತಿಂಗಳಾಸಂ ಪಿನ್ನ ನಾಲ ಮತ್ತು ವಾರತ್ತೋ ಲಾಸ್ಟ್ ತಿಂಗಳಾಸ ವಿಶೇಷ ಮಾಯೋ ಬ್ಯಾರಿ ಬಾಸಿರೋ ಕಾರ್ಯಕ್ರಮ ಪ್ರಸಾರ ಉಂಡು. ನಿಂಗಲ ಪ್ರತಿಭೆ, ಅನುಭವ, ಕವನ, ಕತೆ, ಪಾಠ ಪಿನ್ನ ಚೊಮ್ಮೆ ವಿಚಾರಂಗ ಶೇರ್ ಹಾಕುಗು. ಇದರ ಬಾರಿ ನಲ್ಲೋ ವೇದಿಕೆ ನಿಂಗ ನಂಗಲ ಕಾರ್ಯಕ್ರಮದ ಭಾಗವಹಿಸರು ಬ್ಯಾರಿ ಬಾಸಿರ ಹೆಸರ ಸಂಸ್ಕೃತಿ ನಿಂಗಲ ಧ್ವನಿರೋ ಕೇಪಾಟರು ತಪ್ಪಾಂಟೆ ಕಾದು ಕೊಡುಕರು ಎಸ್ಡಿಎಂ ಕಾಲೇಜಿರು ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM.

ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ ಇಲ್ಲಿನ ಜನಸಮುದಾಯದ ಭಾಷೆಯಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳು ನಿರಂತರವಾಗಿ ಪ್ರಸಾರವಾಗುತ್ತಿವೆ. ಇದು ಎಸ್ಡಿಎಂ ಶಿಕ್ಷಣ ಸಂಸ್ಥೆಯು ಸಮಾಜಕ್ಕೆ ಸೇವಾ ರೂಪದಲ್ಲಿ ನೀಡುತ್ತಿರುವ ಒಂದು ಅಮೂಲ್ಯವಾದ ಸಾಮುದಾಯಿಕ ಕೊಡುಗೆಯಾಗಿದೆ. ನಮ್ಮ ಈ ಬಾನುಲಿಯು ಕೇವಲ ಮನರಂಜನೆಗೆ ಸೀಮಿತವಾಗದೆ ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಅರಿವು ಮತ್ತು ಈ ರೀತಿಯ ಹತ್ತು ಹಲವು ಉಪಯುಕ್ತ ಮಾಹಿತಿಗಳ ಹಂಚಿಕೆಗೆ ವೇದಿಕೆಯಾಗಿದೆ. ಅಷ್ಟೇ ಅಲ್ಲದೆ ನಮ್ಮ ಮಣ್ಣಿನ ಸೊಗಡಿನ ಸ್ಥಳೀಯ ಭಾಷೆಗಳಲ್ಲಿ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಬಿತ್ತರಿಸುತ್ತಿರುವ ಈ ಭಾಗದ ಏಕೈಕ ಮತ್ತು ಪ್ರಬಲ ಮಾಧ್ಯಮ ಇದಾಗಿದೆ. ವಿಶೇಷವಾಗಿ ಬೆಳ್ತಂಗಡಿಯ ಜನತೆ ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ನಮಸ್ಕಾರ. ರೇಡಿಯೋ ನಿನಾದ 90.4 FM ಕೇಳುಗರಿಗೆ ಆತ್ಮೀಯ ಸ್ವಾಗತ. ಚಿನ್ನರ ಅಂಗಳ ಕಾರ್ಯಕ್ರಮದಲ್ಲಿ ನಾವು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಂಗ್ಲ ಮಾಧ್ಯಮ ಶಾಲೆ CBSE ಉಜಿರೆಯ 8ನೇ C ತರಗತಿಯ ವಿದ್ಯಾರ್ಥಿಗಳು. ಇಂದು ನಾವು ಜಾನಪದ ಸಾಹಿತ್ಯ ವಿಚಾರವಾಗಿ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದೇವೆ. ಜನಪದವು ನಮ್ಮ ಸಂಸ್ಕೃತಿಯ ಕನ್ನಡಿ, ನಮ್ಮ ಹಳ್ಳಿಗಳ ಸೊಗಡಿನ ಪರಿಮಳವನ್ನು ಹೊತ್ತಿದೆ. ಇದು ನಮ್ಮ ಪೂರ್ವಜರ ಜ್ಞಾನ, ನಂಬಿಕೆ ಮತ್ತು ಜೀವನ ಶೈಲಿಯನ್ನು ಪೀಳಿಗೆಯಿಂದ ಪೀಳಿಗೆಗೆ ಕೊಂಡೊಯ್ಯುವ ಅಮೂಲ್ಯವಾದ ಸಂಪತ್ತು. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಜಾನಪದದ ವೈವಿಧ್ಯಮಯ ರೂಪಗಳನ್ನು ಪರಿಚಯಿಸಿಕೊಳ್ಳಲಿದ್ದೇವೆ. ನಮ್ಮ ಸಂಸ್ಕೃತಿಯ ಈ ಅಳಿಯದ ಸಂಪತ್ತಿನ ಲೋಕಕ್ಕೆ ಪ್ರವೇಶಿಸೋಣ. ಜನಪದವು ಒಂದೇ ದಿನದಲ್ಲಿ ಹುಟ್ಟಿದ್ದಲ್ಲ. ಜನರ ಬದುಕು, ಹಳ್ಳಿಗಳ ಹಸಿರು ಹೊಲಗಳು, ಹಬ್ಬ ಹರಿದಿನಗಳು, ಕಷ್ಟ ಸುಖಗಳ ಕಥೆಗಳು ಇವೆಲ್ಲವೂ ಸೇರಿ ಶತಮಾನಗಳ ಹಿಂದೆ ಜನಪದಕ್ಕೆ ಜನ್ಮ ನೀಡಿವೆ. ಈ ಜನಪದದ ಜನನ ಹೇಗೆ ನಡೆಯಿತು ಎಂಬುದನ್ನು ಇನ್ನಷ್ಟು ತಿಳಿಸಿಕೊಡಲು ಈಗ ನಮ್ಮೊಂದಿಗಿದ್ದಾರೆ ಅಮೋಘ್ ಹಾಗೂ ತ್ರಿಷಾ.
1: ನಮಸ್ಕಾರ ತ್ರಿಷಾ, ಹೇಗಿದ್ದೀಯಾ?
2: ನಮಸ್ಕಾರ ಅಮೋಘ್, ನಾನು ಚೆನ್ನಾಗಿದ್ದೇನೆ, ನೀನು ಹೇಗಿದ್ದೀಯಾ?
1: ನಾನು ಚೆನ್ನಾಗಿದ್ದೇನೆ. ನಿನ್ನನ್ನು ಒಂದು ವಿಷಯದ ಬಗ್ಗೆ ಕೇಳಬೇಕಿತ್ತು.
2: ಖಂಡಿತ ಕೇಳು.
1: ಜಾನಪದ ಹಾಡು ಕಥೆಗಳೆಲ್ಲ ಹೇಗೆ ಹುಟ್ಟಿದವು? ಯಾರಾದರೂ ಬರೆದಿದ್ದಾರಾ?
2: ಅಯ್ಯೋ ಅಮೋಘ್, ಅದು ಬಹಳ ಆಸಕ್ತಿದಾಯಕ ಪ್ರಶ್ನೆ. ಜಾನಪದ ಅನ್ನೋದು ಒಬ್ಬರಿಂದ ಹುಟ್ಟಿದ ಕಲೆಯಲ್ಲ.
1: ಹಾಗಾದರೆ ಹೇಗೆ ಹುಟ್ಟಿತು?
2: ನಮ್ಮ ಹಿರಿಯರು ತಲತಲಾಂತರದಿಂದ ಬಾಯಿಂದ ಬಾಯಿಗೆ ಹಾಡಿಕೊಂಡು ಹೇಳಿಕೊಂಡು ಬಂದ ಕಥೆಗಳು, ಹಾಡುಗಳು, ಗಾದೆಗಳೇ ಜಾನಪದ. ಇದು ಸಮುದಾಯದ ಜನರ ಭಾವನೆಗಳು, ಅನುಭವಗಳು ಮತ್ತು ನಂಬಿಕೆಗಳಿಂದ ಹುಟ್ಟಿಕೊಂಡಿದೆ.
1: ಅಂದರೆ ರೈತರು ಹೊಲದಲ್ಲಿ ಕೆಲಸ ಮಾಡುವಾಗ ಹಾಡಿದ ಹಾಡುಗಳು, ತಾಯಂದಿರು ಮಕ್ಕಳಿಗೆ ಹಾಡಿದ ಜೋಗುಳಗಳು ಇವೆಲ್ಲವೂ ಜಾನಪದವೇ?
2: ಸರಿಯಾಗಿ ಹೇಳಿದೆ. ಕೆಲಸದ ಕಷ್ಟವನ್ನು ಮರೆಯಲು, ಮನರಂಜನೆಗಾಗಿ, ಹಬ್ಬ ಹರಿದಿನಗಳಲ್ಲಿ ಸಂಭ್ರಮಿಸಲು, ಹೀಗೆ ವಿವಿಧ ಸಂದರ್ಭಗಳಲ್ಲಿ ಜನರು ಹುಟ್ಟು ಹಾಕಿದ ಕಲೆಗಳೇ ಜಾನಪದ. ಇದಕ್ಕೆ ನಿರ್ದಿಷ್ಟ ಲೇಖಕರಾಗಲಿ ಕವಿಯಾಗಲಿ ಇಲ್ಲ, ಇದು ಜನಸಾಮಾನ್ಯರ ಕಲೆ.
1: ಹಾಗಾದರೆ ಈಗಲೂ ಜಾನಪದ ಸೃಷ್ಟಿಯಾಗುತ್ತಿದೆಯಾ?
2: ಹೌದು, ಕಾಲ ಬದಲಾದಂತೆ ಹೊಸ

0: ಭವಿಸಬಹುದು. ಮುಂದೆ ಕಥೆಯೊಂದರ ಮೂಲಕ ಜನಪದದ ಸೊಗಡನ್ನು ನಮಗೆ ಪರಿಚಯಿಸಲಿದ್ದಾರೆ ವೈಷ್ಣವಿ ಇವರು.
1: ಎಲ್ಲರಿಗೂ ನಮಸ್ಕಾರ. ನಾನಿಂದು ಮೂರ್ಖ ರಾಜನ ಕಥೆಯನ್ನು ಹೇಳಲಿದ್ದೇನೆ. ಒಂದು ಊರಿನಲ್ಲಿ ಅಂಗುಶೆಟ್ಟಿ ಒಬ್ಬ ವ್ಯಾಪಾರಿ ಇದ್ದನು. ಒಂದು ದಿನ ಜೋರಾಗಿ ಗಾಳಿ ಬೀಸಿ ಅವನ ಮನೆ ಕುಸಿದು ಹೋಯಿತು. ಅವನು ಮೇಸ್ತ್ರಿಯನ್ನು ಕರೆಸಿ ಮನೆಯನ್ನು ಕಟ್ಟಿಸಿದ. ಅಂದು ರಾತ್ರಿ ಒಬ್ಬ ಕಳ್ಳ ಅಂಗುಶೆಟ್ಟಿಯ ಮನೆಗೆ ಬಂದು ಗೋಡೆಯನ್ನು ಕೊರೆದು ಒಳಗೆ ಹೋಗುವಷ್ಟರಲ್ಲಿ ಗೋಡೆ ಕುಸಿದು ಕಳ್ಳನ ಮೇಲೆ ಬಿದ್ದು ಕಳ್ಳ ಸತ್ತು ಹೋದ. ಮಾರನೇ ದಿನ ಬೆಳಗ್ಗೆ ಆ ಕಳ್ಳನ ನೆಂಟನು ರಾಜನ ಬಳಿಗೆ ಹೋಗಿ ದೂರು ಕೊಟ್ಟ. ಮಹಾರಾಜ, ನನ್ನ ನೆಂಟ ಅಂಗುಶೆಟ್ಟಿಯ ಮನೆಗೆ ಹೋದ. ಅಲ್ಲಿ ಅಂಗುಶೆಟ್ಟಿಯ ಮನೆಯ ಗೋಡೆ ಕುಸಿದು ಬಿದ್ದುದರಿಂದ ಅಂಗುಶೆಟ್ಟಿಯನ್ನು ನೇಣು ಹಾಕಬೇಕು ಎಂದು ಹೇಳಿದ. ಆಗ ಮೂರ್ಖನಾಗಿದ್ದ ರಾಜ ಅಂಗುಶೆಟ್ಟಿಯನ್ನು ಕರೆಸಿ ನಿನ್ನ ಮನೆಯ ಗೋಡೆ ಏಕೆ ಒದ್ದೆಯಾಗಿತ್ತು ಎಂದು ಕೇಳಿದ. ಮಹಾರಾಜ, ನಾನು ಗೋಡೆಯನ್ನು ಕಟ್ಟಲಿಲ್ಲ, ಅದನ್ನು ಕಟ್ಟಿದ್ದು ಮೇಸ್ತ್ರಿ, ಅವನ ತಪ್ಪು ಎಂದು ಹೇಳಿದ. ಆಗ ರಾಜ ಮೇಸ್ತ್ರಿಯನ್ನು ಕರೆಸಿ ಅದೇ ಪ್ರಶ್ನೆಯನ್ನು ಕೇಳಿದ. ಮೇಸ್ತ್ರಿಯು, ಮಹಾರಾಜ, ನನ್ನದೇನು ತಪ್ಪಿಲ್ಲ, ಅದು ಮಣ್ಣು ತಂದವನ ತಪ್ಪು, ಅವನು ಒದ್ದೆ ಮಣ್ಣು ತಂದುಕೊಟ್ಟ, ನಾನೇನು ಮಾಡಲಿ ಎಂದು ಹೇಳಿದ. ಆಗ ರಾಜ ಮಣ್ಣು ತಂದುಕೊಟ್ಟವನನ್ನು ಕರೆಸಿ ಅದೇ ಪ್ರಶ್ನೆಯನ್ನು ಕೇಳಿದ. ಅದಕ್ಕೆ ಮಣ್ಣು ತಂದುಕೊಟ್ಟವನು, ಅದು ನನ್ನ ತಪ್ಪಲ್ಲ, ಕುಂಬಾರ ನನಗೆ ದೊಡ್ಡ ಬಾಯಿಯ ಮಡಿಕೆ ಕೊಟ್ಟದ್ದು, ಅದಕ್ಕೆ ಹಾಗಾಯಿತು ಎಂದು ಹೇಳಿದ. ಆಗ ರಾಜ ಕುಂಬಾರನನ್ನು ಕರೆಸಿ ಅದೇ ಪ್ರಶ್ನೆಯನ್ನು ಕೇಳಿದ. ಅದಕ್ಕೆ ಕುಂಬಾರ, ಮಹಾರಾಜ, ನಾನು ಮಣ್ಣು ಹಿಡಿದು ಚಕ್ರದ ಬಳಿ ಕುಳಿತಿದ್ದೆ. ಆಗ ಒಬ್ಬಳು ತರುಣಿ ನನ್ನನ್ನು ನೋಡುತ್ತಾ ಬಂದಳು. ಆಗ ನನ್ನ ಕೆಲಸದ ಮೇಲಿನ ಏಕಾಗ್ರತೆ ತಪ್ಪಿತ್ತು ಎಂದು ಹೇಳಿದ. ಆಗ ರಾಜನು ತರುಣಿಯನ್ನು ಕರೆಸಿ ಕುಂಬಾರನ ಬಳಿಗೆ ನೀನು ಏಕೆ ಹೋದೆ ಎಂದು ಕೇಳಿದ. ಆಗ ತರುಣಿಗೆ ಏನು ಹೇಳಬೇಕು ಎಂದು ತೋಚಲಿಲ್ಲ, ಸುಮ್ಮನಾಗಿದ್ದಳು. ರಾಜ ತರುಣಿಯನ್ನು ನೇಣು ಹಾಕಬೇಕು ಎಂದು ಹೇಳಿದ. ಆಗ ಅಲ್ಲಿದ್ದವರು ಭಯಪಟ್ಟರು. ತರುಣಿ ಒಂದು ಉಪಾಯವನ್ನು ಮಾಡಿದಳು, ಇನ್ನೊಬ್ಬರ ಜೊತೆ ಜಗಳ ಮಾಡಲು ಆರಂಭಿಸಿದಳು. ಆಗ ರಾಜ ಬಂದು ನೀವೇಕೆ ಜಗಳ ಮಾಡುತ್ತಿದ್ದೀರಿ ಎಂದು ಕೇಳಿದ. ಆಗ ತರುಣಿ, ಮಹಾರಾಜ, ಜ್ಯೋತಿಷ್ಯರ ಪ್ರಕಾರ ಈ ಮುಹೂರ್ತದಲ್ಲಿ ಯಾರನ್ನು ನೇಣು ಹಾಕುತ್ತಾರೋ ಅವರು ನೇರವಾಗಿ ಸ್ವರ್ಗಕ್ಕೆ ಹೋಗುತ್ತಾರೆ ಮತ್ತು ಮುಂದಿನ ಜನ್ಮದಲ್ಲಿ ರಾಜನಾಗಿ ಹುಟ್ಟುತ್ತಾರೆ ಎಂದು ಹೇಳಿದಳು. ನನಗೆ ರಾಜನಾಗಬೇಕೆಂದು ಮಹಾದೊಡ್ಡ ಆಸೆ, ಅದಕ್ಕೆ ನಾನು ನೇಣಿಗೆ ಶರಣಾಗುತ್ತೇನೆ ಎಂದು ಹೇಳಿದಳು. ಆದರೆ ನನ್ನನ್ನು ಅವನು ಬಿಡುತ್ತಿಲ್ಲ, ಅವನು ಹೇಳುತ್ತಿದ್ದಾನೆ ನಾನು ನೇಣಿಗೆ ಶರಣಾಗುತ್ತೇನೆ ಎಂದು. ಅದಕ್ಕೆ ನಾವು ಜಗಳವನ್ನು ಮಾಡುತ್ತಿದ್ದೇವೆ. ಇದನ್ನು ಕೇಳಿದ ಮೂರ್ಖ ರಾಜ, ನೀವು ರಾಜನಾಗುವುದೇ ಸಾಧ್ಯವೇ ಇಲ್ಲ, ನನ್ನ ರಾಜ್ಯಕ್ಕೆ ಯಾವಾಗಲೂ ನಾನೇ ರಾಜನಾಗಬೇಕು, ನನ್ನನ್ನು ನೇಣಿಗೆ ಹಾಕಿ ಎಂದು ಹೇಳಿದ. ಕೂಡಲೇ ರಾಜನನ್ನು ನೇಣಿಗೆ ಹಾಕಿದರು. ಇದಾಗಿತ್ತು ಮೂರ್ಖ ರಾಜನ ಕಥೆ.
0: ಜನಪದದ ಸೊಗಸು ಹಾಡುವಾದ್ಯಗಳಲ್ಲಿಯೂ ಪ್ರತಿಧ್ವನಿಸುತ್ತದೆ. ಈಗ ನಮ್ಮ ಗೆಳತಿಯರು ಜನಪದ ಗೀತೆಯನ್ನು ಹಾಡಲಿದ್ದು ಕೇಳೋಣ ನಮ್ಮ ಹಳ್ಳಿಯ ಹೃದಯ ಬಡಿತವಾದ ಈ ಜನಪದ ರಾಗವನ್ನು.

ಜಾನಪದ ಸಾಹಿತ್ಯದ ಇನ್ನೊಂದು ಪದವನ್ನು ಆಲಿಸೋಣ, ಮಾದೇಶ್ವರನ ವರ್ಣನೆ. ಹೆಚ್ಚಾಗಿ ಈ ಪದವನ್ನು ಕಂಸಾಳೆ ಪದ ಎಂದು ಕರೆಯುತ್ತಾರೆ. ಬನ್ನಿ ಆಲಿಸೋಣ.

ಪಾರ್ಧನವು ತುಳು ಜಾನಪದ ಗೀತೆಯಾಗಿದ್ದು ಹೆಚ್ಚಾಗಿ ಮುಂಗಾರು ಸಮಯದಲ್ಲಿ ಹಾಡುತ್ತಾರೆ. ಈಗ ತುಳು ಪಾರ್ಧನವನ್ನು ಹಾಡಲಿದ್ದಾರೆ ಅಕ್ಷತಾ ಇವರು.

0: ಇದು ಒಂದು ತುಳು ಜಾನಪದ ಗೀತೆಯಾಗಿದ್ದು ಹೆಚ್ಚಾಗಿ ಮುಂಗಾರು ಸಮಯದಲ್ಲಿ ಭತ್ತದ ನಾಟಿ ಮಾಡುವ ಸಂದರ್ಭದಲ್ಲಿ ಎಲ್ಲಾ ಮಹಿಳೆಯರು ಗುಂಪಾಗಿ ಹಾಡುತ್ತಾರೆ. ಈ ಹಾಡುಗಳಿಂದ ತಮ್ಮ ಮನೋಲ್ಲಾಸವನ್ನು ಹೆಚ್ಚಿಸುತ್ತಾ ತಮ್ಮ ಕೆಲಸದಲ್ಲಿ ಹೆಚ್ಚು ಉಲ್ಲಾಸವನ್ನು ಕಂಡುಕೊಳ್ಳುತ್ತಾರೆ. ಹಾಗೂ ಇದು ಒಂದು ಸಾಮಾನ್ಯವಾಗಿ ಹಳ್ಳಕೊಳ್ಳಗಳಲ್ಲಿ ಮುಂಗಾರು ಋತುವಿನ ಆರಂಭದಲ್ಲಿ ಕಂಡುಬರುವ ವಿವಿಧ ರೀತಿಯ ಮೀನುಗಳ ವರ್ಣನೆಯಾಗಿದೆ.
1: ಗಾದೆಗಳು ವೇದಗಳಿಗೆ ಸಮಾನವಾಗಿದೆ. ಗಾದೆಗಳು ಹಿರಿಯರು ನುಡಿದ ನುಡಿಮುತ್ತುಗಳಾಗಿವೆ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತಿನಂತೆ ಈಗ ನಮ್ಮೊಂದಿಗೆ ಜನಪದದ ಕೆಲವು ಪ್ರಸಿದ್ಧ ಗಾದೆ ಮಾತುಗಳನ್ನು ವಿವರಿಸಲಿದ್ದಾರೆ ಆದೇಶ್ ಹಾಗೂ ನಿನಾದ್ ಇವರು.
2: ಚಿಂತೆಯೇ ಮುಪ್ಪು, ಸಂತೋಷವೇ ಯವನ.
3: ಈ ಗಾದೆ ಮಾತಿನ ಅರ್ಥವೇನೆಂದರೆ ಚಿಂತೆ ಮಾಡದೆ ಸದಾ ಸಂತೋಷದಿಂದ ಜೀವಿಸಬೇಕು. ಸುಖ ಬಂದಾಗ ಸಂತೋಷದಿಂದ ಹಿಗ್ಗುವುದು, ಕಷ್ಟ ಎದುರಾದಾಗ ದುಃಖ ಮತ್ತು ಚಿಂತೆಗೆ ಒಳಗಾಗುವುದು ಮಾನವನ ಸ್ವಾಭಾವಿಕ ಗುಣ ಎಂದು ತಿಳಿಸುತ್ತದೆ.
2: ಕೂಡಿ ಬಾಳಿದರೆ ಸ್ವರ್ಗ ಸುಖ.
3: ಇದು ಒಂದು ಜನಪ್ರಿಯ ಗಾದೆ ಮಾತಾಗಿದ್ದು ನಾವು ಯಾವಾಗಲೂ ಅನ್ಯೋನ್ಯತೆಯಿಂದ ಹಾಗೂ ಒಗ್ಗಟ್ಟಿನಿಂದ ಬದುಕಬೇಕು ಎಂಬುದನ್ನು ತಿಳಿಸುತ್ತದೆ.
2: ಗುಣ ನೋಡಿ ಗೆಳೆತನ ಮಾಡು.
3: ಇದು ಒಂದು ಜನಪ್ರಿಯ ಗಾದೆ ಮಾತಾಗಿದ್ದು ನಾವು ಯಾವಾಗಲೂ ಸಜ್ಜನರ ಸಂಘ ಮಾಡಬೇಕು ಎಂಬುದನ್ನು ತಿಳಿಸುತ್ತದೆ. ಗೆಳೆತನದಿಂದ ಜನರು ನಮ್ಮ ಗುಣವನ್ನು ಅಳೆಯುತ್ತಾರೆ. ಆದ್ದರಿಂದ ಗುಣ ನೋಡಿ ಗೆಳೆತನ ಮಾಡು. ಈ ಗಾದೆ ಮಾತಿನ ಅರ್ಥವೇನೆಂದರೆ ನಮಗೆ ಜನ್ಮ ನೀಡಿದ ತಾಯಿ ಮತ್ತು ನಮ್ಮ ಜನ್ಮ ಭೂಮಿ ಶ್ರೇಷ್ಠ ಮತ್ತು ಇದರಲ್ಲಿ ತಾಯಿ ಹಾಗೂ ನಾಡಿನ ಮಹತ್ವ ಅಡಗಿದೆ ಎಂಬುದನ್ನು ತಿಳಿಸುತ್ತದೆ.
2: ಶಕ್ತಿಗಿಂತ ಯುಕ್ತಿ ಮೇಲು.
3: ಇದು ಒಂದು ಜನಪ್ರಿಯ ಗಾದೆ ಮಾತಾಗಿದ್ದು ಎಷ್ಟೇ ಶಕ್ತಿ ಹೊಂದಿದ್ದರೂ ಅದಕ್ಕಿಂತ ಮುಖ್ಯವಾಗಿ ಯುಕ್ತಿ ಹಾಗೂ ಬುದ್ಧಿವಂತಿಕೆಯಾಗಬೇಕು ಎಂಬುದನ್ನು ತಿಳಿಸುತ್ತದೆ.
1: ಧನ್ಯವಾದಗಳು. ಇಷ್ಟು ಹೊತ್ತು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಂಗ್ಲ ಮಾಧ್ಯಮ ಶಾಲೆ ಸಿಬಿಎಸ್ಇ ಉಜ್ರೆಯ ಇಲ್ಲಿನ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಚಿನ್ನರ್ ಅಂಗಳ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮದ ಸಂಯೋಜನೆ ಶ್ರೀಮತಿ ಸುಜನಾ ವಾಲ್ತಾಜೆ. ಕಾರ್ಯಕ್ರಮ ಆಲಿಸಿದ ಎಲ್ಲ ಕೇಳುಗರಿಗೂ ಧನ್ಯವಾದಗಳು.

ಇಲ್ಲಿವರೆಗೆ ಚಿನ್ನರ ಅಂಗಳ ಕಾರ್ಯಕ್ರಮ ಕೇಳಿದಿರಿ. ಮುಂದಿನ ವಾರ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM.

ಮಾತ್ರಗಳ ನಮಸ್ಕಾರ. ನಾನು ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ ಅವು ಹೊಸ ಹೊಸ ಕಾರ್ಯಕ್ರಮ ಅಲ್ಲೇನ ಮಲ್ತೊಂದುರ್ಲೇರು ತೀರಿದ ಬಾರಿ ಸಂತೋಷ ಅಂಡ್ ಅಕ್ಲ ಈ ಪ್ರಯತ್ನಕ್ಕೆ ಯಶಸ್ಸಾಗಡನ್ನು ಪ್ರಾರ್ಥಿಸ.

0: ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM.
1: ನಮಸ್ಕಾರ ಬೆಳತಂಗಡಿ, ನಾನು ನಿಮ್ಮ ಸಾಗರ್. ನೀವು ಕೇಳ್ತಾ ಇದ್ದೀರಾ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇವತ್ತು ನಮ್ಮ ಜೊತೆ ಸೈಬರ್ ಸೆಕ್ಯೂರಿಟಿ ಎಕ್ಸ್ಪರ್ಟ್ ಸವಿತಾ ಅವರಿದ್ದಾರೆ. ಇವತ್ತು ಎಲ್ಲರ ಕೈಯಲ್ಲೂ ಆಂಡ್ರಾಯ್ಡ್ ಫೋನ್ ಇದೆ, ಆದ್ರೆ ಅಷ್ಟೇ ಭಯವೂ ಇದೆ ಅಲ್ವಾ?
2: ಖಂಡಿತ ಸಾಗರ್, ಪ್ರಪಂಚದಲ್ಲಿ ಅತಿ ಹೆಚ್ಚು ಬಳಕೆಯಾಗುವ ಆಪರೇಟಿಂಗ್ ಸಿಸ್ಟಮ್ ಆಂಡ್ರಾಯ್ಡ್. ನಮ್ಮ ಬ್ಯಾಂಕ್ ಅಕೌಂಟ್ ನಿಂದ ಹಿಡಿದು ವೈಯಕ್ತಿಕ ಫೋಟೋಗಳವರೆಗೆ ಎಲ್ಲವೂ ಫೋನಿನಲ್ಲೇ ಇರೋದ್ರಿಂದ ಸುರಕ್ಷತೆ ಈಗ ತುಂಬಾನೇ ಮುಖ್ಯ.
3: ಹೌದು, ನಾವೇನೋ ಗೂಗಲ್ ಅಪ್ಡೇಟ್ ಮಾಡ್ತಿರ್ತೇವೆ, ಆದ್ರೂ ಹ್ಯಾಕ್ ಆಗುವ ಭಯ ಇದ್ದೇ ಇರುತ್ತದೆ. ಮೊದಲನೇದಾಗಿ ನಾವೇನ್ ಮಾಡಬೇಕು?
2: ಮೊದಲ ಟಿಪ್ಸ್, ಗುಪ್ತ ಶತ್ರುಗಳ ಮೇಲೆ ಕಣ್ಣಿಡಿ. ಅಂದ್ರೆ ನಿಮ್ಮ ಫೋನಿನಲ್ಲಿ ನೀವು ಇನ್ಸ್ಟಾಲ್ ಮಾಡದ ಆಪ್ಗಳಿವೆಯೇ ಎಂದು ಆಗಾಗ ಚೆಕ್ ಮಾಡಿ. ಕೆಲವು ಸ್ಪೈವೇರ್ಗಳು ಹೋಮ್ ಸ್ಕ್ರೀನ್ ಮೇಲೆ ಕಾಣಿಸುವುದೇ ಇಲ್ಲ. ಸೆಟ್ಟಿಂಗ್ಸ್ಗೆ ಹೋಗಿ ಆಪ್ಸ್ ಲಿಸ್ಟ್ ನೋಡಿ. ಅನುಮಾನಾಸ್ಪದ APK ಫೈಲ್ಗಳಿದ್ದಲ್ಲಿ ತಕ್ಷಣ ಡಿಲೀಟ್ ಮಾಡಿ. ಇವು ನಿಮ್ಮ ಡೇಟಾವನ್ನು ಕಳ್ಳತನ ಮಾಡಿ ಬೇರೆ ಸರ್ವರ್ಗೆ ಕಳುಹಿಸುತ್ತವೆ.
3: ಓಹೋ, ಅಂದ್ರೆ ಕಣ್ಣಿಗೆ ಕಾಣದ ಆಪ್ಗಳು ಇರಬಹುದು ಅಂತೀರಾ? ಸರಿ, ಇನ್ನು ಈ ಪರ್ಮಿಷನ್ ಬಗ್ಗೆ ಹೇಳಿ. ಯಾವುದೋ ಗೇಮ್ ಆಪ್ ನನ್ನ ಕಾಂಟ್ಯಾಕ್ಟ್ ಯಾಕೆ ಕೇಳುತ್ತೆ?
2: ಅದೇ ದೊಡ್ಡ ತಪ್ಪು ಸಾಗರ್. ಪ್ರತಿಯೊಂದು ಆಪ್ಗೂ ನಿಮ್ಮ ಕ್ಯಾಮರಾ, ಮೈಕ್ರೋಫೋನ್ ಅಥವಾ ಕಾಂಟ್ಯಾಕ್ಟ್ ಅಗತ್ಯವಿರುವುದಿಲ್ಲ. ಸೆಟ್ಟಿಂಗ್ಸ್ನಲ್ಲಿ ಪರ್ಮಿಷನ್ ಮ್ಯಾನೇಜರ್ ಓಪನ್ ಮಾಡಿ ಆಪ್ಗಳಿಗೆ ಅಗತ್ಯವಿದ್ದಾಗ ಮಾತ್ರ ಪರ್ಮಿಷನ್ ಕೊಡಿ. ಅಲೌ ಓನ್ಲಿ ವೈಲ್ ಯೂಸಿಂಗ್ ದ ಆಪ್. ಎಲ್ಲದಕ್ಕೂ ಅಲೌ ಕೊಟ್ಟರೆ ನಿಮ್ಮ ಫೋನಿನ ಕಂಟ್ರೋಲ್ ಅವರ ಕೈಲಿರುತ್ತದೆ.
3: ಹೌದು, ನಾವೇನೋ ಅರಿಯದೆ ಎಲ್ಲದಕ್ಕೂ ಎಸ್ ಅನ್ಬಿಡ್ತೀವಿ. ಇನ್ನು ನಮಗೆ ವಾಟ್ಸ್ಆಪ್ನಲ್ಲಿ ಆಫರ್ ಲಿಂಕ್ಗಳು ಬರ್ತಿರುತ್ತವಲ್ಲ,
2: ಅಪ್ಪಿತಪ್ಪಿಯೂ ಅಂತಹ ಲಿಂಕ್ ಕ್ಲಿಕ್ ಮಾಡಿ ಆಪ್ ಡೌನ್ಲೋಡ್ ಮಾಡಬೇಡಿ. ಏನೇ ಬೇಕಿದ್ರೂ ಗೂಗಲ್ ಪ್ಲೇಸ್ಟೋರ್ನಿಂದಲೇ ಡೌನ್ಲೋಡ್ ಮಾಡಿ. ಜೊತೆಗೆ ಸೆಟ್ಟಿಂಗ್ಸ್ನಲ್ಲಿ ಇನ್ಸ್ಟಾಲ್ ಅನ್ನೋನ್ ಆಪ್ಸ್ ಆಯ್ಕೆಯನ್ನು ಡಿಸೇಬಲ್ ಮಾಡಿಡಿ. ಇದು ಹೊರಗಿನ ವೈರಸ್ ಆಪ್ಗಳು ಫೋನ್ ಸೇರದಂತೆ ತಡೆಯುತ್ತದೆ.
3: ಇನ್ನೊಂದು ಮುಖ್ಯ ವಿಷಯ, ಕೆಲವರು ಫೋನ್ ಕೇಳ್ತಾರೆ, ಕೊಡದಿದ್ರೆ ಚೆನ್ನಾಗಿರಲ್ಲ, ಆದ್ರೆ ಅವರು ನಮ್ಮ ಗ್ಯಾಲರಿ ಚೆಕ್ ಮಾಡ್ತಾರೋ ಅನ್ನೋ ಭಯ ಇರುತ್ತೆ. ಅದಕ್ಕೇನಾದ್ರೂ ದಾರಿ ಇದೆಯಾ?
2: ಖಂಡಿತ ಇದೆ. ನೀವು ಯಾರಿಗಾದ್ರೂ ಫೋನ್ ಕೊಡುವಾಗ ಆಪ್ ಪಿನ್ನಿಂಗ್ ಬಳಸಿ. ನೀವು ಅವರಿಗೆ ಯಾವ ಆಪ್ ಓಪನ್ ಮಾಡಿ ಕೊಡ್ತೀರೋ ಅವರು ಅದನ್ನು ಬಿಟ್ಟು ಬೇರೆ ಯಾವುದನ್ನು ನೋಡಲು ಸಾಧ್ಯವಿಲ್ಲ. ನೀವು ಅನ್ಪಿನ್ ಮಾಡುವವರೆಗೂ ಬೇರೆ ಆಪ್ ತೆರೆಯಲ್ಲ. ಫೋನ್ ಸೇಫ್.
3: ವಾಹ್, ಇದು ಅದ್ಭುತ ಫೀಚರ್. ಇನ್ನು ಕೊನೆಯದಾಗಿ ಏನಾದರೂ ಕಿವಿಮಾತು?
2: ಎರಡು ಮುಖ್ಯ ಕೆಲಸ ಮರೆಯಬೇಡಿ. ಒಂದು, ನಿಮ್ಮ ಗೂಗಲ್ ಅಕೌಂಟ್ಗೆ 2-factor ಅಥೆಂಟಿಕೇಶನ್ ಆನ್ ಮಾಡಿ. ಎರಡು, ಫೈಂಡ್ ಮೈ ಡಿವೈಸ್ ಆನ್ ಇರಲಿ. ಒಂದು ವೇಳೆ ಫೋನ್ ಕಳೆದು ಹೋದರೆ ಮನೆಯಲ್ಲೇ ಕುಳಿತು ಡೇಟಾ ಡಿಲೀಟ್ ಮಾಡಬಹುದು. ಕೊನೆಯದಾಗಿ, ಲಾಕ್ ಸ್ಕ್ರೀನ್ ಮೇಲೆ ಮೆಸೇಜ್ ಪ್ರಿವ್ಯೂ ಬರದಂತೆ ನೋಟಿಫಿಕೇಶನ್ ಲಿಮಿಟ್ ಮಾಡಿ. ನಿಮ್ಮ ಖಾಸಗಿ ವಿಷಯ ಪಕ್ಕದವರಿಗೆ ಕಾಣಬಾರದಲ್ವಾ?
3: ನಿಜ, ಇವತ್ತು ತುಂಬಾ ಉಪಯುಕ್ತ ಮಾಹಿತಿ ನೀಡಿದ್ದೀರಿ. ಕೆಲವರೇ, ತಂತ್ರಜ್ಞಾನ ನಮಗೆ ವರವಾಗಬೇಕಾದ್ರೆ ಸುರಕ್ಷತೆ ನಮ್ಮ ಜವಾಬ್ದಾರಿ. ಇದೇ ರೀತಿಯ ಮತ್ತಷ್ಟು ಮಾಹಿತಿ ಪಡೆಯೋಣ. ಕೇಳ್ತಾ ಇರಿ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
4: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
5: ಜಾಗದ ಮಣ್ಣನ್ನು ಪರೀಕ್ಷೆ
6: ಮಾಡ್ತಾರು ಮಣ್ಣನ್ನ ಪರೀಕ್ಷೆ ಅನ್ಬೇರೆ
5: ಅಂದ ವೆಂಕಪ್ಪಣ್ಣ. ನಮ್ಮ ಜಾಗದ ಕೆಲ ದಿಕ್ಕದ ಮಣ್ಣನ್ನು ಪರೀಕ್ಷೆಗೆ ಕೊರಡು. ಅಕಲ್ ಐನು ತೂದು ನಮಕ್ ಸರಿಯಾಯಿನ ಪರಿಹಾರ ಬಂದ್ಪೇರು.
6: ಶೇಖರ ಅವು ಓಲ್ ಮಲ್ಪೇರಿಯ
5: ಅವು ನಮ್ಮ ಉಜಿರೆಡೆ ಉಂಡಿ.
7: ಅಂದ್ ನಿಕ್ಲಿನ ಜಾಗದ ಮಣ್ಣು ಪರೀಕ್ಷೆ ಮಲ್ಪಡುಂದುಲ್ಲರ ಅಂಚಾಂಡ ನಿಕ್ಲಿನ ಪುದರ್ ಗ್ರಾಮ ಸರ್ವೆ ನಂಬರ್ ಅಂಚನೆ ಮಣ್ಣದ ಮಾದರಿ ದೊಟ್ಟುಗು ಉಜಿರೆ SDM ಕಾಲೇಜಿದ ಕ್ಯಾಂಪಸ್ ಉಡುಪ್ಪುನ ಮಣ್ಣು ಪರೀಕ್ಷಾ ಕೇಂದ್ರ ಗುಬಲೆ. ಫೋನ್ ನಂಬರ್ 97-3-4-0-8-0-8-0-8-0-8-0-8-0-8-0-8-0-8-0-8-0-8-0-8-0-8-0-8-0-8-0-8-0-8-0-8-0-8-0-8-0-8-0-8-0-8-0-8-0-8-0-8-0-8-0-8-0-8-0-8-0-8-0-8-0-8-0-8-0-8-0-8-0-8-0-8-0-8-0-8-0-8-0-8-0-8-0-8-0-8-0-8-0-8-0-8-0-8-0-8-0-8-0-8-0-8-0-8-0-8-0-8-0-8-0-8-0-8-0-8-0-8-0-8-0-8-0-8-0-8-0-8-0-8-0-8-0-8-0-8-0-8-0-8-0-8-0-8-0-8-0-8-0-8-0-8-0-8-0-8-0-8-0-8-0-8-0-8-0-8-0-8-0-8-0-8-0-8-0-8-0-8-0-8-0-8-0-8-0-8-0- ಆಜಿ.
8: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಎಸ್ ಡಿ ಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ ಇಲ್ಲಿನ ಜನಸಮುದಾಯದ ಭಾಷೆಯಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳು ನಿರಂತರವಾಗಿ ಪ್ರಸಾರವಾಗುತ್ತಿವೆ. ಇದು ಎಸ್ಟಿಎಂ ಶಿಕ್ಷಣ ಸಂಸ್ಥೆಯು ಸಮಾಜಕ್ಕೆ ಸೇವಾ ರೂಪದಲ್ಲಿ ನೀಡುತ್ತಿರುವ ಒಂದು ಅಮೂಲ್ಯವಾದ ಸಾಮುದಾಯಿಕ ಕೊಡುಗೆಯಾಗಿದೆ. ನಮ್ಮ ಈ ಬಾನುಲಿಯು ಕೇವಲ ಮನರಂಜನೆಗೆ ಸೀಮಿತವಾಗದೆ ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಅರಿವು ಮತ್ತು ಈ ರೀತಿಯ 10 ಹಲವು ಉಪಯುಕ್ತ ಮಾಹಿತಿಗಳ ಹಂಚಿಕೆಗೆ ವೇದಿಕೆಯಾಗಿದೆ. ಅಷ್ಟೇ ಅಲ್ಲದೆ ನಮ್ಮ ಮಣ್ಣಿನ ಸೊಗಡಿನ ಸ್ಥಳೀಯ ಭಾಷೆಗಳಲ್ಲಿ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಬಿತ್ತರಿಸುತ್ತಿರುವ ಈ ಭಾಗದ ಏಕೈಕ ಮತ್ತು ಪ್ರಬಲ ಮಾಧ್ಯಮ ಇದಾಗಿದೆ. ವಿಶೇಷವಾಗಿ ಬೆಳ್ತಂಗಡಿಯ ಜನತೆ ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ ಇಲ್ಲಿನ ಜನಸಮುದಾಯದ ಭಾಷೆಯಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳು ನಿರಂತರವಾಗಿ ಪ್ರಸಾರವಾಗುತ್ತಿವೆ. ಇದು ಎಸ್ಡಿಎಂ ಶಿಕ್ಷಣ ಸಂಸ್ಥೆಯು ಸಮಾಜಕ್ಕೆ ಸೇವಾ ರೂಪದಲ್ಲಿ ನೀಡುತ್ತಿರುವ ಒಂದು ಅಮೂಲ್ಯವಾದ ಸಾಮುದಾಯಿಕ ಕೊಡುಗೆಯಾಗಿದೆ. ನಮ್ಮ ಈ ಬಾನುಲಿಯು ಕೇವಲ ಮನರಂಜನೆಗೆ ಸೀಮಿತವಾಗದೆ ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಅರಿವು ಮತ್ತು ಈ ರೀತಿಯ 10 ಹಲವು ಉಪಯುಕ್ತ ಮಾಹಿತಿಗಳ ಹಂಚಿಕೆಗೆ ವೇದಿಕೆಯಾಗಿದೆ. ಅಷ್ಟೇ ಅಲ್ಲದೆ ನಮ್ಮ ಮಣ್ಣಿನ ಸೊಗಡಿನ ಸ್ಥಳೀಯ ಭಾಷೆಗಳಲ್ಲಿ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಬಿತ್ತರಿಸುತ್ತಿರುವ ಈ ಭಾಗದ ಏಕೈಕ ಮತ್ತು ಪ್ರಬಲ ಮಾಧ್ಯಮ ಇದಾಗಿದೆ. ವಿಶೇಷವಾಗಿ ಬೆಳ್ತಂಗಡಿಯ ಜನತೆ ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇಂದಿನ ಕನ್ನಡ ಕಾರ್ಯಕ್ರಮದಲ್ಲಿ ಧನ್ಯ ನಾಡೋಳಿ ಕಡಬ ಇವರಿಂದ ಕವನ ವಾಚನ ಕೇಳಲಿದ್ದೀರಿ.
2: ನಮಸ್ಕಾರ, ನಾನು ಧನ್ಯ ನಾಡೋಳಿ ಕಡಬ. ಇಂದು ನಾನು ಸ್ವರಚಿತ ಕವನವನ್ನು ನಿಮ್ಮ ಮುಂದೆ ವಾಚಿಸಲಿದ್ದೇನೆ. ಕವನದ ಶೀರ್ಷಿಕೆ ಭವ್ಯ ಭವಿತವ್ಯಕ್ಕೆ ಹಸಿರು ನಾಳೆಯ ನೀಡೋಣ. ಮೂಡಣ ದಿಗಂತದಂಚಿಂದ ನೇಸರಣ ಕಿರಣ ರಂಗು ಸೋಕಿ ಪುಳಕಗುಂಡು ನವ ಉಲ್ಲಾಸದ ಚಿಲುಮೆ ಚೆಲ್ಲುವ ಹಸಿರೊಳಗಡೆ ಉಸಿರು ಇದೆ. ನವ ಉಲ್ಲಾಸದ ಚಿಲುಮೆ ಚೆಲ್ಲುವ ಹಸಿರೊಳಗಡೆ ಉಸಿರು ಇದೆ. ಸುಪ್ರಭಾತದ ಧನ್ಯ ಇಂಪಿಗೆ ಜುಳು ಜುಳು ಹರಿವ ನದಿಯ ನಾದದಿ ಹಕ್ಕಿಗಳ ಚಿಲಿಪಿಲಿ ಕಲರವದಿ ಶುಭ ಕೋರಿದೆ ದಿನದುದಯಕ್ಕೆ. ಹಕ್ಕಿಗಳ ಚಿಲಿಪಿಲಿ ಕಲರವದಿ ಶುಭ ಕೋರಿದೆ ದಿನದುದಯಕ್ಕೆ. ತಂಗಾಳಿ ಸ್ಪರ್ಶಕ್ಕೆ ಮೊಗ್ಗು ಬಿರಿದು ಸುಮವು ಅರಳಿ ಕಂಪು ಬೀರಿ ಹಸಿರೇ ನೀನು ಉಸಿರಾಗಿ ಸೊಬಗ ಸಿರಿಯ ಮೆರೆಸಿನಲಿವೆ. ಹಸಿರೇ ನೀನು ಉಸಿರಾಗಿ ಸೊಬಗ ಸಿರಿಯ ಮೆರೆಸಿನಲಿವೆ. ಬಾನಲಿ ತೇಳುವ ಬಿಳಿ ಮೋಡ ಕರಗಿ ದರೆಯ ಆವರಿಸಲು ವರುಣದಾರೆ ಮಣ್ಣಿನ ಪರಿಮಳ ಎಲ್ಲೆಡೆ ಹರಡಿ ಸಂಭ್ರಮಿಸುತ್ತಿದೆ ಹಸಿರಾಗಿ ಸಸ್ಯಶ್ಯಾಮಲೆ. ಮಣ್ಣಿನ ಪರಿಮಳ ಎಲ್ಲೆಡೆ ಹರಡಿ ಸಂಭ್ರಮಿಸುತ್ತಿದೆ ಹಸಿರಾಗಿ ಸಸ್ಯಶ್ಯಾಮಲೆ. ಕಡುವಣದ ಮನೆಗೆ ನೇಸರನು ಹೊರಡಲು ಒಂಬೆಳಕ್ಕಿನ ಸಿರಿ ಮುಗಿಲಿನಲ್ಲಿ ಮುಂಜಾವಿನುಸಿರಿನಲ್ಲಿ ಬೆಳೆದ ಹಸಿರ ಮೊಗ್ಗುಗಳು ಹೊಸತೊಂದು ನಾಳೆಗೆ ನಾಂದಿ ಹಾಡಿವೆ. ಮುಂಜಾವಿನುಸಿರಿನಲ್ಲಿ ಬೆಳೆದ ಹಸಿರ ಮೊಗ್ಗುಗಳು ಹೊಸತೊಂದು ನಾಳೆಗೆ ನಾಂದಿ ಹಾಡಿವೆ. ಹಕ್ಕಿಗಳಿಗೆ ಗೂಡು ಸೇರೋ ಸಂಭ್ರಮ ನೇಸರನು ವಿದಾಯ ಹೇಳಿ ಮರೆಯಾಗಲು ಬಾನಳಿ ಮಿನುಗುವ ತಾರೆಗಳ ನಡುವೆ ಕುಳಿತು ಮೂಡಣದಲ್ಲಿ ನಗುವನು ಬೆಳದಿಂಗಳ ಚಂದಿರ. ಬಾನಳಿ ಮಿನುಗುವ ತಾರೆಗಳ ನಡುವೆ ಕುಳಿತು ಮೂಡಣದಲ್ಲಿ ನಗುವನು ಬೆಳದಿಂಗಳ ಚಂದಿರ. ನಿಜಕ್ಕೂ ಅನಂತ ಈ ವಿಸ್ಮಯ ಸವಿಯೋಣ ಹಸಿರಿನ ಈಸುಗಳು ಬೆಳೆಸಿ ಉಳಿಸುವ ಹಸಿರು ಸಿರಿಯ ಭವ್ಯ ಭವಿತವ್ಯಕ್ಕೆ ಹಸಿರು ನಾಳೆಯ ನೀಡೋಣ. ಬೆಳೆಸಿ ಉಳಿಸುವ ಹಸಿರು ಸಿರಿಯ ಭವ್ಯ ಭವಿತವ್ಯಕ್ಕೆ ಹಸಿರು ನಾಳೆಯ ನೀಡೋಣ. ಧನ್ಯವಾದಗಳು.
1: ಇದುವರೆಗೆ ಕವನ ವಾಚನವನ್ನು ಕೇಳಿದ್ದೀರಿ. ಈಗ ಈ ಕವಿತೆಯನ್ನು ಸಂಗೀತ ಸಂಯೋಜನೆಯಲ್ಲಿ ಕೇಳೋಣ.

ಇದುವರೆಗೆ ಧನ್ಯನಾಡುಳಿ ಕಡಬ ಇವರ ಕವನ ವಚನವನ್ನು ಆಲಿಸಿದ್ದೀರಿ. ಹೀಗೆಯೇ ನೀವು ನಿಮ್ಮ ಕವನಗಳನ್ನು ನಮಗೆ ಕಳುಹಿಸಬಹುದು. ಆಯ್ಕೆಗೊಂಡ ಅತ್ಯುತ್ತಮ ಕವನಗಳನ್ನು ಸಂಗೀತ ಸಂಯೋಜಿಸಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸಪ್ ಸಂಖ್ಯೆ 7760133904. ವಾಟ್ಸಪ್ ಸಂಖ್ಯೆ ಮತ್ತೊಮ್ಮೆ 7760133904. ಈ ಸಂಖ್ಯೆಗೆ ಕಳುಹಿಸಿಕೊಡಿ. ಇನ್ನೊಂದು ಕಾರ್ಯಕ್ರಮದಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೆ ಕೇಳ್ತಾ ಇರಿ ಇದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಮಾತ್ರಗಳ ನಮಸ್ಕಾರ. ಧ್ಯಾನ ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ. ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ ಅವು ಹೊಸ ಕಾರ್ಯಕ್ರಮ ಅಲ್ಲೇನ ಮಲ್ತೊಂದುಲ್ಲೇರ್ ತೀರಿದ ಬಾರಿ ಸಂತೋಷ ಆಂಡ್ ಅಕ್ಲ ಈ ಪ್ರಯತ್ನಕ್ಕೆ ಯಶಸ್ಸ ಆವಡನ್ನು ಪ್ರಾರ್ಥಿಸ.
1: ಆತ್ಮೀಯರೆಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸೋಮೇಶ್ವರ ಗುರುಮಠ. ನನ್ನ ಕವನದ ಶೀರ್ಷಿಕೆ ಕ್ಷಣವೆಂಬ ಮುತ್ತುಗಳ ಪೋಣಿಸಿರುವೆ. ಕಲ್ಪನೆಯ ದಾರಿಗೆ ಕೂಡಿಟ್ಟ ಸ್ವಪ್ನಗಳು ಕಂಕಣವ ಕಟ್ಟಿ ಕನಸ ಧಾರೆಯೆರೆದು ಮುತ್ತಿನ ತೋರಣದಿ ಅಂತರಂಗವ ಸಜ್ಜುಗೊಳಿಸಿ ಅಂತರ್ಗಾಮಿಯೆಡೆ ತಂದೆನ್ನ ನಿಲ್ಲಿಸಿವೆ. ಕಾಯುವ ಮುನ್ನ ತಲುಪುವ ಗುರಿಯಂತೆ, ಯೋಚನೆಗಳಿಗೂ ಮುನ್ನ ಗತಿಸುವ ಘಟನೆಯಂತೆ, ಅಸ್ಪಷ್ಟತೆಯಲ್ಲಿನ ಸ್ಪಷ್ಟತೆಯ ದರ್ಶಿಸಿ ಆರಂಭದಲ್ಲಿಯೇ ಅಂತ್ಯಗಾಲದ ರಾಗವ ಹಾಡಿದೆ. ಉತ್ತರಿಸಿದಷ್ಟು ಸಿಗುವ ಪ್ರಶ್ನೆಗಳಂತೆ, ಅರಳಿದಷ್ಟು ಚಾಚುವ ಗಗನದಂತೆ, ಕಂಡಷ್ಟು ಕಾಣದ ಸಾಗರದಾಳದಂತೆ ವ್ಯೂಹದ ಚಕ್ರದೆಡೆ ತಲುಪಿಸುವೆ. ಉಸಿರು ಮೆಲ್ಲನೆ ಮಾತನಾಡಿದಾಗ, ಮಾತಿನ ಸಾಲುಗಳು ಮೂಕವಾದಾಗ, ಶಬ್ದವೂ ವಿವರಿಸದ ಭಾವಾಂತರಂಗವ ಸಂವೇದನೆಗಳು ತಿಳಿಸಿದಂತಾಗಿದೆ. ತಮವ ತೊಡೆದ ಹೊನಲಂತೆ ಹರಿವ ಮುನ್ನ ಓದಿಬಿಡಲೇನಾ, ಬಾಳೆಂಬ ರಂಗಮಂದಿರದೊಳು ನಟನಾಗಿ ರಚಿಸಿದ ಪುಸ್ತಕದ ಹಾಳೆಗಳ. ಓ ಬದುಕೆ, ಎನಗೆಂದು ನೀ ಕಾದಿರಲು, ಬರುತ್ತಲಿರುವೆ ಓಡಿ, ತುಸು ದೂರದಲ್ಲಿಯೇ ಇರುವೆ, ನೀನೇ ಕಟ್ಟಿ ಬೀಳಿಸುತ್ತಿರುವ ನೆನಪಿನಂಗಳದ ನಾಯಕನ ಕಥೆಯ ಓದುತ್ತ ನಿಂತಿರುವೆ. ಜಗದೊಳು ಆಡಿಸುವ ಆಟಗಾರ ನೀನು, ನಿನ್ನ ಕೈಯೊಳು ಬಂದಿಯಾದ ಸೂತ್ರದ ಬೊಂಬೆ ನಾನು, ಬಂದಿರುವುದು ಬರಿಗೈಲಿಯಲ್ಲವೇ, ನಿನ್ನೆಡೆಗೆ ಧಾವಿಸುತ್ತಿರುವುದು ಬರಿಗೈಲಲ್ಲವೇ. ಗರಡಿ ಮನೆಗೆ ಗುರುವು ನೀನಾಗು, ಹುರಿಗೊಂಡ ಯುದ್ಧಪಟುವು ನಾನಾಗುವೆ. ಭ್ರಮೆಯೆಂಬ ಸತ್ಯದಲ್ಲೇ ನಾ ಬದುಕಿದರೂ ಕ್ಷಣವೆಂಬ ಮುತ್ತುಗಳ ಪೋಣಿಸಿರುವೆ, ಕ್ಷಣವೆಂಬ ಮುತ್ತುಗಳ ಪೋಣಿಸಿರುವೆ. ನಮಸ್ಕಾರಗಳು.

ಸರಿ, ಎರಡನೇ ಕವನ. ಆತ್ಮೀಯರೆಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸೋಮೇಶ್ವರ ಗುರುಮಠ. ಕಟ್ ಮಾಡಿ ಸರ್ ಇನ್ನ. ಆತ್ಮೀಯರೆಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸೋಮೇಶ್ವರ ಗುರುಮಠ. ನನ್ನ ಕವನದ ಶೀರ್ಷಿಕೆ ಅಂತರಂಗ ದಂಬರವೇರಿ. ಪಯಣವೀ ಬದುಕೆಂದರಿತು ಪಯಣಕ್ಕೆ ತೆರಳಿ ದೂರದಾರಿಯ ದೂರುತ ಸಾಗಿ ಪಕ್ವಗಾಲದಲ್ಲಿ ಮಾಗಿ ಮತ್ತೆ ಬೆಟ್ಟವನೇರಿ ಅಂತರಾಳದಲ್ಲಿ ಮನವೂರಿ ಭುವನ ಸೌಂದರ್ಯ ಲಹರಿಯ ಸವಿಯುತ ಬಾನ ಬಣ್ಣಿಪ ವರ್ಣದೋಕುಳಿಯಲಿ ಮಿಂದ ಮನವು ನಾಮ ನಿನ್ನದೆ ಸ್ಮರಿಸಿಹುದು ನೋಡು. ಮುಗಿಲು ಜಾರಿದ ಮುತ್ತಿನ ಹನಿ ಮಂದಹಾಸವ ಬೀರಿ ಮರಳಿ ಮಣ್ಣಿಗೆ ಬರುತ್ತ ಇಂದ್ರಲೋಕದ ಚಂದ್ರಪ್ರಭೆಯ ಹೊತ್ತು ತರುತ್ತ ನೀಲ ಸಾಗರದಲೆಗಳಲ್ಲಲೆಯಾಗಿ ನರಳಿದ ಹನಿಗಳ ನರಳಿಸಿ ಮರಳಿಬಾನ ಸೇರಿದಂತೆ ಎನ್ನದೆಗೂಡ ಬಡಿತಗಳಲ್ಲಿ ನಾಮ ನಿನ್ನದು ಲೀನವಾಗಿಬಹುದು ನೋಡು. ಇರುಳ ತಿರುಳಲಿ ಚುಕ್ಕಿ ಚಂದ್ರಮರ ಚರಿತಾಮೃತದಲ್ಲಿ ನೆಲದಿ ಕಾಣುವ ಹೊನಲ ಹೊದಿಕೆ ನವ ಹುರುಪು ನೀಡಿ ಅಂತರಿಕ್ಷದಲ್ಲಿ ಅಂತರ್ಗತವಾಗಿಪ ಉಲ್ಕಾಪ್ರವಾಹದಂತೆ ಧರೆಯ ಜಿಜ್ಞಾಸುಗಳ ನೂರೆಂಟು ತರ್ಕಗಳಿಗೆ ತರ್ಪಣವ ನೀದು ರವಿ ಬರುವ ಸಮಯದಲ್ಲಿ ತೆರೆಯ ಮರೆಯೊಳು ತೇಲುವಂತೆ ಕಬ್ಬಿಗ ನಕ್ಕರೆಯ ಕನಸು ನಿನ್ನ ಮನದಲ್ಲೂ ಮೂಡಿಹುದು ನೋಡು. ಅಂತರಂಗದಂಬರವೇರಿ ಅಪೂರ್ವ ಸಾಲಿನಲ್ಲಿ ನಲಿದು ಅನನ್ಯ ಪಥವನಾರಿಸಿ ಅಸ್ಮಿತೆಯ ನರಸಿ ಬರುವ ಭಾವ ಸಮ್ಮಿಲನಗಳ ಸಂಭಾಷಣೆ ಲೇಖನಿ ಸ್ಪರ್ಶಿಪ ಹೊತ್ತಿಗೆಯ ಪುಟ ಸೇರಿ ಹೊತ್ತಾದ ಬಳಿಕ ಓದುಗನಲ್ಲಿ ಬೆಸೆವಂತೆ ನಿನ್ನಾತ್ಮದಲ್ಲೂ ಎನ್ನ ಹೆಜ್ಜೆ ಗುರುತು ಮೂಡಿರಬಹುದೇನೋ. ಒಂದೊಮ್ಮೆ ನೋಡು, ಒಂದೊಮ್ಮೆ ನೋಡು. ನಮಸ್ಕಾರಗಳು. ಒಂದು ನಿಮಿಷ ನೀರು ಕುಡಿತೇನೆ.

ಸರ್, ನನ್ನ ಮತ್ತೊಂದು ಕವಿತೆ. ಆತ್ಮೀಯರೆಲ್ಲರಿಗೂ ನಮಸ್ಕಾರ. ನನ್ನ ಕವನದ ಶೀರ್ಷಿಕೆ ಛತ್ರಪತಿ ಶಿವಾಜಿ. ರಾಷ್ಟ್ರವೀರ ಯುಗಾವತಾರಿ ಛತ್ರಪತಿ ಶಿವಾಜಿಯು ಎನ್ನುವಂಥದ್ದು ಇದರ ಶೀರ್ಷಿಕೆ. ಪೇಳಿಹುದು ಕಥೆಯೊಂದ ಧ್ವಜವು, ಪೇಳಿಹುದು ಕಥೆಯೊಂದ ಧ್ವಜವು ಗತಕಾಲ ದ್ಯುಗವನು ಮೆಲುಕುತ್ತಲೆ. ಶಿಖರಾಗ್ರದಲ್ಲಿ ತನ್ನ ಪೂಜಿಪ ಧ್ಯೇಯ ಜೀವಿಯ ನೆನೆವುತ್ತಲೆ. ಭರತ ಭುವಿಯ ಬಾನರವಿಯ ಬದಿಗೆ ಸರಿಸಿ ಮೆರೆಯಿತು. ಅಧರ್ಮ ಕಲಿಯ ಬಾಹುಬಲವು ಧರ್ಮ ತೀರವ ನಾಟಿತು. ಮಾಸಗಳು ವರುಷವಾಗಿ ದಶಕವು ಶತಮಾನವಾಗಿ ಉರುಳಿಸಾಗಿದ ದಾಸ್ಯ ಪಂಜರ ಭೇದಿಸಿತ್ತು ದಿವ್ಯ ಹಂದರ. ಸುಯೋಗಕ್ಕೆಂದು ಕಾದ ಕಾಲದ ಸುಸಂಧಿಯಲ್ಲಿ ಜನಿಸಿದನು ರಾಷ್ಟ್ರವೀರ ಯುಗಾವತಾರಿ ಛತ್ರಪತಿ ಶಿವಾಜಿಯು. ಮೂರ್ತಿ ಭಂಜಕ ನುದರ ಸೀಳಿ ಕುತಂತ್ರಿ ರಾಜನಂಗುಲಿಯ ಕೀಳಿ ದೇವ ದುರ್ಲಭ ಸಹಚರರೊಡಗೂಡಿ ಮತ್ತೆ ಕಟ್ಟಿದ ಸ್ವರಾಜ್ಯ ಕೋಟೆಯ. ರಾಜಧರ್ಮಕ್ಕೆ ಅಂಕಿತನಾಗಿ ದೈವ ಕೃಪೆಗೆ ಪಾತ್ರನಾಗಿ ಅನುಶಾಸನಕ್ಕೆ ಮೂರ್ತರೂಪನಾಗಿ ಅಭೇದ್ಯ ಸಾಮ್ರಾಜ್ಯದ ನಿರ್ಮಾತೃವಾಗಿ ಸಹ್ಯಾದ್ರಿಯ ಗಿರಿಕಂದರಗಳಿಂದ ಉತ್ತರ ದಕ್ಷಿಣವೆನ್ನದೆ ಪೂರ್ವ ಪಶ್ಚಿಮವೆನ್ನದೆ ಘಮಲು ಸೂಸಿ ಧ್ಯೇಯ ಪುಷ್ಪವರಳಿತ್ತು ಸ್ಫೂರ್ತಿಪ್ಪದ ನಾಯಕತ್ವದಲ್ಲಿ ಮೆರೆದಿತ್ತು. ಇನಿತು ಕಥೆಯನ್ನು ಪೇಳಿ ಧ್ವಜವು ಯುವಚೇತನಗಳ ಭಿನ್ನವಿಸಿತು. ನವ ದಿಗಂತಕ್ಕೆ ನಾಂದಿ ಹಾಡಿದ ಧೀರ ಪುರುಷನ ಪಥದಲ್ಲಿ ನಡೆಯೆಂದಿತು. ನಮಸ್ಕಾರಗಳು.

ಸರ್, ನನ್ನ ನಾಲ್ಕನೆಯ ಕವಿತೆ. ಕವಿತೆಯ ಶೀರ್ಷಿಕೆ ಆತ್ಮೀಯರೆಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀ ಸೋಮೇಶ್ವರ ಗುರುಮಠ. ನನ್ನ ಕವನದ ಶೀರ್ಷಿಕೆ ರಾಮಕೃಷ್ಣರಲ್ಲಿ ಶಾರದೆಯಾಗಿ, ಬಂಕಿಮರಲ್ಲಿ ಭಾರತಿಯಾಗಿ. ರವಿಗಾಣದ ತುದಿಯ ಕವಿ ಕಂಡ, ಕವಿಗಾಣದ ಪಥದಲ್ಲಿ ತತ್ಪುರುಷ ನಡೆದ. ತತ್ಪುರುಷಗಾಣದ ನಭೋಪುರದಲ್ಲಿ ನಿತ್ಯ ನಿರ್ವಾಣದಲ್ಲಿ ಲೀನವಾದವಳಾರು? ಗಂಗೆ ಯಮುನೆಯರ ಕೂಟದ ಸರಸ್ವತಿಯು ರಾಮಕೃಷ್ಣರಲ್ಲಿ ಶಾರದೆಯಾಗಿ, ಸ್ವರಾಜ್ಯ ನಿರ್ಮಾತೃ ಕ್ಷತ್ರಿಯ ಕುಲಾವಸಂತನ ಭವಾನಿಯು ಬಂಕಿಮರಲ್ಲಿ ಭಾರತಿಯಾಗಿ. ವೇದ ಸಾರಂಗಳ ಪೂರ್ಣದಲ್ಲಿ ಧರಿಸಿ ಭರತ ಭೂಮಿಯ ಅಮೃತ ಪುತ್ರರಿಗೆ ಧಾರೆಯಗೈಯುತ, ಬ್ರಹ್ಮಾಂಡ ಪಿಂಡಾಂಡಗಳಾದಿಯಾಗಿ ಕಣಕಣದಲ್ಲೂ ಬ್ರಹ್ಮಚೈತನ್ಯಿಯಾಗಿ ಮಾಯೆಯಲ್ಲಿ ನರ್ತನಂಗೈಯುತ, ಲೋಕದ ನವ ಅತಿಥಿಗೆ ಮಾತೃವಾತ್ಸಲ್ಯಾಗಿ ಸಂಸಾರ ನೊಗ ಹೊರುವಲ್ಲಿ ಸಹಧರ್ಮಿಣಿಯಾಗಿ, ಸ್ಥಿರಚರವಾದ ಅನಂತ ಸೃಷ್ಟಿಯ ನದಿಯಲ್ಲಿ ಪುರುಷನಿಗೆ ಪ್ರಕೃತಿಯಾಗಿ, ವಿಶ್ವದಾದಿಯಾಗಿ ಆಕೆಯ ಪಯಣವೆನಿತು ಅನನ್ಯದೆಡೆ ಸಾಗುತ್ತಲಿ. ಅರಿವ ಹುರಿಯೊಳು ಮಿಂದ ಮಡಿಲು ಅಪೂರ್ವತೆಯ ಬಯಸುತ್ತಲಿ, ಸ್ವಧರ್ಮದ ಸ್ವಭಾವದಲ್ಲಿ ಸ್ತ್ರೀಯಾಗಿ ಆರಂಭವಿಪ ನಡೆಯು ಹೊರಟಿದೆ ಬಾಳ ರಹಸ್ಯ ವ್ಯಾಪ್ತಿಯಾಚೆಯಲ್ಲಿ. ಭೌತಿಕತೆಯ ನೆಲೆಗತೀತವಾಗಿ ಭುವಿಯ ಹೊತ್ತ ನಿಸರ್ಗದೇವಿಯೇ ಚಾಲುಕ್ಯರಿಗೆ ಬನಶಂಕರಿಯಾಗಿ, ಒಡೆಯರಿಗೆ ಚಾಮುಂಡಿಯಾಗಿ, ಕನ್ನಡ ಕುಲಕೋಟಿ ಪುತ್ರರಿಗೆ ಭುವನೇಶ್ವರಿಯಾಗಿ ಎನಿತು ಕಾವ್ಯದ ಸ್ಫೂರ್ತಿಯಾಗಿ ಭಾವಾಕ್ಷರಗಳಲ್ಲಿ ಸಂಧಿಹಳು. ನಮಸ್ಕಾರಗಳು.

Cercando y pollo en buen nimcha. आत्मीयरेल्लेरे नमस्कार. ನನ್ನ ಹೆಸರು ಶ್ರೀ ಸೋಮೇಶ್ವರ ಗುರುಮಠ. ನನ್ನ ಕವನದ ಶೀರ್ಷಿಕೆ ಗೆಲುವಿನುತ್ತರವ ನೀಯುವೆ. ಗಗನ ತುಂಬಿ ಜಲವು ಇಳೆಯೆಡೆಗೆ ಹರಿವಂತೆ, ಹಿಮ ಕರಗಿದ ನದಿಯು ಸಾಗರದಲ್ಲಿ ಮಿಂದಂತೆ, ಮತ್ತೆ ಪುಟಿವುದೆನ್ನೀ ಮನ ರವಿಗಿರಣವ ಕಂಡಂತೆ, ಕಾರ್ಪಣ್ಯ ಕಾನನವ ದಾಟಿ ಬಲು ದೂರ ಸಾಕಿದಂತೆ, ಮೆಟ್ಟಿಲನು ಮೆಟ್ಟಿ ಹಪ್ಪಾದ ತನ್ನಡಿಯಲೇ ಜಾರುವಲಿ, ಬೇಟೆಯ ನರಸಿ ಹೊರಟ ಮನುಜ ಬೇಟೆ ತಾನಾಗುವಲಿ, ಅಂತರಂಗದ ಉಸಿರು ಕಾಯವನೇ ತೊರೆಯುವಲಿ, ಸ್ಥಿರ ಚಿತ್ತದಲ್ಲಿ ಮರಳಿ ಉತ್ತರವನ ನರಿವೆಯಲಿ, ಬಾಯ್ ತೆರೆದ ಪಾತಾಳ ಕಾದಿರಲು ಗುರಿಯಟ್ಟಣಿಗೆಯ ಮುಗಿಲಿಗೇರಿಸುವೆ, ತರಗೆಲೆಗೆ ವನ್ಹಿಯೋ ತಾಕಿರಲು ಹಸಿರಾಗಿ ಪಸರಿ ಮುನ್ನಡೆವೆ, ಗುಣಸಾಮರ್ಥ್ಯಗಳಿಗನ್ವರ್ಥ ಜೀವಿಗಳು ಬಹುವಾದರೂ ಗರ್ಜನೆಗೆ ಅಂಕಿತ ನಾನಾಗುವೆ, ಬಾಳ ಸೋದಿಗೆ ಶೇ ಸರ್ ಒಂದು ನಿಮಿಷ ಆಯ್ತಾ ಕಟ್ ಮಾಡ್ಕೊಳ್ಳಿ, ಬಾಳ ಸೋಲಿಗೆ ಕಾದಿಹ ಕರ್ಮಗಳಿಗೆ ಮಹೇಶ್ವರನೊಡಗೂಡಿ ಗೆಲುವಿನುತ್ತರವನೀಯುವೆ. ನಮಸ್ಕಾರಗಳು ಸರ್. ಆಯಿತು.

ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಸ್ವಾಯತ್ತ ಉಜಿರೆ. ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ ಇಲ್ಲಿನ ಜನಸಮುದಾಯದ ಭಾಷೆಯಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳು ನಿರಂತರವಾಗಿ ಪ್ರಸಾರವಾಗುತ್ತಿವೆ. ಇದು ಎಸ್ಡಿಎಂ ಶಿಕ್ಷಣ ಸಂಸ್ಥೆಯು ಸಮಾಜಕ್ಕೆ ಸೇವಾ ರೂಪದಲ್ಲಿ ನೀಡುತ್ತಿರುವ ಒಂದು ಅಮೂಲ್ಯವಾದ ಸಾಮುದಾಯಿಕ ಕೊಡುಗೆಯಾಗಿದೆ. ನಮ್ಮ ಈ ಬಾನುಲಿಯು ಕೇವಲ ಮನರಂಜನೆಗೆ ಸೀಮಿತವಾಗದೆ ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಅರಿವು ಮತ್ತು ಈ ರೀತಿಯ 10 ಹಲವು ಉಪಯುಕ್ತ ಮಾಹಿತಿಗಳ ಹಂಚಿಕೆಗೆ ವೇದಿಕೆಯಾಗಿದೆ. ಅಷ್ಟೇ ಅಲ್ಲದೆ ನಮ್ಮ ಮಣ್ಣಿನ ಸೊಗಡಿನ ಸ್ಥಳೀಯ ಭಾಷೆಗಳಲ್ಲಿ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಬಿತ್ತರಿಸುತ್ತಿರುವ ಈ ಭಾಗದ ಏಕೈಕ ಮತ್ತು ಪ್ರಬಲ ಮಾಧ್ಯಮ ಇದಾಗಿದೆ. ವಿಶೇಷವಾಗಿ ಬೆಳ್ತಂಗಡಿಯ ಜನತೆ ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಇನಿತ ತುಳು ಕಾರ್ಯಕ್ರಮಡು ತುಳುನಾಡದ ಉಡಲ್ ದಿಂಜಿನ ನೇಲ ಜಲ ಈಸೆಯವಾದ ಪಾತೆರ್ನ ಡಾಕ್ಟರ್ ಆಕಾಶ್ ರಾಜ್ ಸಂತಕಟ್ಟೆ ಮೇರ್ನ ಪಾತೆರಗು ಕೆಬಿಯಾಕ
1: ಮೇ ತಿಂಗಳು ಏನೋ ಒಂದು ಸರಿ ಎಫ್ ಎಂ ರೇಡಿಯೋಕ್ಕೆ ಏನೋ ಒಂದು ಉಪ್ಪನಾಗ ಒಂಜಿ ತುಳುಟು ಒಂಜಿ ಕಾರ್ಯಕ್ರಮ ಕಜ್ಜ ನಡತಂದಿತ್ತಂದು ಅವೆಟ್ಟು ಆ ಕಾರ್ಯಕ್ರಮ ನಡೆದು ಕೊರ್ಪನಾರು ಈ ವರ್ಷದ ಶೆಕೆ ಎಂಚ ಉಂಡು ಈ ವರ್ಷ ನೀರದ ಸಮಸ್ಯೆ ಎಂಚ ಉಂಡು ಪಂಡದು ಮಾತೆರಡೆಲ್ಲ ಒಂಜಿ ಫೋನದ ಮೂಲಕ ತೆರಿಪಾಲೆ ಪಂಡದು ಒಂಜಿ ಅಭಿಪ್ರಾಯಕ್ಕೆ ಏನೊಂದಿತ್ತಿರು ಒರಿಯೊರಿ ಕಾಲ್ ಮಲ್ತದ ಅಕ್ಕಲಕ್ಕಲ್ನ ಸಮಸ್ಯೆಲೇನು ಭಂಗ ನಮ್ಮ ತುಳುನಾಡು ದಾದ ಸಮಸ್ಯೆಲುಂಡು ಭಂಗ ಉಂಡವೇನು ಪನೊಂದಿತ್ತೇರು ಕೆಲವರು ಪನೊಂದಿತ್ತೇರು ರಾತ್ರಿ ಲಕ್ಕದು ಮಧ್ಯರಾತ್ರಿಗೆ ಎಂಕಲ ನೀರು ದಿಂಜಾದಿಂಡ ಆ ನೀರಡು ರಡ್ಡು ದಿನ ನಮ್ಮ ದಿನದೆಪ್ಪೊಡಿತ ಮೇ ಜೂನ್ ಪನ್ಪುನು ಪಂಡದು ನನ್ನ ಕೆಲವರು ಕೂಡ ಹೆಂಕ ನೀರಿಜ್ಜಾಂಡು ಬರಿತಾ ಇಲ್ಲಾಡ್ದು ಒಂಜಿ ಬಕೆಟ್ ನೀರು ಸಾಲಗೆತ್ತೊಂಡೆ ಬಕ್ಕಯ್ಯ ನಾವೇ ನೀನು ಪಿರಕುರುಡು ಪಣ್ಪನ್ ಪಂಡಿರು ನನ್ನ ಕೆಲವರನ್ನ ಕಂಪ್ಲೇಂಟು ಯಾನು ಮೀ ಅಂದ ಆಫೀಸಿಗೆ ಪೋಂದಿಲ್ಲ ನೀರದ ಸಮಸ್ಯೆ ಕೆಲವರು ಯಾನು ಆಫೀಸಡು ಮೀ ಒಂದಲ್ಲ ಬೊಕ್ಕ ಕೆಲವರು ಪನ್ನೊಂದಿಲ್ಲರು ಎಂಕಲೇಗ ಯಾನು ಎಂಕಲ್ನ ಎಲ್ಲಾಡ ಅಡಿಗೆ ಮಲ್ತೊಂದಿಜ್ಜ ಎಂಕಲ್ ಹೋಟೆಲ್ಡೆ ಒಣಸು ಮಲ್ತೊಂದಿಲ್ಲ ಇಂಚಿನ ಘಟನೆಯಲ್ಲಿ ಇನಿ ನಮ್ಮ ತುಳುನಾಡದ ಸಿಟಿಟ್ ಅನುಭವಕ್ಕೆ ಬರುವೊಂದುಂಡು ವರ್ಷ ಕರೆಯ ಲೆಕ್ಕನೇ ಒಂದು ಜಾಸ್ತಿ ಆವೊಂದುಂಡು ಐಟು ಈತ ಜನತ ಒಂಜಿ ಫೋನಡು ಒಂಜಿ ವ್ಯಕ್ತಿ ಮಲ್ತನ ಫೋನ್ ಕಾಲ್ ಎಂಕ ಬಾರಿ ಒಂಜಿ ಒಂತ ವಿಶೇಷವಾದ ಬೇಜಾರಾಪಿಲೆ ಕಾಂಡು ಆ ಮನುಷ್ಯ ದಾದ ಪಂಡೇರು ಪಂಡ ಯಾನು ಬೈಯಾಗ ಆಫೀಸ್ ಬಿಡ್ದು ಇಲ್ಲಾಗ ಬನ್ನಾಗ ರಡ್ಡು ಬಿಸ್ಲರಿ ಬಾಟ್ಲು ಪತ್ತೊಂದು ಬರ್ಪೆ ಅವೇನು ಯಾನು ಮನದಾನೆ ಕಾಂಡೆಗು ಬಾತ್ರೂಮ್ಗೆ ಕನತ ದೀಪ ಕಾಂಡೆ ಎಂಕ ಟಾಯ್ಲೆಟ್ಗೂ ಬಿಸ್ಲರಿದ ನೀರಿತ್ತ ಸುಮಾರು ದಿನಾಂಡು ಎಂಕಲೆಗು ನೀರಿದ ಭಾರೀ ಸಮಸ್ಯೆ ಸೊ ಮಾತೆರ್ಲ ಈ ವಿಷಯ ಪಾತೆರ್ನಾಗ ವಿನಿಮಯ ವಿಚಾರ ವಿನಿಮಯ ಮಲ್ಪನಾಗ ಮಾತೆರ್ನ ಮಾತೆರ್ಲ ಒಂಜಿ ವಿಚಾರ ಮಾತೆರ್ಲ ಬಂದಿದ್ದೀರು ನಗರಸಭೆ ದಕ್ಕಲ್ಲಿ ನಗರ ಪಾಲಿಕೆ ದಕ್ಕಲ್ಲಿ ಅತ್ತಂಡ ಸರ್ಕಾರ ನೆಕ್ಕ ದಾಲ ಮಂತೊಂದು ಇಜ್ಜಿ ಪನ್ಪುನ ಒಂಜಿ ಕಂಪ್ಲೇಂಟ್ ಸಾಮಾನ್ಯವಾದಿತ್ತು ಅಂಡ ಎನ್ನ ಮನಸ್ಸಿಡ ಒಂಜಿ ಯೋಚನೆ ಬತ್ತಂಡು ಸಾಧಾರಣ ಪ್ರಕೃತಿಗೂ ಪ್ರಕೃತಿಯೇ ದೇವೇರು ಪಂಡದು ಪೂಜೆ ಮಲ್ತೊಂದಿತ್ತನ ಊರುಲ್ಲ ನಮ್ಮ ಅಂಚಿನ ನಾಡಲ್ಲ ನಮ್ಮ ಬಕ್ಕ ಅಂಚನೆ ಪ್ರಕೃತಿ ದೇವರ ಲೆಕ್ಕನೆ ಇಪ್ಪುನ ಅಂಚಿನ ನಾಡು ಎಂಕಲ್ನ ಇಂಚಿನ ನಾಡಿಡ್ಲ ನಮಕ್ಕಿತ್ತ ನೀರದ ಸಮಸ್ಯೆಲು ವರ್ಷದ ವರ್ಷಕ್ಕೆ ಶೆಕೆ ಜಾಸ್ತಿ ಆಪುನ ಸಮಸ್ಯೆಲು ತೋಜೊಂದುಂಡು ಸಾಧಾರಣ ವರ್ಷಕ್ಕೆ 4,000 ಮಿಲಿಮೀಟರ್ ದಾತ ಬರ್ಸ ಎಂಕಲ್ನ ತುಳುನಾಡು ಆಪುಂಡು ಆಂಡ ನಮಗೆ ನೀರದ ಸಮಸ್ಯೆ ಉಂಡು ಇನಿ ವೈಜ್ಞಾನಿಕ ವಿಶ್ಲೇಷಣೆಡು ಪೂರ ದಾದಪನಂದಲ್ಲೇರು ಪಂಡ ಪ್ರತಿ ವರ್ಷ 0.7 ಮಿಲಿಮೀಟರ್ ದಾತ ಅಂತರ್ಜಲದ ಮಟ್ಟ ಕಮ್ಮಿ ಆವೊಂದುಂಡು ನೀರದ ಮಟ್ಟ ಭೂಮಿಡು ಕಮ್ಮಿ ಆವೊಂದುಂಡು ಪಂಡದು ಅಂಚಾಂಡ ಈತ ಬರ್ಸ ಬರ್ಪುಂಡು ಈ ಬರ್ಸದ ನೀರು ಓಡಿಗೆ ಪೋಪುಂಡು ಪನ್ಪುನಲ್ಲ ಒಂಜಿ ಪ್ರಶ್ನೆ ನಮ್ಮನ್ನ ಭೂಮಿದ ರಚನೆ ಲಾಯ್ಕೊಂಜಿ ಕಾರಣ ನಮ್ಮನ್ನ ಗಟ್ಟಿ ಮಣ್ಣು ಈ ಗಟ್ಟಿ ಮಣ್ಣಡು ನೀರು ಪಕ್ಕ ಹಿಂಗದು ಪೋಪುಜಿ ಅವೆತ ಒಟ್ಟುಗೋಯ್ತ ಸರಿಯಾದ ಬರ್ಸ ಒಂದಿಜ್ಜಿ ಬರ್ಸ ಆಂಡಲ ಅತಿ ಬರ್ಸ ಒಂದುಂಡು ಒಂಜೇ ಸರಿ ಬಳ್ಳ ಬರೊಂದುಂಡು ಈ ಬಳ್ಳ ಬರ್ಸಾಗ ನಮ್ಮ ದಾದ ವ್ಯವಸ್ಥೆ ಮಲ್ತದ ಒಂಜೇ ಸರಿ ಸೀದ ಪೋದು ಸಮುದ್ರಕ್ಕೆ ಸೇರಡು ಪಂಡದು ಸಾದಿ ಮಲ್ತು ಬಿಡ್ತ ನಮ್ಮ ಇತ್ತದ ನಮ್ಮನ್ನ ಲೈಫ್ ಸ್ಟೈಲ್ ಅಂಚ ಉಂಡು ಅಂಚಾದೆಂಚಿನ ಆತಂಡು ಬತ್ತನ ಬರ್ಸದ ನೀರು ಭೂಮಿಗೆ ಹಿಂಗೊಂದಿಜ್ಜಿ ಭೂಮಿ

ಬೊಡ್ಚಿ ಮುಟ್ಟಡು ಬೊಡ್ಚಿ ಪಿಜಿನ ಪುರಿಕಲ್ನ ಕಿರಿಕಿರಿ ಎರೆಗಾವಿಯ ಕಿರಿಕಿರಿ ಇಂದ ಎಂಕಲ್ನ ಮಾತಾಡ್ಲ ಅವನ್ನ ನಮ್ಮ ಅಪ್ಲೈ ಮಂತೊಂದಲ್ಲ ಬರ್ಸದ ನೀರಿಗೆ ಮಾಡಗು ಬರ್ನ ನೀರಿನ ತೋಡು ಮಲ್ತದ ಲಾಯ್ಕು ಮಲ್ತ ಪಿದೆ ಮಲ್ತದ ಒಂದು ಮಾತ ಕುಡ್ಲಡು ನಮ್ಮನ್ನು ಉಡುಪಿಡು ಸಿಟಿಕ್ಲಡು ಮಾತ ಅವೊಂದು ಇಪ್ಪುನು ತೋಡು ಮಲ್ತದ ನಗರಸಭೆತ ಗುಂಡಿಗೆ ನೀರು ಬಿಡೊಂದಿಲ್ಲ ಭೂಮಿಗೆ ನೀರು ಇಂಗರ ನಮ್ಮ ಅವಕಾಶ ಮಲ್ತು ಕೊರೊಂದಿಜ್ಜ ನಮ್ಮ ಇಲ್ಲಡು ಇಲ್ಲದ ಸುತ್ತ ನೀರು ಉಂತರ್ಲ ನಮ್ಮ ಅವಕಾಶ ಕೊರೊಂದಿಜ್ಜ ಕಂಡಡು ನೀರು ಉಂತರಜ್ಜಿ ಉಣಿಕಲಿಜ್ಜೀನಿ ಕಟ್ಟಲಿಜ್ಜಿ ಒಡ್ಡಲಿಜ್ಜಿ ದುಂಬೊಂಜಿ ಇಂಗು ಗುಂಡಿಯಿಂದ ಮಂತೊಂದಿತ್ತಿರು ತೋಟಲಡು ಪುರ ಅವಲ ಮಾಯ ಒಂದಿತ್ತಿಂಡು ಇನ್ನು ದಾದ ಮಲ್ತೊಂದಿಲ್ಲ ಪಂಡ ನಮ್ಮ ಮಾತಾ ಜಾಗನ್ಲ ಲವೆಲ್ ಮಲ್ಪುನು ಬಿಲ್ಡಿಂಗ್ ಕಟ್ಟುನು ಆಧುನಿಕತೆ ಆಧುನಿಕತೆ ಪಂಡದ ನಮ್ಮನ್ನ ಮೂಲ ಸಂಸ್ಕೃತಿದ ಐಟಿತ್ತಿನ ವಿಜ್ಞಾನ ನಮ್ಮ ಮದತು ಬಿಡೊಂದಿಲ್ಲ ಅಂಚಾದ ಹೆಂಚಿನ ಆತನ ಪಂಡ ದಿನಕ್ಕೆ ದಿನ ಶೆಕೆ ಜಾಸ್ತಿ ಆವೊಂದುಂಡು ಬರ್ಸ ಜಾಸ್ತಿ ಆವೊಂದುಂಡು ನಮ್ಮ ಎನ್ನ ವೈಯಕ್ತಿಕ ಜವಾಬ್ದಾರಿ ದಾದ ಯಾನು ಈ ಸಮಾಜಕ್ಕೆ ಈ ಪ್ರಕೃತಿಗೆ ಎನ್ನ ಸೈಡ್ ಹಿಡಿದು ದಾದ ಕೊಡುಗೆ ಕೊರೊಲಿ ಪನ್ಪುನೇನು ಯೋಚನೆ ಮಲ್ಪುಜ ಅವೇನು ಬಿಡ್ದು ಬಾಕಿದ ಪೂರ ಮಲ್ತದ ಮೇಟ್ ಶೆಕೆ ಜಾಸ್ತಿ ಆನಾಗ ಇಲ್ಲಡು ಕುಲ್ಲೊಂದು ದೇವರೇ ಒಂಜಿ ಬರ್ಸ ಬರ್ಪಲ್ಲ ದೇವರೇ ದೇವಸ್ಥಾನಕ್ಕೆ ಪೋಪ ಪೂಜೆ ಮಲ್ಪುವ ಸಂಘ ಸಂಘಟನೆಲ್ಲ ಪೂರ ಒಟ್ಟುಗಾಪೇರು ಯಾಗ ಮಲ್ಪುವೇರು ಐಕ ಬೋಡಾಯಿನ ಪೂಜೆ ಮಲ್ಪೇರು ವರುಣನ ಪೂಜೆ ಮಲ್ಪೇರು ಕಡೆಗೆ ಕಪ್ಪೆಗೆ ಮದುವೆ ಮಲ್ಪೇರು ಒಂದು ತಮಾಷೆದ ವಿಚಾರತ್ ಎರಡು ವರ್ಷದ ಪಿರವ ನಮ್ಮ ಉಡುಪಿ ನಗರಸಭೆಟ್ ನಗರಸಭೆದ ಸದಸ್ಯರನ್ನ ಮುತಾಲೆ ಕಡೆ ಒಂಜಿ ಕಪ್ಪೆಗೆ ಮದುವೆ ಮಲ್ಪನ ಪ್ರೋಗ್ರಾಮ್ ನಡತ್ತನ್ರಿ ಎರಡು ಕಪ್ಪೆನ ಪತಂ ಬತ್ತದ ಐಕ ಮೀಡಿಯಾದ ಕಲ್ಲ ಮಾತ ಒಟ್ಟುಗಾದ ಒಂಜಿ ಕಪ್ಪೆಗೆ ಮದುವೆ ಮಲ್ಪನ ಒಂಜಿ ಮಲ್ಲ ಒಂಜಿ ಪ್ರೋಗ್ರಾಮ್ ದಿಯೊಂಡೇರು ದಾಯಗೊಂದಕ್ಕೆ ಎನ್ನಗವ ನಮ್ಮ ಹಿರಿಯರ ನಕಲ್ನ ಸಂಪ್ರದಾಯ ನಮ್ಮ ಅವೇಕ ಕಪ್ಪೆಗೆ ಮದ್ಮೆ ಮಲ್ತಿ ಕೊಡ್ಲೇಗೆ ಬರ್ಸ ಬರ್ಪುಂಡು ಪನ್ಪುನೊಂಜಿ ಉತ್ತರ ಅಂಡ ಒವೇ ಮೀಡಿಯಾ ಒವೇ ಪತ್ರಿಕೆ ದಕ್ಕಲು ಒಂದು ದಾಯಿಗೆ ಇಂಚ ಆವೊಂದುಂಡು ಒಂದು ದಾಯಿಗೆ ಪನ್ಪುನೇನು ಏರ್ಲ ವಿಶ್ಲೇಷಣೆ ಮಲ್ತಿಜೇರು ಕಪ್ಪೆಗೆ ಮದುವೆ ಮಲ್ಪುನು ಪನ್ಪುನಂಚಿನ ಒಂಜಿ ಕ್ರಮ ದುಂಬು ಇತ್ತನ ಇತ್ತಿಪ್ಪರ್ಲ ಯಾವು ಅವು ಗಮ್ಮತ್ತಗಳಾದಿಪ್ಪು ಐಟ ಒಂಜಿ ವಿಜ್ಞಾನಲ ಇಪ್ಪು ಅಂಡ ಐಟ ದಾದ ವಿಜ್ಞಾನ ಇಪ್ಪು ದುಂಬು ಊರಡು ಮಾತ ಉಗ್ಗೆಲ್ಲ ತೋಡ್ನಾಗ ದಾದ ಮಲ್ತೊಂದಿತ್ತಿರು ಪಂಡ ಓಲಾಂಡ ಮಣ್ಣದ ಅಡಿಟ್ಟು ಕಪ್ಪೆ ತಿಕ್ಕಂಡ ಅತ್ತಂದ ಪಾದದ ಮಧ್ಯಡು ಕಪ್ಪೆ ತಿಕ್ಕಂಡ ಆ ಉಂದಟ್ಟು ನೀರದ ಸೆಲೆ ಉಂಡು ಪನ್ಪುನ ಹಿರಿಯರ್ನ ಒಂಜಿ ಕ್ಯಾಲ್ಕುಲೇಷನ್ ಇತ್ತಂದ ಅಲ್ಪ ಅಲ್ಪ ನೀರು ಉಗೆಲ್ ತೋಡುದು ನೀರು ತಿಕ್ಕಲಕ್ಕ ಮಂತೊಂದಿತ್ತೇರು ಅಣ್ಣ ಇತ್ತ ಆ ಅಂಚಿನ ಒಂಜಿ ವೈಜ್ಞಾನಿಕತೆಯನ್ನು ಫಾಲೋ ಮಲ್ಪುನ ಕ್ರಮ ಇಜ್ಜಿ ನಮಟ ಅಂಡಲ ಈ ಕಪ್ಪೆಗೆ ಮದುವೆ ಮಲ್ಪುನ ಒಂಜಿ ಪದ್ಧತಿದ ಪಿರಾವುಡು ಕಪ್ಪೆ ಇತ್ತಂದ ನೀರು ನೀರು ಇತ್ತಂದ ಕಪ್ಪೆ ಕಪ್ಪೆಲೇನು ಒರಿಪಾಲೇ ಕಪ್ಪೆಲೇನು ನಿಕಲು ಒರಿಪಾವಡುಂದ ಅಂಡ ನಿಕಲು ನೀರನ್ನು ಒರಿಪಾವಡು ಅಂಚಾದ ನಿಕಲು ನೀರಿಗೆ ಐಕ ಪ್ರಾಮುಖ್ಯತೆ ಕೊರ್ಲೆ ಪನ್ಪುನ ಒಂಜಿ ಹಿರಿಯರ್ನ ಸಂದೇಶ ಆಯ್ತು ಪರಯಾವು ಅವೇನು ಬಿಡ್ದು ನಮ್ಮ ರಡ್ಡು ಕಪ್ಪೆನಕಂತದ ಮದ್ಮೆ ಮಲ್ತಂದ ಬರ್ಸ ಬರ್ಪುಂಡು ಪನ್ಲೆ ಅವುಲ ಇತ್ತದ ಸಿಟಿದ ಜೋಕ್ಲೆಗಂತೂ ಕಪ್ಪೆ ತೋಡಾಂಡ ಅಜ್ಜಿ ಇಲ್ಲಗೆ ಬೋಡು ಪೇಟೆಡ್ ವಲ್ಲ ಕಪ್ಪೆಲಿತ್ತ ಫ್ಲಾಟೆಡ್ ಅತ್ತಿಂದ ಸಿಟಿದ ಮಧ್ಯೆ ಕಪ್ಪೆ ಬುಲ್ಪುನ್ಲಕ್ಕೇನು ಜಿ ಮರೆಯಲಡ್ ನನ್ನ ಕಪ್ಪೆ ಕಣತದ ಮದ್ಮೆ ಮಲ್ತಂದಲ್ಲ ಅವು ಆಣು ಕಪ್ಪೆನ ಪೊಣ್ಣು ಕಪ್ಪೆನ ಅಂದ ತೂರ್ಲ ಗೊತ್ತಿಪ್ಪಂದ್ ರಡ್ಡ ಆಣು ಕಪ್ಪೆನ ಕಂತದ ಮದ್ಮೆ ಮಲ್ತನ ಕಲ್ಲಪ್ಪೇರು ಸೊ ನಮ್ಮ ಹಿರಿಯರೇನು ಫಾಲೋ ಮಲ್ಪೋಡು ಅವೇನು ಅಕ್ಲೇನು ಅಕ್ಕಲ್ನ ಪದ್ಧತಿನ ನಮ್ಮ ಆಚರಣೆ ಮಲ್ಪೋಡು ಬಂಡದವೇನು ಎಂಚೆಂಚ ಮಲ್ತಂದು ಎಂಚೆಂಚ ನಾಪುಂಡು ನಮ್ಮ ವೈಜ್ಞಾನಿಕವಾದ ನಮ್ಮ ಹಿರಿಯರ್ನ ಸ್ಥಿತಿ ನಮ್ಮ ಹಿರಿಯರ್ನ ಆಚರಣೆ ದಾದ ವಿಜ್ಞಾನ ಉಂಡು ಬಂಡದ ತೂದು ನಮ್ಮ ದುಂಬು ಬಂಡ ಅವೆಡ್ದು ನಮಗೆ ಶ್ರೇಯಸ್ಸ ಇನ್ನು ನಾಗಬನದ ಸ್ಥಿತಿಯಲ್ಲಿ ಅಂಚನೆ ಆತಂಡ್ರಿ ನಮ್ಮಟ ನಾಗಬನ ಉಂಡು ನಮ್ಮ ಊರುದಕ್ಕಲು ತುಂಬ ಜನ ಪಿದೆ ಊರುಡು ಬೋದು ಸಾಧನೆ ಮಲ್ತದ ಕಡೆಕು ಊರುದ ಮೆತ್ತು ಪ್ರೀತಿ ಬತ್ತದ ಊರುಡಿತ್ತಿನ ದೇವಸ್ಥಾನ ಬನ ಮಾತ್ರವೆಲ್ಲ ಅಭಿವೃದ್ಧಿ ಮಲ್ತೊಂದಿಲ್ಲೇರು ಮಲ್ತೆರು ತುಂಬ ಅಭಿವೃದ್ಧಿ ಇಲ್ಲ ಅಂಡು ಇತ್ತದ ನಾಗಬನಕ್ಕೆ ಲೆಂಚ ಉಂಡು ಪಂಡ ಕಲ್ಲದ ಕಂಬ ಪಾಡ್ದು ಸಿಮೆಂಟ್ ಗಾರೆ ಮಲ್ತದ ನಾಗಗು ಪೊರಲು ಮಲ್ತು ಸ್ಟೇಜ್ ಕಟ್ಟಲೆಕ್ಕ ಕಟ್ಟದ ಮಂಟಪ ಮಲ್ತದ ಸುತ್ತ ಮರಪುರ ಕಟ್ತದ ಇಂಟರ್ಲಾಕ್ ಪಾಡ್ದು ಪೊರಲು ಮಲ್ತದ ಬತ್ತು ನಕ್ಲೆಗೆ ಒಂಜಿ ಸಾವಿರ ಜನಕ್ಕೆ ಕುಲ್ಲರ ವ್ಯವಸ್ಥೆ ಮಲ್ತದ ಅವೆಡ್ದು ಪಕ್ಕ ನಾಗಾಗ ಭರ್ಜರಿ ಪೂಜೆ ಮಲ್ಪೇರು ಆಂಡ ಅಲ್ಪ ಮರನೇ ಇಜ್ಜಿ ನಾಗೆ ಕೊಲ್ಲು ನೋಲು ಇತ್ತ ಏತ ನಾಗಬನ ಉಂಡು ಏತೋ ನಾಗಬನಟ್ಟು ಮರಕಲ್ನ ವ್ಯವಸ್ಥೆನೆ ಮರಕಲ ಇಜ್ಜಿ ನಾಗಬನತ ಮೂಲ ಉದ್ದೇಶದಾದ ಇತ್ತನ್ ಪಂಡ ಅಲ್ಪ ತಂಪು ಪೋಡು ತಂಪು ಇತ್ತನ ಅಲ್ಪ ನಾಗ ಇಪ್ಪುವೆ ತಂಪು ಇತ್ತನ ಅಲ್ಪ ಪ್ರಕೃತಿ ಪ್ರಕೃತಿ ಇತ್ತನ ಅಲ್ಪ ದೇವೇರು ಐಕೆ ನಮಕ್ಕೆ ದುಂಬು ನಮ್ಮ ಹಿರಿಯರ ನಕಲು ದಾದ ಮಲ್ತೊಂದಿತ್ತೇರು ವೃಕ್ಷ ದೇವತೆ ಜಲ ದೇವತೆ ವಾಯು ದೇವತೆ ಇಂಚಿನ ಮಾತ ಒಂಜಿ ಪ್ರತಿ ಒಂಜಿ ಪ್ರಕೃತಿ ಇಲ್ಲ ದೇವರೇನು ತೂಪುನ ಕ್ರಮ ಇಡೀ ನಮ್ಮ ಭಾರತೀಯ ಸಂಸ್ಕೃತಿಡೇ ಉಂಡು ಅಂಡ್ ಅವೆಟ್ಲ ವಿಶೇಷವಾದ ಪ್ರಕೃತಿನ ನಿಜವಾದ ಆರಾಧನೆ ಮಲ್ತಿನ ಅತ್ಯಂತ

ಉತ್ತಮ ಸಂಸ್ಕೃತಿ ಪುನಃ ನಮ್ಮ ತುಳುನಾಡು ಅಂಡ ನಮ್ಮ ಅವೇತ್ ಅರ್ಥ ತುವಂದ ಅವೇನು ನಮ್ಮ ಒರಿಪ ಒಂದು ಇಜ್ಜ ಐತೆ ನಮ್ಮ ದೇವಸ್ಥಾನ ಎಲ್ಲ ಅಭಿವೃದ್ಧಿ ಮಲ್ತೊಂದಿಲ್ಲ ಎಂಕಲು ಅಲ್ಪಲ್ಲ ಮರಕ್ಕಲಿಜ್ಜಿ ದೇವಸ್ಥಾನದ ಬರಿಟ್ಟು ಕಾಡು ಪುರ ಕಟ್ತದ ನಮ್ಮ ಶೋಕದ ಹಾಲ್ ಮಲ್ತದ್ದು ಓಲು ತೊಂಡಲ್ಲ ಸಿಮೆಂಟ್ದ ಶೀಟು ಸಿಮೆಂಟ್ದ ಇಂಟರ್ಲಾಕ್ ಗಾರೆ ಮಲ್ತದ್ದು ಪೊರ್ಲು ಮಲ್ತು ಬೆಚ್ಚ ಬೆಚ್ಚ ಮಲ್ತದ್ದು ಇಪ್ಪ ನಮ್ಮ ಒಂದು ನಮಕ್ ನಮ್ಮನೆ ಪ್ರಕೃತಿ ಇಡ್ದು ದೂರ

ധർമ്മോ രക്ഷതി രക്ഷിത പണ്ടത് അഞ്ച് പാത്രണ്ട് അഞ്ചനെ നമാവേന് പ്രകൃതി രക്ഷതി രക്ഷിത പ്രകൃതി നമ രക്ഷണ മൽത്തണ്ട അവു നമന രക്ഷണ മൻപുണ്ടു പൻപുനൈന് പ്രതി ഒരില എന്ന വൈയക്തിക എന്ന ജവാബ്ദാരി പണ്ടത് അവന് ദത്തോണ്ട മാത്ര എല്ല എങ്കിലും എഡ്ഡ ദിനം തൂവന്ത സാധ്യ ഉണ്ട് ഒന്ന് വൈയക്തികവാദ യാണ് ദാദ മൽപൊലി എന്ന എന്ന കൊടുക്കെ ദാദ കൊരുളി പണ്ടത് നമ്മ യോചന മൻപുനന്താണ്ട മുഖ്യവാദ ഇല്ലത സുത്തമുത്ത ഏത് പരിസര പ്രകൃതി നമ്മ ഏത് പ്രീതി മൽപ്പറാപ്പുണ്ടു ഏത് ഗിഡന നടറാപ്പുണ്ടു അവൻ എനർദാത്തനു ഫ്ലാറ്റ് എടുപ്പുനക്കലു രണ്ട് ചട്ടിലെ നടലെ നാല് ഗിഡൻ നടലെ ഇട്ട് കാണ്ട ലക്കത് ദേവരന മന്ത്ര പണ്ടത് ദേവര കൈ മുക്കി തുമ്പു ഒഞ്ചൊഞ്ച് ഗ്ലാസ് നീർ പാടലെ ഗിഡക്ക് അവു ഈ നിക്കല കൊറപ്പുന്നു ഈ മനുഷ്യ സമാജക കൊറപ്പുന്ന ഭാരി മല്ല കൊടുക്കെ ആപ്പുണ്ടു അവു നിക്കല ദേവരക്ക് മൽപ്പുന്ന സേവ ആപ്പുണ്ടു ദേവസ്ഥാനക്ക് പോപ്പുന ഇടത്ത ഹെച്ചിത കൊടുക്കെ നിക്കല വഞ്ചി നാല് ഗിഡന രക്ഷണ മൽത്തണ്ട എങ്കില് മാനവ ജനാംഗക്ക് മൽപ്പുന്ന ഭാരി മല്ല സേവല ആപ്പുണ്ടു നന്ന സംഘ സംസ്ഥയിലു ഊരുടിത്തിന പൊട്ടുകെര ഇത്ത പൊട്ടുകെരല് എഞ്ചിന ആത്തൻ പണ്ട കജൌപുര പാടുദേവര ഗുണ്ടി ആത്തന് അണ്ട അവേ പൊട്ടുകെരക്ക് ബർസദ നീര് പോത് ജപ്പര വ്യവസ്ഥ മനപ്പിലേ നീര് ഇങ്ങുത് നമ്മ ഭൂമി തമ്പാവട് ഭൂമി തമ്പാണ്ട ഈ ശക ഇജ്ജി നമ്മന കൃഷിയില ബർപ്പുണ്ടു മാതല അഭിവൃദ്ധി ആപ്പുണ്ടു ഊരുടിത്തിന ഹാളു കെരക്കല് കട്ട പുണി ഒഡു ദാദ ഉണ്ടു അവന് പൂരായിട്ട് നീര് ഉന്തിലക്ക മൽപ്പൊടു ರೈನ್ ಹಾರ್ವೆಸ್ಟಿಂಗ್ ಅತ್ತಿನ ರೂಫ್ ಹಾರ್ವೆಸ್ಟಿಂಗ್ ಪಂಡದೊಂಜಿ ಕ್ರಮ ಉಂಡು ಬರ್ಸದ ನೀರನ್ನು ನಮ್ಮ ಮಾಡಿರದ ಜತ್ತಿನ ನೀರನ್ನು ಅತ್ತನ ಇಲ್ಲದ ಸುತ್ತ ಬತ್ತಿನ ನೀರನ್ನು ಇಲ್ಲದ ಉಗ್ಗೆಲ್ದ ಬರೀಟೊಂಜಿ ಗುಂಡಿ ತೋಡದು ಆ ಗುಂಡಿಡು ಮರೆಯಲ್ಲಡ ನೀರು ಇಂಗು ಬಿಲಕ ಮಲ್ತಂಡ ಆ ನೀರು ಭೂಮಿಗೆ ಜತ್ತದು ಎಂಕಲ್ನ ಭೂಮಿದ ಉಗ್ಗೆಲ್ದ ಅಂತರ್ಜಲ ಜಾಸ್ತಿ ಆಪುಂಡು ನಮ್ಮದಾದ ಮಲ್ತಂದಿಲ್ಲ ಪೈಪ್ ಮಾಡಿಡ್ದ ಸೀದ ಪೈಪ್ ಪಾಡ್ದ ಅವೇನು ಪಿದೈ ಕಣತ್ತಿದ್ದು ದೂರ ಕಣತ್ತ ನಗರಸಭೆ ತೊಟ್ಟಿಗೆ ಪಾಡೊಂದಿಲ್ಲ ನಗರಸಭೆ ತದ ರೋಡ್ ಅಕ್ಕಲ್ ನಾನು ಮೋರಿಗೆ ಪಾಡೊಂದಿಲ್ಲ ಆ ಮೋರಿದಡು ಸೀದಾ ಸುದೇಕ್ ಸುದೇಡ್ದು ಸೀದ ಸಮುದ್ರಕ್ಕೆ ಪೋಪುಂಡು ಅಂಚಾದ ನಮ್ಮ ನೀರನ್ನು ಡೈರೆಕ್ಟ್ ಎಕ್ಸ್ಪೋರ್ಟ್ ಮಲ್ತಂದಿಲ್ಲ ಸಮುದ್ರಕ್ಕೆ ನಮ್ಮ ಭೂಮಿ ಬೊಕ್ಕಲ ಹೀಟ್ ಜಾಸ್ತಿ ಆವೊಂದುಂಡು ಅಂಚ ಈ ಎನ್ನ ವೈಯಕ್ತಿಕ ಜವಾಬ್ದಾರಿ ದಾದ ಯಾನ್ ಎಂಚ ಎನ್ನ ಪರಿಸರಕ್ಕೆ ಯಾನ ದಾದ ಕೊಡುಗೆ ಕೊರುಲಿ ಬನ್ಪುನೇನು ಪ್ರತಿಯೋರಿಲ್ಲ ಯೋಚನೆ ಮಲ್ತೊಂದು ಪೊಂಡ ಇತ್ತದ ಸಮಸ್ಯೆನೆ ನಮ್ಮ ಉಂಥವರ ಪುಂಡ ಅವನು ಕಡಿಮೆ ಮಲ್ಪರಲ್ಲ ಆ ಪುಂಡು ಪ್ರತಿಯೊಂದು ವಿಷಯಡ್ಲ ನಮ್ಮ ಪ್ರಕೃತಿದ ಬಗ್ಗೆ ಏತು ಮುಟ್ಟಪೋಪ ಅವೇನು ಆತು ಮುಟ್ಟ ಪೋಯಿನಾತು ಅವು ನಮಕ್ಕೆ ಕೊಡುಗೆ ಕೊರೊಂದು ಪೋಪುಂಡು ಎಲ್ಲೇ ಒಂಜಿ ಉದಾಹರಣೆ ಪನ್ಪೆ ಲೈಟ್ ನಮಕ್ಕೆ ಸೂರ್ಯನ ಬೆಳಕಿಗೆ ದೊಂಬುಗು ಪೋರ ಪೂಜಿ ದೊಂಬು ಏರೆಗೆ ಬೋಡು ಜೊಂಬುಗು ಪೊಂಡ ಕಪ್ಪ ಪಂಚಿನ ಸಮಸ್ಯೆ ಅಂಡ ಇಲ್ಲಡ ನಮ್ಮ ಸೂರ್ಯನ ಬೆಳಕನ್ನು ಪೂರ ಬ್ಲಾಕ್ ಮಲ್ತದೆ ಇಲ್ಲಿ ಕಟ್ಟುಬ ಇಲ್ಲದ ವಲಯ ಪೂರ ಬಲ್ಪ್ ಪಾಡುವ ಲೈಟ್ ಪಾಡು ಪಗೆಲ್ಲಡ್ಲ ಲೈಟ್ ಪಾಡುವ ಒಂದು ಪ್ರಕೃತಿಗೆ ನಮ್ಮ ವಿರೋಧವಾದ ಪಂಚಂಡ ದಾದಾಪುಂಡು ಲೈಟ್ ಪಂಡ ದಾದಾಪುಂಡು ಸಾಮಾನ್ಯವಾದ ನಮ್ಮ ಕೇಂದ್ರ ಅವು ಅಂಡ ರಡ್ಡು ವರ್ಷದ ಪಿರ ಒಂಜಿ ಒಂಜಿ ಸಂಶೋಧನೆ ಇಟ್ಟು ಒಂಜಿ ವಿಚಾರ ಬಿದ್ದೇ ಬತ್ತಂಡ ದಾದಾಪಂಡ ಈ ಸಿ ಎಫ್ ಎಲ್ ಬಲ್ಬಲ್ ಹಿಡಿದು ಬರ್ಪುನ ಒಂಜಿ ರೇಸ್ ಹಿಡಿದ ಬರ್ಪುನ ಒಂಜಿ ಕಿರಣಲು ಪಗೆಲ್ಲಡು ಬೊಕ್ಕ ರಾತ್ರಿಗೆ ಜಾಸ್ತಿ ಏರು ಸಿ ಎಫ್ ಎಲ್ ಬಲ್ಬ್ಗೆ ಎಕ್ಸ್ಪೋಸ್ ಆಪೇರು ಅಕ್ಕಲ್ಲ ಅಂಚಿನ ಪುರುಷರಿಗೆ ವೃಷಣದ ಕ್ಯಾನ್ಸರ್ ಬರ್ಪುನ ಸಾಧ್ಯತೆಯಲ್ಲಿ ಜಾಸ್ತಿ ಅವೆಡ್ದು ನಮ್ಮ ಕ್ಯಾನ್ಸರ್ ಜೀವಕೋಶಲ ಉತ್ತೇಜನ ಆಪುಂಡು ಅವು ಕ್ಯಾನ್ಸರ್ ಸೆಲ್ಸ್ ಅದು ಪರಿವರ್ತನೆ ಆಪುಂಡು ಪನ್ಪುನು ಆಂಡ ನಮ್ಮ ಅವೇನ ಅರ್ಥ ಮಲ್ತನು ಜ ಇತ್ತ ಡಾಕ್ಟರ್ ನಕಲ್ ದುಂಬು ವಿಟಮಿನ್ ಡಿ ಕಮ್ಮಿ ಉಂಡು ಪಂಡದು ಮಾತ್ರ ಇಂಜೆಕ್ಷನ್ ಕೊರೊಂದಿತ್ತಂಡ ಇತ್ತ ಡಾಕ್ಟರ್ ನಕಲ್ ಬಂದ್ಪೇರು ಪ್ರಾಯದಕ್ಕೆ ಗೊತ್ತಿಪ್ಪು ಒಂತ ದೊಂಬುಗು ಪೊಲ್ಲೆಮ್ಮ ಬಯ್ಯನಗ ಕಾಂಡನಗ ಒಂತ ದೊಂಬು ಪೊಲ್ಲೆ ವಿಟಮಿನ್ ಡಿ ಬರ್ಪುಂಡು ನಿಕ್ಲೆಗು ಪಂಡ ಪ್ರಕೃತಿದ ವ್ಯಾಲ್ಯೂ ನಮಕ್ಕೆ ಆಯ್ತ ಪೆಟ್ಟು ಬೂರಿ ಬುಕ್ಕನೇ ಗೊತ್ತಾವಡ ನಮ್ಮ ತಿಳುವಳಿಕೆ ಅವೇನು ನಮ್ಮ ಕಲ್ತದ ನಮ್ಮ ಪ್ರಕೃತಿನ ಪ್ರೀತಿಸಾಂಡ ಖಂಡಿತವಾದ ನಂಕ ಬೆನಿಫಿಟ್ ಆಗ್ಬಿಡು ಇತ್ತ ಮುರಾಣಿ ನನ್ನ ಒಂಜಿ ರಿಸರ್ಚ್ ಆಸ್ಟ್ರೇಲಿಯಾದ ಒಂಜಿ ರಿಸರ್ಚ್ ಮಲ್ತದ ದಾದಾ ಪಂಡರ್ ಪಂಡ ಈ ಸಿ ಎಫ್ ಎಲ್ ಬಲ್ಬಿಡ್ದೆ ಏರು ಪ್ರೆಗ್ನೆಂಟ್ ಇತ್ತು ನಕಲು ಬಂಜಿ ನಕಲು ರಾತ್ರಿ ಜಪ್ಪುನಾಗ ಸಿ ಎಫ್ ಎಲ್ ಬಲ್ಬ್ ಪಾಡದೆ ಏಪಲ್ಲ ಜಪ್ಪನ ಅಭ್ಯಾಸ ದಿಯೋನ್ನ ಅಕ್ಲೆಗು ಪುಟ್ಟನ ಬಾಲೆಲೆಗು ಒಂತ ಬುದ್ಧಿಮಾಂದ್ಯತೆದ ಸಮಸ್ಯೆಲು ಅತ್ತಂಡ ಏಕಾಗ್ರತದ ಸಮಸ್ಯೆಲು ಬೆಳವಣಿಗೆಡು ಕುಂಠಿತಾಪುನ ಸಮಸ್ಯೆಲು ಬರ್ಪುಂಡು ಅಂಡ ನಮ್ಮ ಹೊಸತ್ತು ಓವು ಬರ್ಪುಂಡು ಅವೇನು ಭಾರಿ ಖುಷಿಟ್ಟು ಅಪ್ಪುಗೆ ಮಲ್ತೊಂದಿಲ್ಲ ಅಂಡ ಪರತ್ತನ್ನು ಮಾತು ಮದತ್ತು ಬಿಡೊಂದಿಲ್ಲ ಇತ್ತ ಸೂರ್ಯನ ವ್ಯಾಲ್ಯೂ ನಮಕ್ಕೆ ಇತ್ತೆ ಗೊತ್ತಾವೊಂದುಂಡು ಸೂರ್ಯನ ಬೆಳಕುನು ಪ್ರಕೃತಿನ ಗಾಳಿನ ನಮ್ಮ ಒಲೈ ಬಿಡ್ಲೆ ಇನ್ನು ಡೆಲ್ಲಿಡ್ ದಾದ ಆತಂಡು ನಮ್ಮ ಏತು ಪಟಾಕಿ ಬಿಡತ್ತೆ ಈ ಸರಿ ನಮ್ಮ ರಾಜಧಾನಿ ಡೆಲ್ಲಿಡ್ ಪಂಡ 15 ದಿನ ಶಾಲೆ ಪೂರ ಬಂದಾಂಡು 15 ದಿನ ಗೌರ್ಮೆಂಟ್ ಸ್ಕೂಲ್ಸ್ ಪೂರ ಬಂದ್ ಮಲ್ಪೋಡು ಪಂಡದ್ದು ಅನೌನ್ಸ್ಮೆಂಟ್ ಇರು ದಾಯಗ ಡೆಲ್ಲಿದ ಗಾಳಿ ಆತ ಕೆಟ್ಟದು ಬೋತುಂಡು ಆ ಪರಿಸ್ಥಿತಿಗೆ ಬಿಡೋಡಾಂಡ ನಮ್ಮ ಆ ಮಟ್ಟಕ್ಕೆ ನಮ್ಮ ಪಟಾಕಿ ಬಿಡ್ದು ಪರಿಸರನ ಹಾಳು ಮಲ್ಪೋ ಪಂಡ ನಮ್ಮನ್ನು ಒಂದು ವೈಚಾರಿಕತೆ ವಾ ಮಟ್ಟಕ್ಕೆ ಪೋದಿಪ್ಪು
ಇತ ನಮ್ಮ ತುಳುನಾಡ್ದಕ್ಲಾಯ್ತ ಬೆರಿಟ ಉಲ್ಲ ನಮ್ಮ ಡೆಲ್ಲಿ ಬಾಂಬೆ ಬ್ಯಾಂಗ್ಳೂರು ಬೊಕ್ಕ ಬರ್ಪುನ್ ಕೊಡ್ಲನೆ ದಯಪಂಡ ಬೊಕ್ಕ ಬೆರಿಟ ಉಂಡು ನಮ್ಮ ಕೊಡ್ಲ. ಅಂಚ ಈ ಪರಿಸ್ಥಿತಿನ ನಮ್ಮದೇ ಸೃಷ್ಟಿ ಮಂತೊಂದಿಲ್ಲ. ಚೀನಾಡೇನಿ ದಾದ ಆತಂದು ಚೀನಾಡ ಆಕ್ಸಿಜನ್ ಆಮ್ಲಜನಕನ ಬಾಟ್ಲಡ್ ಮಾರೊಂದಿಲ್ಲೇರು ಶುದ್ಧ ಗಾಳಿ ತಿಕ್ಕೊಂದಿಜ್ಜಿ ಆ ಗಾಳಿಗೂ ನಮ್ಮ ಶುದ್ಧ ಗಾಳಿಗೂ ದುಡ್ಡದೆ ತಂದು ದೇತನ್ನ ಪರಿಸ್ಥಿತಿ ಚೀನಾಡ್ಬೋದುಂಡು. ಎಲ್ಲ ಡೆಲ್ಲಿಡ್ ಬರ್ಪುಂಡು ಎಲ್ಲ ಅಂಜಿ ಕುಡ್ಲಗ್ ಬರ್ಪುಂಡು. ನಮ್ಮ ಇತ್ತೇನೆ ನೀರಿನ ಬಾಟ್ಲಿಡ್ದೆ ತಂದ್ರೆ ಸುರು ಮಲ್ತದ ಹೋಟೆಲ್ಗೆ ಪೋಂಡ ನಮ್ಮ ಕಿತ್ತೆ ಅಲ್ಪ ನೀರು ಬರ್ರ ಧೈರ್ಯ ಆಗ್ಬೋಜಿ ಬಿಸ್ಲರಿ ಕೊರ್ಲೆ ಪನ್ಪ ನನ್ನ ಗಾಳಿ ಇಲ್ಲದೆ ತಂದು ಬಕ್ಕ ಪಂಡ್ರಾಂಡ್ ಮುಂದೆ ಎಡ್ಡ ಗಾಳಿಯೇ ಹೆಂಚು ಗಾಳಿಯೇ ಮಾರೆ ಮುಂಕುಗ್ದಿದ್ದು ಒಯ್ಪೋಡು ಅಂಚಿನ ಒಂದು ಪರಿಸ್ಥಿತಿ ನಮಕ್ ಬರು ಅವಲ ಬಾರಿ ಬೇಗಡ್ ಬರು ನಮ್ಮ ಎಚ್ಚರ ಆಯ್ಜಿಂದಾಂಡ.

ನಮ್ಮನ್ನ ಸಂಸ್ಕೃತಿ ಕೆಲವು ಕ್ರಮ ನಮ್ಮ ವಿಚಾರ ಮನ್ಪಂದ ಅವೇನು ಬುಡೊಂದು ಬರ್ಪ. ಟೂತ್ ಪೇಸ್ಟ್ ದ ಒಂಜಿ ಕತೆ ಬಂದ್ಪ. ಟೂತ್ ಪೇಸ್ಟ್ ಒಂಜಿ ಕಾಲಡು ಮಜ್ಜಿ ಉಪ್ಪುಡು ಮತ್ತೆ ದೆಕ್ಕನಾಗ ಹತ್ತಿಂದ ಒಂಜಿ ಮರತ ಬೇರನ್ನು ಗುದ್ದುದು ಗೆಲ್ಲನ್ನು ಗುದ್ದುದು ಬ್ರಷ್ ಮಲ್ತ ದೆಕ್ಕೊಂದಿತ್ತೇರು. ಅವು ಮರ ಹೆಂಗೆ ಕೊತ್ತಿಜ್ಜಿ ಅಂದ್ ಕೈ ಬೇವುದ ಮರನ ಅಬ್ಬಗ ಮಾತ ಒಂಜಿ ಬದಲಾವಣೆ ಬತ್ತಿನ ಮಾತ ತೆಲ್ಪರ ಸುರು ಮಲ್ತಿರು. ಯಾನೊಂಜಿ ಡಾಕ್ಟರ್ ಅದೇ ಅನ್ಪನೊಂದಿಲ್ಲ ಮುಂದೆಂಚಿನ ಮರ ಐಟು ಪುರ ದೆಕ್ಕುನು ಬ್ರಷ್ ಪೇಸ್ಟ್ ಆಂಡ್ ಬ್ರಷ್ ಬತ್ತಿಂಡು ಪೇಸ್ಟ್ ಬತ್ತಿಂಡು ಮಲ್ಲ ಮಲ್ಲ ಮಲ್ಟಿನ್ಯಾಷನಲ್ ಕಂಪನೀಸ್ ಟೂತ್ ಪೇಸ್ಟ್ ಬತ್ತಿಂಡು ಇನಿ ಎರಡ ಕ್ಯಾಂಡಲ್ ಪೇಸ್ಟ್ ಬಂದ್ಪಿಜರು ಕಾಲ್ಗೇಟ್ ಬಂದ್ಪುನು ಪಂಡ ಆತು ಬ್ರ್ಯಾಂಡ್ ಅದು ಪೊಂಡು ಕಡೆಕ್ ಕಾಲ್ಗೇಟ್ ದಕ್ಕೆಲ್ಲ ಬತ್ತೇರು ನಿಮ್ಮ ನಿಮ್ಮ ಟೂತ್ ಪೇಸ್ಟ್ನಲ್ಲಿ ಉಪ್ಪು ಇದೆಯಾ ಅಂದು ಅಕಲು ಬತ್ತನಾಡೆಗೆ ಹಿಡ್ದು ಬಕ್ಕ ಒಂದು ದಿನ ಆಯ್ ಬಕ್ಕ ನಿಮ್ಮ ಟೂತ್ ಪೇಸ್ಟ್ನಲ್ಲಿ ನಿಂಬು ಇದೆಯಾ ಅಂದು ಬತ್ತಂದು ಅಕ್ಲೇ ಗೊತ್ತಿಂಡಜ್ಜ ಟಿ ವಿಡು ಇತ್ತ ಇತ್ತ ಮೊರಣಿ ಮೊರಣಿ ನಿಮ್ಮ ಟೂತ್ ಪೇಸ್ಟ್ನಲ್ಲಿ ಚಾರ್ಕೋಲ್ ಹಾಕಿದ್ದೇವೆ ಅಮ್ಮದು ಚಾರ್ ಮಜ್ಜಿ ಬಂಡ ಕಡೆಕ್ಕೆ ಬತ್ತನಾಡೆಗೆ ನಮ್ಮನ ಸಂಸ್ಕೃತಿ ದಾದ ಉಂಡು ಅಂಡ ಅವೇನಕ್ಲು ತಿರ್ಗಾದ ಎಂಕ್ಲೆಗೂ ಕೊರೊಂದಿಲ್ಲೇರು ಅಯ್ಕು ನಮ್ಮ ಸಂಸ್ಕೃತಿ ಆತನ ನಮ್ಮನ ಆಚರಣೆ ಅಂತ ಬದಲಾವಣೆ ಕೊಣತದ್ದು ಆಯ್ತ ವೈಜ್ಞಾನಿಕತೆ ದಾದ ಉಂಡು ಪಂಡದು ನಮ್ಮ ಅವೇನು ನಮ್ಮ ಜೀವನ ಅಳವಡಿಸಂಡ ಇಂಚಿನ ಸಮಸ್ಯೆ ಹಿಡಿದು ಮಾತ್ರ ನಮ್ಮ ಪಿದೈ ಬರ್ರ ಸಾಧ್ಯತೆ ಉಂಡು ವೈಯಕ್ತಿಕವಾದ ಒಂದು ಅತ್ತಂದೆ ಎಂಕ್ಲೆಗೊಂಜಿ ಬಾರಿ ಮಲ್ಲ ಸಾಮಾಜಿಕ ಜವಾಬ್ದಾರಿ ಉಂಡು ಸಾಮಾಜಿಕವಾದ ಎನ್ನ ಸಮಾಜಗೂ ಎನ್ನ ಪ್ರಕೃತಿಗೂ ಯಾನು ಪುಟ್ಟದನ್ನು ಎನ್ನ ಮಣ್ಣಿಗೆ ಎನ್ನ ಭೂಮಿಗೆ ಯಾನ ದಾದ ಕೊರಲಿ ಅಬುದಾಬಿಡಿತ್ತನ ಸರ್ವೋತ್ತಮ ಶೆಟ್ರು ದಾಯಿಗೆ ಮೂಲ ಬತ್ತದ ಈತ ಮಾತ ಬರಿ ಬತ್ತಿರು ಅರೆಗ ಆ ಪ್ರೀತಿ ಆ ಮಣ್ಣದ ಮಿತ್ತು ಪ್ರೀತಿ ಇಪ್ಪನ ಹಿಡ್ದ ಹತ್ರ ಮೂಲ ಬತ್ತದ ಅವೇನು ಮಲ್ಪುವರು ಅಂಚನೆ ಸಾಮಾಜಿಕವಾದ ಯಾನು ಮೂಲ ಒಂಜಿ ಅವೇಕೊಂಜಿ ಎಲ್ಲೇ ಒಂಜಿ ಕತೆ ಪನ್ರ ಇಷ್ಟಪಲ್ಪ ನಿಕ್ಲೆಗೆ ಒಂಜಿ ರೈಲ್ವೆ ಟ್ರ್ಯಾಕ್ ಉಪ್ಪುಂಡು ದಿನೋಲ ರೈಲ್ವೆ ಪೋಪುನ ಅಂಚಿತ್ತಿನ ಟ್ರ್ಯಾಕ್ ಆಯ್ತ ಬರಿಟ್ಟು ಕುಡೊಂಜಿ ಐಕ್ ಅಟ್ಯಾಚ್ ಆದ ಕುಡೊಂಜಿ ರೈಲ್ವೆ ಟ್ರ್ಯಾಕ್ ಇತ್ಪುಂಡು ಆ ಬರಿತ ಒಂಜಿ ರೈಲ್ವೆ ಟ್ರ್ಯಾಕ್ ಪರತ್ತು ರೈಲ್ವೆ ಟ್ರ್ಯಾಕ್ ಹೆಚ್ಚು ಉಪಯೋಗ ಆವಂದನ ರೈಲ್ವೆ ಟ್ರ್ಯಾಕ್ ಒಂಜಿ ದಿನೋಲ ರೈಲು ಪೋಪು ನಂಚಿನ ಒಂಜಿ ಟ್ರ್ಯಾಕ್ ಒಂಜಿ ದಿನ ರೈಲು ಬಂದಾಗ ದಾದಾಂಡು ದಿನೋಲ ರೈಲು ಪೋಪಿನ ಈ ಟ್ರ್ಯಾಕ್ಡು ಒಂಜಿ ಪತ್ತು ಜೋಕುಲು ಗೊಬ್ಬೊಂದಿತ್ತ ಈ ಹಾಳು ಬುರುದಿನ ಟ್ರ್ಯಾಕ್ಡು ಒಂಜಿ ಬಾಲ ಗೊಬ್ಬೊಂದಿತ್ತು ಐತ ತೆಗೆದಾದನ ಗೊಬ್ಬೊಂದಿತ್ತು ಟ್ರೈನ್ ದ ಬಂದಾಗ ಆಯ್ಕ ದೂರಡು ತೋಜುಂಡು ಅಂಚಿಡ್ದು ಪತ್ತು ಜೋಕುಲು ಏಪಲ ಪೋಪುನ ಟ್ರ್ಯಾಕ್ಡು ಗೊಬ್ಬೊಂದಿಲ್ಲ ಇಂಚಿಡ್ದು ಒಂಜಿ ಬಾಲ ಗೊಬ್ಬೊಂದುಂಡು ಸಹಜವಾದ ಆ ಯೋಚನೆ ಮಲ್ಪು ಯಾನಿತ್ತ ಒಯ್ಟು ಪೋಪುನು ಮಾತಲ್ಲ ನಿಖಲಿತ ಪೊಸಿಷನ್ ಇತ್ತನಲ್ಲ ಅವೇನು ಯೋಚನೆ ಮಲ್ಪುವರು ದಾದ ಯೋಚನೆ ಅಯ್ಯೋ ಪತ್ತು ಜೋಕ್ಲೇನು ಕೆರ್ಪುನ ಮಾರೆ ಸಹಿತ ಒಂಜಾಂಡಲ್ಲ ಸೈಯಾಡು ಅತ್ತ ಹಾಳು ಬುರ್ದುನು ಟ್ರ್ಯಾಕ್ಡು ಮನುಷ್ಯ ಸಹಜವಾದ ಅಂಚಿಗೆ ನಮಗೆ ಒಯ್ಪುಂಡು ಅಂಚಿಗೆ ಪೋಪ ಯಾನು ಈ ಕತೆನ ಮೂಲ ದಾಯ ಬನ್ನೊಂದಿಲ್ಲ ಪಂಡ ಇನಿ ನೇತ್ರಾವತಿದ ವಿಚಾರ ಬಂದಾಗ ನಮ್ಮ ತುಳುನಾಡದ ಸ್ಥಿತಿ ಈ ಒಂಜಿ ಟ್ರ್ಯಾಕ್ಡ್ ಇತ್ತನ ಬಾಲದ ಲೆಕ್ಕ ಆತನು ನಮ್ಮನ ಜನಸಂಖ್ಯೆ ಕಮ್ಮಿ ಉಂಡು ಪ್ರತಿಭಟನಾ ಶಕ್ತಿ ಕಮ್ಮಿ ಉಂಡು ನಮ್ಮಟ ಒಗ್ಗಟ್ಟು ಕಮ್ಮಿ ಉಂಡು ಹೋಂಡ ಪಾಡು ಒಂಜಿ ತುಳುನಾಡು ಅಂಚಿಡ್ದು ರಾಜಕೀಯ ಒತ್ತಡ ಅಕ್ಲಕ್ಕಲ್ನ ಸ್ವಾರ್ಥಗ ಅಕ್ಲಕ್ಕಲ್ನ ಉದ್ದೇಶ ಈಡೇರಿಸವರ ಸಲಾದ ನಮ್ಮ ಈ ಒಂಜಿ ಬಾಲೆ ಪೋಂಡ ಪಾಡು ಪಂಡದು ನೇತ್ರಾವತಿ ಇದ ವಿಷಯ ನಮಗೆ ಅನ್ಯಾಯ ಮಲ್ತಂದುಲ್ಲೇರು ನಮ್ಮ ನನ್ನಲ್ಲ ಒಗ್ಗಟ್ಟಾದ ಲಕ್ಕದ ಉಂತದು ಮುಂದೇನು ಪ್ರತಿಭಟನೆ ಮಲ್ತಿ ಜಂದಾಂಡ ಎಲ್ಲ ಒಂದು ನಮಕ್ ಭಾರಿ ಮಲ್ಲ ಕಂಟ ಕಾಪುಂಡು ಅಕಲು ಪನವೀರು ನಮ್ಮ ಮಿತ್ತಿಡ್ದು ನೀರು ತಿರ್ಗಾಬ ಹೆಚ್ಚಿದ ನೀರನ್ನು ಮಾತ್ರ ತಿರ್ಗಾಬ ಪಂಡದು ಯಾನು ಇತ್ತೇನೆ ಅಂತರ್ಜಲ ತಕತ ಬಂಡ ಅಂತರ್ಜಲ ಭೂಮಿಗೆ ನೀರು ಇಂಗೊಂದಿತ್ತಂಡ ಮಾತ್ರ ಭೂಮಿ ತಂಪಿಪ್ಪುಂಡು ಒಂಜಿ ಎಕ್ಸೆಸ್ ನೀರಾವಡು ಹೆಚ್ಚಿದ ನೀರಾವಡು ಕಮ್ಮಿದ ನೀರಾವಡು ಆ ತೋಡು ಬರತೋಂದು ಪೋವೊಂದಿತ್ತಂಡ ಅವು ಅಂಚನೆ ಭೂಮಿಗೆ ಹಿಂಗೊಂದಿಪ್ಪುಂಡು ಭೂಮಿ ತಂಪೊಂದಿಪ್ಪುಂಡು ಮೊಕ್ಕಲು ಹೆಚ್ಚುವರಿ ಜಲವನ್ನು ತಿರುಗಿಸ್ತೇವೆ ಪಂಡದ ಅಂಚಿ ತಿರುಗಿಸಾಂಡಲ್ಲ ನಮ್ಮ ಭೂಮಿಗೆ ನೀರು ಹಿಂಗುಜಿ ನಮ್ಮ ಭೂಮಿ ಬರಡಾಪುಂಡು ಕ್ರಮೇಣ ಡ್ರೈ ಆಪುಂಡು ಒಂದು ಖಾಲಿ ರೂಟ್ ಹತ್ತು ನೇತ್ರಾವತಿ ಪೋಪುನ ಖಾಲಿ ರಸ್ತೆ ಹತ್ತ ರಸ್ತೆದ ಅಡಿಟ್ಟು ನೀರು ಹಿಂಗೆ ಹಿಂಗದು ನಮ್ಮ ಇಡೀ ತುಳುನಾಡು ನಾವು ತಂಪು ಮಲ್ತೊಂದು ಪೋಂದುಂಡು ಅಂಚಾದ ನಮ್ಮ ಎಚ್ಚರ ಆಯುಜಿಂಡ ಆ ಒಂಜಿ ಬಾಲೆಗಾಯಿನ ಸ್ಥಿತಿ ನಮಕಲ ಆಪುಂಡು ಪನ್ಪುನು ಎನ್ನ ಅಭಿಪ್ರಾಯ. ದೇವರದಾಸಿಮಯೇ ಪನ್ಪುನವರಿ ಮಹಾಕವಿ ಒಂಜಿ ಒಂಜಿ ಕಾವ್ಯಡ್ ಪನ್ಪೆ ಪ್ರಕೃತಿ ಭಾಷೆ ಅತ್ತ ಈ ನೆಲ ಜಲ ವಾ ರೀತಿ ಒಂಜೆ ಕೊಂಜಿ ಸಂಬಂಧ ಒಂಜಿ ಉಂಡು ಬಂಡದ ಆಯ್ ಪನ್ಪೆ ಮರದೊಳಗೆ ಮಂದಾಗ್ನಿಯ ಉರಿಯದಂತೆ ಇರಿಸಿದೆ ಯೋಚನೆ ಮಲ್ಪಲೆ ಮರದ ಒಳಗೆ ಅಗ್ನಿಯನ್ನು ಉರಿಯದ ಹಾಗೆ ಇರಿಸಿದೆ ನೊರೆ ಹಾಲೊಳಗೆ ತುಪ್ಪವನ್ನು ಕಾಣದಂತೆ ಇರಿಸಿದೆ ನೊರೆ ಬರ್ಪುನ ಪೇರಡು ನೈ ಉಂಡು ಅವು ಎರೆಗ್ಲ ತೋಜುಜಿ ಈ ದೇಹದೊಳು ಆತ್ಮವನ್ನು ಕಾಣದಂತೆ ಇರಿಸಿದೆ ಈ ದೇಹಡೊಂಜಿ ಆತ್ಮ ಉಂಡು ಅವೆಲ್ಲ ತೂವಂದಿಲಕ ದೀತರ ದೇವರೇ
ನೀ ಬೆರೆಸುವ ಪರಿಗೆ ಬೆರಗಾದಿನಯ್ಯ ರಾಮನಾಥ ಅಪನ್ಪೇರು. ದೇವರೇ, ಇವರು ಒಂಜೆ ಕೊಂಜ ಎಂಚ ಬೆರವಣಿಗೆ ಮಲ್ಪುವರು, ಅವೇಕೆ ಯಾನು ಭಾರಿ ಚಕಿತ ಆತೆ, ಭಾರಿ ಆಶ್ಚರ್ಯ ಆಪುಂಡು ಓಪಂಡದು. ಅಂಚ ಆತ್ಂಡು ಅಂಚ ಉಂಡು ನಮ್ಮ ಪ್ರಕೃತಿ, ಕಾಲಿ ನೇತ್ರಾವತಿ ನೀರು ತಿರುಗಿ ಕೂಡಲೆ ಗಾಯಿಜಿ, ಅಲ್ಪ ಏತು ಜೀವರಾಶಿ ಉಂಡು, ಏತು ಜೀವ ಸಂಕುಲ ಉಂಡು, ಪ್ರಕೃತಿ ಉಂಡು, ನೀರು ಉಂಡು, ತೀರ್ಥದ ಎಂಕಲ್ನ ಇಡೀ ಜೀವನದ ಸೆಲೆ ಆಯ್ತು ಮೂಲ ಅಲ್ಪ ಉಂಡು, ಒಂಜೆ ಕೊಂಜ ಸಂಬಂಧಿತ ಅವೇನು ನಮ್ಮ ಹಾಳು ಮಂತೊಂಡಂಡ ಎಲ್ಲ ನಮ್ಮ ಬಿಜಾಪುರ ಅತ್ತಂಡ ಗದಗ ಹುಬ್ಬಳ್ಳಿದ ಪರಿಸ್ಥಿತಿ ನಮಕ್ಲ ಬರ್ಪುಂಡು. ನಮ್ಮ ಪ್ರವಾಸ ಪೋನಾಗ ಎಡ್ಡೆಡ್ಡ ಜಾಗಕ್ಕೆ ಪೋಪನೈತ ಒಟ್ಟುಗು ಇಂಚಿನ ಜಾಗಗಳ ವರ ಪೋದು ತೂಂಡ ಅಕ್ಲಿ ಏತು ಭಂಗ ಬರೋಂದುಲ್ಲೇರು, ಅಕಲ್ನ ಪರಿಸ್ಥಿತಿ ನಮಕ ಇತ್ತ ಬತ್ತಂಡ ಎಂಚ ಆವು ಬಂದ್ಪುನ ಅವೇನು ಯೋಚನೆ ಮಲ್ತಂಡ ಎಂಕ್ಲೆ ಗೊತ್ತಾಪುಂಡು. ನೇತ್ರಾವತಿ ಪಂಡ ನಮ್ಮ ದಾಯಗು, ನಮ್ಮ ದಾಯಗು ನೆಲ ಜಲನ ಸಂರಕ್ಷಣೆ ಮಲ್ಪುಡು. ಒಂದೇನು ಮಾತ ಯೋಚನೆ ಮಲ್ಪುನಾಗ ಎನ್ನ ಮನಸ್ಸಿಡು ಬತ್ತಂಡ ತುಳುವಪ್ಪನ ಉಡಲ ದಿಂಜಾಲೆ ಪಂಡದು. ತುಳುನಾಡದ ಉಡಲ ದಿಂಜಾಲೆ ಬಂದ್ಪುನ ಕಾನ್ಸೆಪ್ಟ್ ಬರ್ರ ಮುಖ್ಯ ಕಾರಣನೇ ಒಂದು, ಕಾಲಿ ನೀರು ಪೋಂಡಯ ಒಂದು ಭೂಮಿದ ಒಲಾಯಿ ನೀರು ಸೇರೋಡು ಅಂಚಾದ ಮಾತಾಡಲ್ಲ. ತುಳು ಬಂದಲಡ ತುಳು ಅಭಿಮಾನಿಲಡ ಎನ್ನ ನಿವೇದನದಾದ ಪಂಡ ಭಾಷೆನು ಒರಿಪಾಲೆ ನಾಡನು ಒರಿಪಾಲೆ ಆಯ್ತ ಒಟ್ಟುಗು ನೆಲ ಜಲ ಒರಿಪಾಲೆ ಒಂದು ಮಾತ ಒಟ್ಟುಗು ಒರಿಪಾಂಡ ಮಾತ್ರ ನಮ್ಮ ಎಲ್ಲ ಎಡ್ಡ ದಿನ ತೂಪ ಇಜ್ಜಿನಾಂಡ ನಮಕ್ ನಮ್ಮ ಭಂಗದ ದಿನಕ್ಕೆ ತೂವೋಡ ಆಪುಂಡು.

ಈತನೇಟ ತುಳುನಾಡದ ಉಡಲ ದಿಂಜಿನ ನೆಲ ಜಲ ಈ ಇಸಯವಾದ ಪಾತೆರ್ನಾರು ಡಾಕ್ಟರ್ ಆಕಾಶ್ ರಾಜ್ ಸಂತೆಕಟ್ಟೆ. ಇಡಗು ಇನಿತ ತುಳು ಕಾರ್ಯಕ್ರಮ ಮುಗಿಂದು ಎಲ್ಲದ ಕಾರ್ಯಕ್ರಮಗಳು ಕೂಡ ತಿಕ್ಕುಗ ಮಾತ್ರೆಗಿಲ್ಲ ಸುಲ್ಮೆಲು.

0: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ ಇಲ್ಲಿನ ಜನಸಮುದಾಯದ ಭಾಷೆಯಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳು ನಿರಂತರವಾಗಿ ಪ್ರಸಾರವಾಗುತ್ತಿವೆ. ಇದು ಎಸ್ಡಿಎಂ ಶಿಕ್ಷಣ ಸಂಸ್ಥೆಯು ಸಮಾಜಕ್ಕೆ ಸೇವಾ ರೂಪದಲ್ಲಿ ನೀಡುತ್ತಿರುವ ಒಂದು ಅಮೂಲ್ಯವಾದ ಸಾಮುದಾಯಿಕ ಕೊಡುಗೆಯಾಗಿದೆ. ನಮ್ಮ ಈ ಬಾನುಲಿಯು ಕೇವಲ ಮನರಂಜನೆಗೆ ಸೀಮಿತವಾಗದೆ ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಅರಿವು ಮತ್ತು ಈ ರೀತಿಯ 10 ಹಲವು ಉಪಯುಕ್ತ ಮಾಹಿತಿಗಳ ಹಂಚಿಕೆಗೆ ವೇದಿಕೆಯಾಗಿದೆ. ಅಷ್ಟೇ ಅಲ್ಲದೆ ನಮ್ಮ ಮಣ್ಣಿನ ಸೊಗಡಿನ ಸ್ಥಳೀಯ ಭಾಷೆಗಳಲ್ಲಿ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಬಿತ್ತರಿಸುತ್ತಿರುವ ಈ ಭಾಗದ ಏಕೈಕ ಮತ್ತು ಪ್ರಬಲ ಮಾಧ್ಯಮ ಇದಾಗಿದೆ. ವಿಶೇಷವಾಗಿ ಬೆಳ್ತಂಗಡಿಯ ಜನತೆ ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM.
2: ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಸಂದೀಪ್. ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ ಇವತ್ತು ನಾವು ಪ್ರತಿಯೊಬ್ಬರ ಜೀವನಕ್ಕೂ ಬೇಕಾದ ಒಂದು ಮುಖ್ಯ ವಿಷಯದ ಬಗ್ಗೆ ಮಾತಾಡ್ತಿದ್ದೇವೆ. ಅದೇ ಆರ್ಥಿಕ ಭದ್ರತೆ ಅಥವಾ ಫೈನಾನ್ಷಿಯಲ್ ಸೆಕ್ಯೂರಿಟಿ. ನಮ್ಮ ಜೊತೆ ಇವತ್ತು ಆರ್ಥಿಕ ತಜ್ಞರಾದ ಗುರುಪ್ರಸಾದ್ ಅವರಿದ್ದಾರೆ. ನಮಸ್ಕಾರ ಗುರು ಅವರೇ.
3: ನಮಸ್ಕಾರ ಸಂದೀಪ್. ನಿಮ್ಮೆಲ್ಲಾ ಕೇಳುಗರಿಗೂ ನನ್ನ ನಮಸ್ಕಾರಗಳು.
2: ಗುರು ಅವರೇ, ಆರ್ಥಿಕ ಭದ್ರತೆ ಅಂದ ತಕ್ಷಣ ಜನರಿಗೆ ತುಂಬಾ ಹಣ ಮಾಡೋದು ಅಂತ ಅನಿಸ್ಬೋದು. ಅಸಲಿಗೆ ಏನಿದು ಸ್ವಲ್ಪ ಸುಲಭವಾಗಿ ಹೇಳಿ.
3: ಖಂಡಿತ. ನೋಡಿ ಸಂದೀಪ್, ಆರ್ಥಿಕ ಭದ್ರತೆ ಅಂದ್ರೆ ಕೇವಲ ಶ್ರೀಮಂತರಾಗೋದು ಅಂತಲ್ಲ, ಅದು ನಮ್ಮ ಇಂದಿನ ಮತ್ತು ನಾಳೆಯ ಖರ್ಚುಗಳನ್ನು ನಿಭಾಯಿಸುವ ಆತ್ಮವಿಶ್ವಾಸ. ಅನಿರೀಕ್ಷಿತವಾಗಿ ಕೆಲಸ ಹೋದ್ರೆ ಅಥವಾ ಆರೋಗ್ಯದಲ್ಲಿ ಏರುಪೇರಾದ್ರೆ ನಮ್ಮ ಹತ್ರ ಅದಕ್ಕೆ ಬೇಕಾದ ಹಣಕಾಸಿನ ತಯಾರಿ ಇರುವುದೇ ನಿಜವಾದ ಭದ್ರತೆ.
2: ಹೌದು, ಇದು ತುಂಬಾ ಮುಖ್ಯ. ಹಾಗಾದ್ರೆ ಒಬ್ಬ ಸಾಮಾನ್ಯ ಮನುಷ್ಯ ಆರ್ಥಿಕ ಭದ್ರತೆ ಪಡೆಯೋಕೆ ಮೊದಲು ಏನ್ ಮಾಡಬೇಕು?
3: ಇದಕ್ಕೆ 4 ಮುಖ್ಯ ಹಂತಗಳಿವೆ. ತುರ್ತು ನಿಧಿ ಅಂದ್ರೆ ಎಮರ್ಜೆನ್ಸಿ ಫಂಡ್. ನಿಮ್ಮ ಕನಿಷ್ಠ 6 ತಿಂಗಳ ಖರ್ಚಿಗೆ ಆಗುವಷ್ಟು ಹಣವನ್ನು ಒಂದು ಪ್ರತ್ಯೇಕ ಖಾತೆಯಲ್ಲಿ ಇಡಿ. ಇದು ಕಷ್ಟದ ಕಾಲದಲ್ಲಿ ನಿಮ್ಮ ಬೆನ್ನಿಗೆ ಇರುತ್ತೆ. ವಿಮೆ, ಜೀವನ ವಿಮೆ ಮತ್ತು ಆರೋಗ್ಯ ವಿಮೆ ಮಾಡಿಸಿಕೊಳ್ಳೋದು ಅನಿವಾರ್ಯ. ಆಸ್ಪತ್ರೆ ಖರ್ಚಿನಿಂದ ನಿಮ್ಮ ಉಳಿತಾಯ ಖಾಲಿಯಾಗದಂತೆ ಇದು ನೋಡಿಕೊಳ್ಳುತ್ತೆ. ಸಾಲದ ನಿರ್ವಹಣೆ, ಕ್ರೆಡಿಟ್ ಕಾರ್ಡ್ ಅಥವಾ ಅಧಿಕ ಬಡ್ಡಿಯ ಸಾಲಗಳಿಂದ ದೂರ ಇರಿ, ಇದ್ರೂ ಆದಷ್ಟು ಬೇಗ ತೀರಿಸಿ. ಹೂಡಿಕೆ, ಹಣವನ್ನು ಕೇವಲ ಬೀರುವಿನಲ್ಲಿ ಇಟ್ಟರೆ ಅದರ ಮೌಲ್ಯ ಬೆಳೆಯಲ್ಲ. ಎಸ್ಐಪಿ, ಪಿಪಿಎಫ್ ಅಥವಾ ಷೇರು ಮಾರುಕಟ್ಟೆಯಲ್ಲಿ ಹಣ ಹೂಡಿಕೆ ಮಾಡಬೇಕು.
2: ತುಂಬಾ ಚೆನ್ನಾಗಿ ಹೇಳಿದ್ರಿ. ಆದ್ರೆ ಇವತ್ತಿನ ದಿನಗಳಲ್ಲಿ ಜನರಿಗೆ ಉಳಿತಾಯ ಮಾಡೋದೇ ಕಷ್ಟ ಆಗ್ತಿದೆ. ಇದಕ್ಕೇನಾದ್ರೂ ಟಿಪ್ಸ್ ಇದೆಯಾ? ಒಂದು ಸುಲಭ ಸೂತ್ರ ಇದೆ, 50-30-20 rule. ನಿಮ್ಮ ಆದಾಯದ 50% ಅಗತ್ಯಗಳಿಗೆ ಅಂದ್ರೆ ಬಾಡಿಗೆ, ಅಡುಗೆ ಸಾಮಗ್ರಿಗೆ ಬಳಸಿ. 30% ನಿಮ್ಮ ಇಷ್ಟದ ಕೆಲಸಗಳಿಗೆ ಅಂದ್ರೆ ಸಿನಿಮಾ, ಹೊರಗಿನ ಊಟಕ್ಕೆ ಇಡಿ. ಕನಿಷ್ಠ 20% ಹಣವನ್ನು ಕಣ್ಣು ಮುಚ್ಚಿ ಉಳಿತಾಯಕ್ಕೆ ಮೀಸಲಿಡಿ. ನೆನಪಿಡಿ, ಖರ್ಚು ಮಾಡಿ ಉಳಿದದ್ದನ್ನು ಉಳಿಸಬೇಡಿ. ಮೊದಲು ಉಳಿಸಿ ನಂತರ ಖರ್ಚು ಮಾಡಿ.
4: ವಾವ್, ಮೊದಲು ಉಳಿಸಿ ನಂತರ ಖರ್ಚು ಮಾಡಿ, ಈ ಮಾತು ತುಂಬಾ ಪವರ್ಫುಲ್ ಆಗಿದೆ. ನಮ್ಮ ಕೇಳುಗರಿಗೆ ಇವತ್ತು ಆರ್ಥಿಕ ಭದ್ರತೆಯ ಬಗ್ಗೆ ಒಂದು ಸ್ಪಷ್ಟ ಚಿತ್ರಣ ಸಿಕ್ಕಿದೆ ಅನ್ಕೊಳ್ತೀನಿ. ಗುರು ಅವರೇ, ಈಗಿನ ಕಾಲದಲ್ಲಿ ಹಣ ಉಳಿಸೋದೆಷ್ಟು ಮುಖ್ಯವೋ ಅದನ್ನ ಡಿಜಿಟಲ್ ಕಳ್ಳರಿಂದ ಕಾಪಾಡಿಕೊಳ್ಳೋದು ಕೂಡ ಅಷ್ಟೇ ಮುಖ್ಯ ಅಲ್ವಾ? ಈ ಓಟಿಪಿ ವಂಚನೆಗಳ ಬಗ್ಗೆ ಏನ್ ಹೇಳ್ತೀರಾ?
3: ಹೌದು ಸಂದೀಪ್, ನೀವು ಬಹಳ ಮುಖ್ಯವಾದ ವಿಷಯ ನೆನಪಿಸಿದ್ರಿ. ನೆನಪಿಡಿ, ಯಾವುದೇ ಬ್ಯಾಂಕ್ ಅಧಿಕಾರಿಗಳು ಅಥವಾ ಸರ್ಕಾರಿ ಸಂಸ್ಥೆಯವರು ಫೋನ್ ಮಾಡಿ ನಿಮ್ಮ ಓಟಿಪಿ, ಪಿನ್ ಅಥವಾ ಪಾಸ್ವರ್ಡ್ ಕೇಳೋದಿಲ್ಲ. ಗುಪ್ತವಾಗಿಡಿ. ಓಟಿಪಿ ಅಂದ್ರೆ ಅದು ನಿಮ್ಮ ವೈಯಕ್ತಿಕ ಕೀಲಿ ಇದ್ದಂತೆ. ಅದನ್ನು ಯಾರಿಗೂ, ಸ್ನೇಹಿತರಿಗಾಗಲಿ ಅಪರಿಚಿತರಿಗಾಗಲಿ ಹೇಳಬೇಡಿ. ಲಿಂಕ್ಗಳ ಬಗ್ಗೆ ಎಚ್ಚರ. ನಿಮ್ಮ KYC ಅಪ್ಡೇಟ್ ಆಗಿಲ್ಲ, ನಿಮ್ಗೆ ಲಾಟ್ರಿ ಬಂದಿದೆ ಅಂತ ಬರೋ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. ಸ್ಕ್ರೀನ್ ಶೇರಿಂಗ್ ಗ್ರೆಡ. ಯಾರೋ ಅಪರಿಚಿತರು ಹೇಳಿದ ತಕ್ಷಣ ಯಾವುದೇ ಆಪ್ಗಳನ್ನು ಇನ್ಸ್ಟಾಲ್ ಮಾಡಬೇಡಿ. ಅವರು ನಿಮ್ಮ ಫೋನ್ ಸ್ಕ್ರೀನ್ ನೋಡಿ ಓಟಿಪಿ ಕದಿಯಬಹುದು. ಅಕಸ್ಮಾತ್ ಯಾರಾದರೂ ಇಂತಹ ವಂಚನೆಗರು ಒಳಗಾದ್ರೆ ಅವ್ರು ಏನ್ ಮಾಡಬೇಕು? ತಕ್ಷಣವೇ 1930 ಸಂಖ್ಯೆಗೆ ಕರೆ ಮಾಡಿ ದೂರು ನೀಡಬೇಕು ಅಥವಾ www.cybercrime.gov.in ಪೋರ್ಟಲ್ನಲ್ಲಿ ರಿಪೋರ್ಟ್ ಮಾಡಬೇಕು. ಎಷ್ಟು ಬೇಗ ದೂರು ನೀಡ್ತೀರೋ ಅಷ್ಟು ಬೇಗ ನಿಮ್ಮ ಹಣವನ್ನು ವಾಪಸ್ ಪಡೆಯುವ ಸಾಧ್ಯತೆ ಇರುತ್ತೆ.
4: ಬಹಳ ಉಪಯುಕ್ತ ಮಾಹಿತಿ ನೀಡಿದ್ದಕ್ಕೆ ಧನ್ಯವಾದಗಳು ಗುರು ಅವರೇ. ಧನ್ಯವಾದಗಳು.

ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ಸವಿಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಸಂತೋಷ್ ಪಿಕ್ಕಡವ.

ಕಿವಿಗೆ ಮುದ ನೀಡುವ ಸಮಯ. ಹೊರಗೆ ತಣ್ಣನೆ ಗಾಳಿ ಬೀಸುತ್ತಿದೆ. ಅಡುಗೆ ಮನೆಯ ಗಮಗಮ ತಿಂಡಿಯ ಕಂಪು ಬರುತ್ತಿರಲು ಕೈಯರೊಂದು ಕಪ್ ಕಾಫಿ ಹಿಡಿದು ಕಿಟಕಿಯ ಪಕ್ಕ ಕೂತು ಹಾಡು ಕೇಳು ಮಜಾನೇ ಬೇರೆ ಅಲ್ವಾ? ಹಾಗಾದ್ರೆ ಮತ್ತೆ ತಡ, ಈ ಸುಂದರ ಸಮಯಕ್ಕೆ ಸವಿಯನ್ನು ನೀಡಲು ಬರುತ್ತಿದೆ ನಮ್ಮ ಇಂದಿನ ಮೊದಲ ಹಾಡು. ಅಮೃತಧಾರೆ ಚಿತ್ರದ ಹರೀಶ್ ರಾಘವೇಂದ್ರ ಮತ್ತು ಸುಪ್ರಿಯಾ ಅಚ್ಚಾರ್ ಅವರ ಧ್ವನಿಯಲ್ಲಿ ಮೂಡಿಬಂದ, ನಗತ್ತಿಹಳ್ಳಿ ಚಂದ್ರಶೇಖರ್ ಅವರ ಸಾಹಿತ್ಯದಲ್ಲಿ ಮೂಡಿಬಂದ ಈ ಹಾಡು ಇದೀಗ ನಿಮಗಾಗಿ.

ಅಮೃತಧಾರಿಯ ಹಣಿಗಳ ಸವಿದ ಮೇಲೆ ಮನಸ್ಸು ಈಗ ಸಂಪೂರ್ಣವಾಗಿ ಪ್ರೇಮಮಯವಾಗಿದೆ ಅಲ್ವಾ? ಹೊರಗೆ ಹಣಿಗಳ ಸಿಂಚನ ಜೋರಾಗ್ತಾ ಇದ್ದ ಹಾಗೆ ಇತ್ತ ಎದೆಯ ಹೊಳಗು ಪ್ರೀತಿಯ ನೆನಪುಗಳ ಮಳೆ ಶುರುವಾಗ್ತಿದೆ. ಮೆಲೋಡಿ ಕಿಂಗ್ ಸೋನು ನಿಗಮ್ ಮತ್ತು ಶ್ರೇಯ ಘೋಷಾಲ್ ಅವರ ಧ್ವನಿಗೆ ಕರಗದ ಮನಸ್ಸುಗಳೇ ಇಲ್ಲ. ಡಾಕ್ಟರ್ ಉಮೇಶ್ ಅವರ ಸಾಹಿತ್ಯದಲ್ಲಿ ಮೂಡಿಬಂದಿರುವ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಚಕ್ರವರ್ತಿ ಸಿನಿಮಾದ ಈ ಎವರ್ಗ್ರೀನ್ ರೊಮ್ಯಾಂಟಿಕ್ ಸಾಂಗ್ ಇದೀಗ ನಿಮಗಾಗಿ

ಟು ಬ್ಯಾಕ್ ಮಳೆಯ ಹಾಡುಗಳ ಸರಣಿ ಸಾಕ್ತಾನೇ ಇದೆ. ಮೊದಲ ಮಳೆ ಅಂದ ತಕ್ಷಣ ಎಲ್ಲರ ಮನದಲ್ಲೂ ಏನೋ ಒಂಥರ ಹೊಸ ಖುಷಿ, ಆ ಮಣ್ಣಿನ ಸುವಾಸನೆ ತರೋ ನೆನಪುಗಳೇ ಹೆಸರು. ನಮ್ಮ ಲೈಫ್ನ ಮೊದಲ ಪ್ರೀತಿ ಕೂಡ ಮೊದಲ ಮಳೆ ತರಾನೇ ಅಲ್ವಾ, ಯಾವತ್ತೂ ಮರೆಯೋಕೆ ಆಗಲ್ಲ. ಕವಿರಾಜ್ ಅವರ ಅದ್ಭುತ ಸಾಹಿತ್ಯದಲ್ಲಿ ಸೋನು ನಿಗಮ್ ಮತ್ತು ಶ್ರೇಯ ಘೋಷಲ್ ಅವರ ಧ್ವನಿಯಲ್ಲಿ ಮೂಡಿ ಬಂದಿರುವ ಮೈನ ಚಿತ್ರದ ಮೆಗಾ ಹಿಟ್ ಮೆಲೋಡಿ ಇದೀಗ ನಿಮಗಾಗಿ. ಈ ಹಾಡು ಕೇಳಿ ಆ ಕಳೆದ ನೆನಪುಗಳನ್ನು ಮತ್ತೆ ನೆನಪಿಸಿಕೊಳ್ಳಿ.

ಮೊದಲ ಮಳೆಯ ಸವಿಯನ್ನು ಸವಿದ ಮೇಲೆ ಮನಸ್ಸು ಈಗ ಸಂಪೂರ್ಣವಾಗಿ ಪ್ರೇಮ ಲೋಕದಲ್ಲಿ ತೇಲಾಡ್ತಾ ಇದೆ. ಮಳೆ ಬರ್ತಾ ಇರುವಾಗ ಪ್ರೀತಿ ಪಾತ್ರರ ಜೊತೆ ಏನೂ ಮಾತನಾಡದೆ ಸುಮ್ಮನೆ ಹಾಗೆ ಕುಳಿತುಕೊಳ್ಳೋದ್ರಲ್ಲೂ ಒಂಥರ ಖುಷಿ ಇದೆ ಅಲ್ವಾ? ಕಣ್ಣಲ್ಲಿ ನೂರು ಮಾತು ಆಡು ಇಂತಹ ಒಂದು ಮಧುರ ಕ್ಷಣಗಳಿಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ತರಹ ಒಪ್ಪುತ್ತೆ ಈ ಹಾಡು. ಕವಿರಾಜ್ ಅವರ ಸಾಹಿತ್ಯ, ಸೋನು ನಿಗಮ್ ಮತ್ತು ಶ್ರೇಯ ಘೋಷಾಲ್ ಅವರ ಸುಮಧುರ ಧ್ವನಿಯಲ್ಲಿ ಮೂಡಿಬಂದ ಅಮರ್ ಚಿತ್ರದ ಈ ಹಾಡನ್ನು ಕೇಳಿ ಆನಂದಿಸಿ.

ರಕ್ತಧಾರಿಯಿಂದ ಶುರುವಾದ ಮೊದಲ ಮಳೆಯಲ್ಲಿ ನೆನೆದು ಸುಮ್ಮನೆ ಹಾಗೆ ಪ್ರೀತಿಯ ಲೋಕದಲ್ಲಿ ತೇಲಾಡುತ್ತಾ ಬಂದ ನಮ್ಮ ಇವತ್ತಿನ ಮಳೆಗಾಲದ ಸ್ಪೆಷಲ್ ಸಿನಿಗೀತೆಗಳ ಜರ್ನಿ ಈಗ ಕೊನೆಯ ಘಟ್ಟಕ್ಕೆ ಬಂದಿದೆ. ಕಾರ್ಯಕ್ರಮದ ಕೊನೆಯ ಹಾಡು ನಿಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ಪ್ರಶಾಂತಗೊಳಿಸುವಂತಹ ಒಂದು ಅದ್ಭುತ ಗೀತೆ. ಗಂಧರ್ವ ಅವರ ಸಾಹಿತ್ಯದಲ್ಲಿ ನಮ್ಮೆಲ್ಲರ ನೆಚ್ಚಿನ ಗಾನಗಂಧರ್ವ ಡಾಕ್ಟರ್ ಎಸ್ ವಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಮೂಡಿ ಬಂದಿರುವ ಕಾಲ್ಗೆಜ್ಜೆ ಸಿನಿಮಾದ ಈ ಸಾರ್ವಕಾಲಿಕ ಮಧುರ ಗೀತೆಯನ್ನು ಕೇಳಿ ಆನಂದಿಸಿ.

ಹೊರಗೆ ಇನ್ನು ಮಳೆ ಬರ್ತಾನೇ ಇದೆ. ವಾತಾವರಣ ಕೂಲ್ ಆಗಿದೆ. ನೀವೆಲ್ಲರೂ ಮನೆಯಲ್ಲಿ ಬೆಚ್ಚಗೆ ಕುಳಿತು ಬಿಸಿ ಬಿಸಿ ತಿಂಡಿ ತಿನ್ನುತ್ತಾ ಕಾಫಿ ಕುಡಿಯುತ್ತಾ ಮಳೆಗಾಲದ ಪ್ರಯಾಣವನ್ನು ಎಂಜಾಯ್ ಮಾಡಿ. ಸವಿಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದೊಂದಿಗೆ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಪಿ ಕಡವ ಸದಾ ನಗುತ್ತಿರಿ. ಎಲ್ಲರಿಗೂ ಸಂತೋಷ.

ಮತ್ತೆ ಇನ್ನೊಂದು ಕಾರ್ಯಕ್ರಮದ ಮೂಲಕ ಭೇಟಿಯಾಗೋಣ. ಅಲ್ಲಿಯವರೆಗೆ ಕೇಳ್ತಾ ಇರಿ, ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ. ಶುಭ ದಿನ.

ಹಾಯ್ ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತ್.

ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಾನ್ ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಇವತ್ತು ನಮ್ಮ ಪ್ರೋಗ್ರಾಮ್ ಅಲ್ಲಿ ಹೆಲ್ತಿ ಫುಡ್ ನಮ್ಮ ಜೀವನಕ್ಕೆ ಎಷ್ಟು ಇಂಪಾರ್ಟೆಂಟ್ ಅಂತ ತಿಳ್ಕೊಳ್ಳೋಣ ಬನ್ನಿ. ಈಗಿನ ಬ್ಯುಸಿ ಜೀವನದಲ್ಲಿ ಜನ ಯಾವುದಕ್ಕೂ ಹೆಚ್ಚು ಟೈಮ್ ಕೊಡಲ್ಲ, ಎಲ್ಲವೂ ಫಾಸ್ಟ್ ಆಗಿರ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಇದೇ ಕಾರಣದಿಂದ ಜನ ಫಾಸ್ಟ್ ಫುಡ್ ಕಡೆಗೆ ಹೆಚ್ಚು ವಾಲ್ತಿರೋದು. ಆದ್ರೆ ಇದೇ ಫಾಸ್ಟ್ ಫುಡ್ ನಮ್ಮ ಜೀವನಕ್ಕೆ ಯಾವ ರೀತಿ ಪರಿಣಾಮ ಬೀರುತ್ತೆ ಮತ್ತೆ ಹೆಲ್ತಿ ಫುಡ್ ಕಡೆ ಯಾಕೆ ಹೆಚ್ಚು ಫೋಕಸ್ ಮಾಡ್ಬೇಕು ಅನ್ನೋದನ್ನ ನಾನಿವತ್ತು ನಿಮ್ ಜೊತೆ ಹಂಚ್ಕೋತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ನಿನಾದ 90.4 FM. ನಾನ್ ನಿಮ್ಮ ಆರ್ಜೆ ಹರ್ಷಿತ ಶಿಶಿಲ. ನಾವಾಗ್ಲೇ ಫಾಸ್ಟ್ ಫುಡ್ ಬಗ್ಗೆ ಮಾತಾಡ್ತಿದ್ವಿ ಅಲ್ವಾ. ಫಾಸ್ಟ್ ಫುಡ್ ಅಂದ್ರೆ ಈ ನೂಡಲ್ಸ್, ಮ್ಯಾಗಿ, ಗೋಬಿ ಮಂಚೂರಿ, ಫ್ರೈಡ್ ರೈಸ್, ಹೀಗೆ ಇನ್ನು ಹೇಳ್ತಾ ಹೋದ್ರೆ ತುಂಬಾ ಇದೆ. ಇದನ್ನ ತುಂಬಾ ಇಷ್ಟಪಟ್ಟು ತಿನ್ನೋರು ನಮ್ಮಲ್ಲಿ ಬಹಳ ಜನ ಇದ್ದಾರೆ. ಆದ್ರೆ ಇದು ಎಷ್ಟು ಅನ್ಹೆಲ್ದಿ ಅಂದ್ರೆ, ನೂಡಲ್ಸ್ ನ ಒಂದು ಪೀಸ್ ಹೊಟ್ಟೆಯಲ್ಲಿ ಕರಗೋಕೆ ಸುಮಾರು ಗಂಟೆಗಳೇ ಬೇಕು. ಬರೀ ಇಷ್ಟೇ ಅಲ್ಲ, ಇದರಲ್ಲಿ ಹಾಕಿರುವಂತ ಕಲರ್ಸ್, ಟೇಸ್ಟಿಂಗ್ ಪೌಡರ್ ಮತ್ತೆ ಕೆಲವು ಮಸಾಲಾಸ್ ನಮ್ಮ ಆರೋಗ್ಯನ ಕೆಡಿಸುತ್ತೆ. ಅಲ್ದೆ ಇಂತಹ ಕಲರ್ಸ್ ಕ್ಯಾನ್ಸರ್ಗೆ ಕೂಡ ಕಾರಣ ಆಗುತ್ತೆ ಅಂತ ಸೈಂಟಿಸ್ಟ್ ಹೇಳ್ತಾರೆ. ಫಾಸ್ಟ್ ಫುಡ್ ಮೇಲೆ ಕಂಪ್ಲೀಟ್ ಆಗಿ ಅವಲಂಬನೆ ಆಗಿರೋರು ಖಂಡಿತ ತಮ್ಮ ಅಭ್ಯಾಸನ ಬದಲಿಸಿಕೊಳ್ಳಲೇಬೇಕು. ಹಾಗಾದ್ರೆ ಯಾವ್ದೆಲ್ಲ ಫುಡ್ ಆರೋಗ್ಯಕ್ಕೆ ಒಳ್ಳೇದು ಅಂತ ಮುಂದಿನ ಲಿಂಕ್ ನಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ಒಂದು ಸಖತ್ ಆಗಿರೋ ಸಾಂಗ್ ನಿಮ್ಗೋಸ್ಕರ ಬರ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಹೇಳ್ತಾ ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಾನ್ ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಹೆಲ್ದಿ ಫುಡ್ ತಿನ್ಬೇಕು, ಹೆಲ್ದಿ ಫುಡ್ ತಿನ್ಬೇಕು ಅಂತ ಎಲ್ರು ಹೇಳ್ತಾರೆ, ಆದ್ರೆ ಯಾವ್ದು ಹೆಲ್ದಿ ಫುಡ್ ಅಂತ ಯಾರು ಹೇಳಲ್ಲ. ಬನ್ನಿ ಹಾಗಾದ್ರೆ ನಾನ್ ನಿಮ್ಗೆ ಇವತ್ತು ಯಾವ್ದೆಲ್ಲ ಹೆಲ್ದಿ ಫುಡ್ ಮತ್ತೆ ಅದರ ಲಾಭ ಏನು ಅಂತ ಹೇಳ್ತೀನಿ. ನಾವು ತಿನ್ನೋ ಆಹಾರದಲ್ಲಿ ಮುಖ್ಯವಾಗಿ ಇರಬೇಕಾದದ್ದು ಹಣ್ಣು ಮತ್ತೆ ತರಕಾರಿಗಳು, ಅದ್ರ ಜೊತೆಗೆ ಸೊಪ್ಪುಗಳು. ಇವುಗಳಲ್ಲಿ ಹೆಚ್ಚು ಖನಿಜ ಮತ್ತೆ ವಿಟಮಿನ್ ಲಭ್ಯ ಇರೋದ್ರಿಂದ ಇದು ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ ಮತ್ತೆ ಜೀರ್ಣಕ್ರಿಯೆಯನ್ನು ಕೂಡ ಸುಧಾರಿಸುತ್ತೆ, ಜೊತೆಗೆ ಹೃದಯದ ಆರೋಗ್ಯವನ್ನು ಕೂಡ ಕಾಪಾಡುತ್ತೆ. ಮುಖ್ಯವಾಗಿ ತರಕಾರಿಗಳನ್ನ ಪ್ರತಿನಿತ್ಯ ಸೇವಿಸುವುದರಿಂದ ರಕ್ತಹೀನತೆ ಕಡಿಮೆಯಾಗುತ್ತೆ, ಜೊತೆಗೆ ಎಲುಬುಗಳನ್ನು ಕೂಡ ಬಲಪಡಿಸುತ್ತೆ. ಇನ್ನು ಧಾನ್ಯಗಳನ್ನ ಪ್ರತಿದಿನ ಸೇವಿಸುವುದರಿಂದ ರಕ್ತದಲ್ಲಿನ ಸಕ್ಕರೆ ಪ್ರಮಾಣ ನಿಯಂತ್ರಣಕ್ಕೆ ಬರುತ್ತೆ, ಅಲ್ಲದೆ ದೇಹಕ್ಕೆ ಶಕ್ತಿ ಕೂಡ ಬರುತ್ತೆ. ಮುಂದೆ ಹಾಲು ಮತ್ತೆ ಅದರ ಉತ್ಪನ್ನಗಳು, ಅಂದ್ರೆ ಈ ಮೊಸರು, ತುಪ್ಪ, ಬೆಣ್ಣೆ, ಮಜ್ಜಿಗೆ ಇದೆಲ್ಲ ಇದೆಯಲ್ಲ, ಇದು ಹಾಲಿನ ಉತ್ಪನ್ನ. ಇವೆಲ್ಲ ದೇಹಕ್ಕೆ ಅಗತ್ಯವಾಗಿರುವಂತಹ ಕ್ಯಾಲ್ಸಿಯಂ ಜೊತೆ ಪ್ರೋಟೀನ್ ಅನ್ನ ಸಹ ನೀಡುತ್ತೆ. ಇದೆಲ್ಲ ಸಿಗೋದ್ರಿಂದ ನಮ್ಮ ಎಲುಬು ಸ್ಟ್ರಾಂಗ್ ಆಗಿರುತ್ತೆ. ನಮ್ಗೆ ಯಾವಾಗ್ಲಾದ್ರೂ ಬಾಯಾರಿಕೆ ಆದ್ರೆ ಅಂಗಡಿಗೆ ಹೋಗಿ ಕೂಲ್ ಡ್ರಿಂಕ್ಸ್ ಕುಡಿತೀವಿ. ಕೂಲ್ ಡ್ರಿಂಕ್ಸ್ ಅಂದ್ರೆ ಏನು? ಸಕ್ಕರೆ ಜೊತೆ ಕಲರ್ ಮಿಕ್ಸ್ ಮಾಡಿರುವಂತಹ ಜ್ಯೂಸ್. ಇದನ್ನೆಲ್ಲ ಕುಡಿತೀವಿ, ಆದ್ರೆ ಅದರ ಬದಲಾಗಿ ನಾವ್ ಫ್ರೆಶ್ ಆಗಿರುವಂತಹ ಎಳನೀರು ಕುಡಿಬಹುದು. ಇದು ದೇಹವನ್ನ ಹೈಡ್ರೇಟ್ ಆಗಿಡೋದ್ರ ಜೊತೆಗೆ ದಣಿವು ಸಹ ಕಡಿಮೆ ಮಾಡುತ್ತೆ, ಜೊತೆಗೆ ಇದರಲ್ಲಿ ನೈಸರ್ಗಿಕವಾದಂತಹ ಶುಗರ್ ಇರೋದ್ರಿಂದ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ. ಇನ್ನಷ್ಟು ವಿಚಾರಗಳನ್ನ ನಿಮ್ ಜೊತೆ ಹಂಚ್ಕೋತೀನಿ, ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶೀಲ. ಈಗೀಗ ಆರೋಗ್ಯಕರ ಆಹಾರಕ್ಕಿಂತ ಆರೋಗ್ಯಕರ ಜೀವನಕ್ಕಿಂತ ತೋರ್ಪಡಿಕೆ ಆಹಾರ ಪದ್ಧತಿಯೇ ಎಲ್ರಿಗೂ ಇಷ್ಟ ಆಗುತ್ತೆ. ಆದ್ರೆ ಅದರಿಂದ ಆಗೋ ಪರಿಣಾಮ ಮಾತ್ರ ಯಾರಿಗೂ ಗೊತ್ತಿಲ್ಲ. ಜಂಕ್ ಫುಡ್ ನಿಂದ ಆಗೋ ಸಮಸ್ಯೆಗಳಿಗೆ ಒಂದು ರಿಯಲ್ ಎಕ್ಸಾಂಪಲ್ ನ ನಾನು ಕೊಡ್ತೀನಿ. ಅದು ಏನಪ್ಪಾ ಅಂದ್ರೆ, ಗುಜರಾತ್ ನ ಅಹಮದಾಬಾದ್ ನಲ್ಲಿನ 20 ವರ್ಷದ ಯುವಕ ತರಕಾರಿ ಮತ್ತೆ ಮನೆ ಊಟನ ಬಿಟ್ಟು ದಿನಾಲು ಪಿಜ್ಜಾ, ಸ್ಯಾಂಡ್ವಿಚ್, ಬರ್ಗರ್ ಹೀಗೆ ಫಾಸ್ಟ್ ಫುಡ್ ಗಳನ್ನ ತಿನ್ನೋ ಅಭ್ಯಾಸ ಮಾಡ್ಕೊಂಡಿದ್ದ. ಸಮಯ ಹೋದಂತೆ ಅವನಲ್ಲಿ ಸಮಸ್ಯೆಗಳು ಎದುರಾಗುತ್ತೆ, ತೂಕ ಹೆಚ್ಚಾಗಿ ಬೊಜ್ಜು ಕೂಡ ಕಾಣಿಸ್ಕೊಳ್ಳುತ್ತೆ, ಜೊತೆಗೆ ರಕ್ತದಲ್ಲಿರೋ ಸಕ್ಕರೆ ಮಟ್ಟ ಹೆಚ್ಚಾಗಿ ಬಾಲ್ಯದಲ್ಲೇ ರಕ್ತದೊತ್ತಡ ಮತ್ತೆ ಮಧುಮೇಹಕ್ಕೆ ತುತ್ತಾಗ್ತಾನೆ. ಅಲ್ಲದೆ ಜಂಕ್ ಫುಡ್ ನ ನಿರಂತರ ಸೇವನೆಯಿಂದಾಗಿ ಆತನ ಮೆದುಳು ಸ್ವಾಸ್ಥ್ಯ ಕಳೆದುಕೊಂಡು ಆತ ಮಾನಸಿಕ ಖಿನ್ನತೆಗೆ ಒಳಗಾಗ್ತಾನೆ. ಇದಕ್ಕೆ ಮುಖ್ಯ ಕಾರಣ ಏನು ಅಂತ ನೋಡಿದಾಗ ಅವನ ಆಹಾರದಲ್ಲಿನ ಪೋಷಕಾಂಶಗಳ ಕೊರತೆ ಅಂತ ತಿಳಿದು ಬರುತ್ತೆ. ಇಷ್ಟೆಲ್ಲಾ ಸಮಸ್ಯೆ ಇದೆ ಅಂತ ಗೊತ್ತಿದ್ರು ಆ ಜಂಕ್ ಫುಡ್ ತಿನ್ಬೇಕಾ? ಖಂಡಿತ ಇಲ್ಲ. ಅದನ್ನೆಲ್ಲ ನಮ್ಮ ನಾಲ್ಕೆಯಿಂದ ದೂರ ಇಟ್ಟು ಒಳ್ಳೆ ಪೌಷ್ಟಿಕಯುಕ್ತ ಆಹಾರನ ಮಾತ್ರ ಸೇವಿಸಬೇಕು. ಇದ್ರ ಬಗ್ಗೆ ಇನ್ನಷ್ಟು ಹೇಳ್ತೀನಿ, ಆದ್ರೆ ಈಗ ಒಂದು ಪುಟ್ಟ ಬ್ರೇಕ್ ತಗೊಳ್ಳೋಣ. ಅಲ್ಲಿ ತನಕ ಒಂದು ಸಾಂಗ್ ಕೇಳ್ಕೊಂಡ್ ಬನ್ನಿ.

0: खुशी खजाने विद आरजे अर्शिता शिशिला।
1: ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿರ. ಕಾರ್ಯಕ್ರಮದ ಕೊನೆ ಹಂತದಲ್ಲಿ ನಾವಿದ್ದೀವಿ. ಪೌಷ್ಟಿಕ ಆಹಾರನ ಸೇವಿಸೋದ್ರಿಂದ ಒಂದು ಹೆಲ್ದಿ ಲೈಫ್ ನಮ್ದಾಗತ್ತೆ. ನಾವು ತಿನ್ನೋ ಫುಡ್ ಕೇವಲ ನಾಲ್ಕಿಗೆ ಮಾತ್ರ ರುಚಿಯಾಗಿದ್ರೆ ಸಾಲಲ್ಲ, ಅದು ಆರೋಗ್ಯಕ್ಕೂ ಉತ್ತಮವಾಗಿರ್ಬೇಕು. ಸೊ ಹೇಗೆ ಇರಿ, ಎಲ್ಲೇ ಇರಿ, ಯಾವಾಗ್ಲೂ ಹೆಲ್ದಿ ಫುಡ್ ತಿಂತ ಆರೋಗ್ಯವಾಗಿರಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಸತಿ ಹೊಸ ವಿಷಯದೊಂದಿಗೆ ನಾನ್ ಬರ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಮಾತಾಡಕ್ಲ ನಮಸ್ಕಾರ. ಧ್ಯಾನ ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ, ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ ಅವು ಹೊಸ ಹೊಸ ಕಾರ್ಯಕ್ರಮ ಅಲ್ಲೇನ ಮಲ್ತೊಂದ್ರೇರು ತೀರಿದ ಬಾರಿ ಸಂತೋಷ ಅಂಡ್ ಅಕ್ಲ ಈ ಪ್ರಯತ್ನಕ್ಕೆ ಯಶಸ್ಸಾವಡನ್ನು ಪ್ರಾರ್ಥಿಸ.

0: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM, ಇದು ಜನಮನದ ನಾದ ತರಂಗ.
1: ಜಾಗದ ಮಣ್ಣನ್ನು ಪರೀಕ್ಷೆ
2: ಮಾಡ್ತಾರು ಮಣ್ಣು ಪರೀಕ್ಷೆ ಅಂತೇರೆ
1: ಅಂದ ವೆಂಕಪ್ಪಣ್ಣ. ನಮ್ಮ ಜಾಗದ ಕೆಲ ದಿಕ್ಕದ ಮಣ್ಣನ್ನು ಪರೀಕ್ಷೆಗೆ ಕೊರಡು. ಅಕಲು ಐನು ತೂದು ನಮಕ್ ಸರಿಯಾಯಿನ ಪರಿಹಾರ ಬಂತೇರು.
2: ಶೇಖರ ಅವು ಓಲ್ ಮಲ್ಪೇರಿಯ
1: ಅವು ನಮ್ಮ ಉಜಿರೆಡೆ ಉಂಡಿ.
3: ಅಂದ್ ನಿಟ್ಟಿನ ಜಾಗದ ಮಣ್ಣ ಪರೀಕ್ಷೆ ಮಲ್ಪಡುಂದುಲ್ಲರ ಅಂಚಾಂಡ ನಿಟ್ಟಿನ ಪುದರ್ ಗ್ರಾಮ ಸರ್ವೆ ನಂಬರ್ ಅಂಚನೆ ಮಣ್ಣದ ಮಾದರಿ ದೊಟ್ಟುಗು ಉಜಿರೆ SDM ಕಾಲೇಜಿದ ಕ್ಯಾಂಪಸ್ ಉಡುಪ್ಪುನ ಮಣ್ಣ ಪರೀಕ್ಷಾ ಕೇಂದ್ರ ಗುಬಲೆ. ಫೋನ್ ನಂಬರ್ 97 3 4 0 8 4 0 8 ಫೋನ್ ನಂಬರ್ ಕೊಡೋರ 97 3 4 0 8 4 0 8.
4: ಇದು ಉಜಿರೆ SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಈಗ ಕನ್ನಡ ಚಿತ್ರಗೀತೆಗಳ ಪ್ರಸಾರ. ಬೆಳ್ಳಿ ಕಾಲುಂಗುರ ಚಿತ್ರದ ಗೀತೆಗಳು. ಈ ಗೀತೆಗಳಿಗೆ ಸಾಹಿತ್ಯ ಬರೆದು ಸಂಗೀತ ನೀಡಿದವರು ಹಂಸಲೇಖ. ಮೊದಲ ಗೀತೆ SP ಬಾಲಸುಬ್ರಹ್ಮಣ್ಯಂ ಇವರ ಧ್ವನಿಯಲ್ಲಿ.

ಬೆಳ್ಳಿ ಕಾಲುಂಗುರ ಚಿತ್ರದ ಗೀತೆಗಳನ್ನು ಕೇಳ್ತಾ ಇದ್ದೀರಿ. ಇದು ಉಜಿರೆ SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಮುಂದಿನ ಗೀತೆ ಹಾಡಲಿದ್ದಾರೆ SP ಬಾಲಸುಬ್ರಹ್ಮಣ್ಯಂ ಮತ್ತು KS ಚಿತ್ರಾ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

0: ಎಲ್ಲರಿಗೂ ನಮಸ್ಕಾರ. ನಾನು ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ SDM ಎಜುಕೇಶನ್ ಸಂಸ್ಥೆಯ ಮುಖ್ಯ ಕಾರ್ಯದರ್ಶಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ ಇಲ್ಲಿನ ಜನಸಮುದಾಯದ ಭಾಷೆಯಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳು ನಿರಂತರವಾಗಿ ಪ್ರಸಾರವಾಗುತ್ತಿವೆ. ಇದು SDM ಶಿಕ್ಷಣ ಸಂಸ್ಥೆಯು ಸಮಾಜಕ್ಕೆ ಸೇವಾ ರೂಪದಲ್ಲಿ ನೀಡುತ್ತಿರುವ ಒಂದು ಅಮೂಲ್ಯವಾದ ಸಾಮುದಾಯಿಕ ಕೊಡುಗೆಯಾಗಿದೆ. ನಮ್ಮ ಈ ಬಾನುಲಿಯು ಕೇವಲ ಮನರಂಜನೆಗೆ ಸೀಮಿತವಾಗದೆ ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಅರಿವು ಮತ್ತು ಈ ರೀತಿಯ 10 ಹಲವು ಉಪಯುಕ್ತ ಮಾಹಿತಿಗಳ ಹಂಚಿಕೆಗೆ ವೇದಿಕೆಯಾಗಿದೆ. ಅಷ್ಟೇ ಅಲ್ಲದೆ ನಮ್ಮ ಮಣ್ಣಿನ ಸೊಗಡಿನ ಸ್ಥಳೀಯ ಭಾಷೆಗಳಲ್ಲಿ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಬಿತ್ತರಿಸುತ್ತಿರುವ ಈ ಭಾಗದ ಏಕೈಕ ಮತ್ತು ಪ್ರಬಲ ಮಾಧ್ಯಮ ಇದಾಗಿದೆ. ವಿಶೇಷವಾಗಿ ಬೆಳ್ತಂಗಡಿಯ ಜನತೆ ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಅವರು ರೋಗಮುಕ್ತ ಜಗತ್ತು ನೆನಪಿರಲಿ. ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣ ಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ

ಕೇಳುಗರೆ, ಇದು ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನಿಂದ ಜನಸಮುದಾಯಕ್ಕಾಗಿ ಸಮರ್ಪಣೆ. ಕೇಳುಗರೆ, ಇಂದಿನ ಪ್ರಸಾರ ಕಾರ್ಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇವೆ. ನಮ್ಮ ನಾಳಿನ ಪ್ರಸಾರ ಕಾರ್ಯ ಬೆಳಿಗ್ಗೆ 6 ಗಂಟೆಗೆ. ಸಮಸ್ತ ಕೇಳುಗರಿಗೆ ರೇಡಿಯೋ ನಿನಾದ 90.4 FM ಪರವಾಗಿ ವಿಕೆ ಕಡವ ಮಾಡುವ ನಮಸ್ಕಾರ, ಶುಭರಾತ್ರಿ, ಜೈ ಹಿಂದ್.